ಆಕಾಶವಾಣಿ ಮಂಗಳೂರು, ಸಮಯ 5:58 ಹಾಗೂ 43 ಸೆಕೆಂಡುಗಳು. ಇಂದು ಭಾನುವಾರ, ರಾಷ್ಟ್ರೀಯ ಶಕವರ್ಷ 1948, ವೈಶಾಖ ಮಾಸದ 20ನೇ ದಿನ, ಅಂದರೆ 2026ನೇ ಸವಿ ಮೇ ತಿಂಗಳ 10ನೇ ತಾರೀಕು. ನಿಲಯದ ಬೆಳಗಿನ ಪ್ರಸಾರ ಕಾರ್ಯ ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್, ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂತೋಷ್ ಆಳ್ವ ಎಕ್ಕಾರ್ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಗಳಿಗೆ ಸ್ವಾಗತ. ಸುಪ್ರಭಾತ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಈಗ ಕೇಳಿ ಪರಿಪಳ್ಳಿ ರಂಗನಾಥ ಅವರು ಹಾಡಿದ ವೆಕ್ಕುಟಂ ಸೂರ್ಯನಾರಾಯಣ ರಾವ್ ಅವರ ರಚನೆ ಜಯವೆಂಕಟೇಶನೇ.

ಈಗ ಕೇಳಿ ಅನುರಾಧ ಧಾರೇಶ್ವರವರ ಧ್ವನಿಯಲ್ಲಿ ಇಂಚರ ಅವರ ರಚನೆಯ ದೇಶಭಕ್ತಿಗೀತೆ ವೇದ ಮಾತೆ ಘನ ವಿಶ್ವಭಾರತಿ.

0: ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ಚಿಂತನ, ದಿವಾಣ ಕೇಶವ ಭಟ್ ಅವರಿಂದ.
1: ಸ್ತ್ರೀ ಎಂದರೆ ಒಂದು ರತ್ನ, ಅವಳು ಚೈತನ್ಯದ ಮೂಲ. ಮಾಯೆ ಎಂದರೂ ಅವಳೇ. ಗಂಡ ಆಧ್ಯಾತ್ಮಿಕ ವಿಚಾರದಲ್ಲಿ ತುಸು ಆಸಕ್ತನಾಗಿದ್ದ ಪಕ್ಷದಲ್ಲಿ ಆ ಮಾಯೆಯನ್ನು ಉತ್ತಮ ರೀತಿಯಲ್ಲಿ ಎದುರಿಸಬಹುದು. ಭಗವಂತನ ಶಕ್ತಿಯ ಒಂದು ಅಂಶ ಆಕೆ. ಅವಳ ಮಕ್ಕಳ ಭವಿಷ್ಯ ನಿರ್ಮಾಪಕಳು. ಶ್ರೀ ಶಂಕರರ, ಬುದ್ಧರ, ಜನಕರ, ಭರತನಂತಹವರ ತಾಯಿ. ಅವಳ ಅಬಲೆಯಲ್ಲ, ಸೇವೆ, ತಾಳ್ಮೆ ಮತ್ತು ಪ್ರೀತಿಯ ಸೆಲೆ ಅವಳು. ಪೂರ್ಣ ಸಿಹಿಯವಳು, ಮನೆಯಲ್ಲಿನ ಒಂದು ಆಕರ್ಷಣೆ ಶಕ್ತಿ. ಗಂಡನಿಗೆ ಸಕಲ ಸಂತಸ ಸೌಲಭ್ಯಗಳನ್ನಿತ್ತು ಸಂತೃಪ್ತಿಪಡಿಸುವವಳು. ಅತಿಥಿ ಸತ್ಕಾರದ ರೂವಾರಿ. ಬ್ರಹ್ಮನಿಗೂ ಅವಳ ಬಗ್ಗೆ ಪೂರ್ಣ ವಿವರ ಇವತ್ತಿನವರೆಗೂ ನೀಡಲಾಗುತ್ತಿಲ್ಲ. ಅವಳಿಲ್ಲದ ಮನೆ ಬರಡು.

0: ಕೊಟ್ಟಿಗೆ. ಅವಳಿಲ್ಲ ಪುರುಷ ಅಸಹಾಯಕ, ಅಬಲ ಮತ್ತು ಜಡ. ಅವಳಿಲ್ಲದಿರೆ ಈ ಪ್ರಪಂಚದಲ್ಲಿ ಸೃಷ್ಟಿ ಇರದು. ನಿಮ್ಮ ದುಃಖದಲ್ಲಿ ಅವಳದು ಸಿಂಹಪಾಲು. ಎಲ್ಲ ಸಾಂಸಾರಿಕ ಕಷ್ಟಗಳನ್ನು ನುಂಗಿ ನೊಣೆದು ಸುಖವನ್ನು ಹಂಚಿಕೊಂಡು ಸಮಾಧಾನ ಚಿತ್ತದಲ್ಲಿರುವ ಸ್ಥಿತ ಪ್ರಜ್ಞಳು ಅವಳು. ನಿಮ್ಮ ಕಣ್ಣೀರನ್ನು ಒರೆಸಿ ಸಂತೈಸಿ ಮಕ್ಕಳ ಪೋಷಣೆಗಾಗಿ ನಿದ್ರೆ ಇರದ ಹಗಲು ರಾತ್ರಿಗಳನ್ನು ಕಳೆಯುವ ತಾಳ್ಮೆಯ ತವರು. ಅವಳ ಹೆಸರು ತಾಯಿ. ಮಕ್ಕಳನ್ನು ಹೊತ್ತು ಹೆತ್ತು ಅವುಗಳ ಮಲಮೂತ್ರ ಬಾಚಿ ಮಾತು ಬುದ್ಧಿ ಕಲಿಸಿ ಪೋಷಿಸುವವಳು. ಮಂತ್ರಿಯಂತೆ ಸಲಹೆ ಸೂಚನೆ ಕೊಡುತ್ತಾ ಗಂಡನಿಗೆ ಬೇಕಾದಂತೆ ಇದ್ದು ಜೀವಿಸಬಲ್ಲ ಒಬ್ಬ ಆಶ್ಚರ್ಯಕರ ವ್ಯಕ್ತಿ ಭಾರತೀಯ ನಾರಿಮಣಿ ಅಲ್ಲದೆ ಇನ್ನಾರು? ಮೊದಲ ಪಾಠಶಾಲೆ ಮನೆಯಲ್ಲೇ ತೆರೆದು ತನ್ನ ಮಕ್ಕಳಿಗೆ ತೊದಲು ಮಾತು ಬುದ್ಧಿ ಕಲಿಸಿ ತಿದ್ದುವ ಮೊದಲ ಗುರು ಆ ಮಹಾಮಾತೆ. ಪಾಶ್ಚಿಮಾತ್ಯರು ಅವಳನ್ನು ಮಾಮ್ ಎಂದರೆ ಭಾರತೀಯರು ಅವಳನ್ನು ಮಾತಾ ಎನ್ನುವರು. ಪಾಶ್ಚಿಮಾತ್ಯರಿಗೆ ಅವಳು ಮನೆ ನಡೆಸುವವಳು, ಆದರೆ ಭಾರತದಲ್ಲಿ ಅವಳೇ ಮನೆಯೊಡತಿ ನಿರ್ಣಾಯಕಳು. ಪಶ್ಚಿಮದಲ್ಲಿ ಹೆಂಡತಿ ತಾಯಿಗಿಂತ ಅಧಿಕ, ಆದರೆ ಭಾರತದಲ್ಲಿ ತಾಯಿಯೇ ಹೆಂಡತಿಗಿಂತ ಹೆಚ್ಚು ಪ್ರಧಾನಳು. ತಾಯ್ತನಗೆ ತುಂಬ ಗೌರವ ಭಾರತದಲ್ಲಿ. ಒಂದು ಪವಿತ್ರ ಜೀವಿಯನ್ನು ತನ್ನ ಮೂಲಕ ಭುವಿಗೆ ಇಳಿಸಿದ ಖ್ಯಾತಿ ಅವಳಿಗೆ. ಪಶ್ಚಿಮದಲ್ಲಿ ಪುರುಷ ಮತ್ತು ಮಹಿಳೆ ಸಮಾನ ಎನ್ನುತ್ತಾರೆ, ಆದರೆ ಭಾರತೀಯರು ಪುರುಷ ಶಕ್ತಿಯೇ ಅವಳು ಎನ್ನುತ್ತಾರೆ. ಪುರುಷ ಮತ್ತು ಶಕ್ತಿ ಬೇರ್ಪಡಿಸಲಾರದ ಬೆಸುಗೆ. ಅವಳು ಅವನಲ್ಲೇ ವಾಸವಿರುವುದಲ್ಲ, ಅವನ ಅರ್ಧ ಭಾಗವೇ ಆಗಿದ್ದಾಳೆ. ಸೀತೆ ತಾನು ಪ್ರತ್ಯೇಕ ಎಂದು ಎಣಿಸಿಲ್ಲ, ಅವಳು ರಾಮನಲ್ಲಿ ಇರುತ್ತಾ ರಾಮನೇ ಆಗಿದ್ದಳು. ಯಾವುದೇ ಧಾರ್ಮಿಕ ಕಾರ್ಯಗಳಾಗಲಿ ಇಲ್ಲ ಲೌಕಿಕ ವ್ಯವಹಾರಗಳಾಗಲಿ ಅವಳಿಲ್ಲದೆ ಗಂಡನ ಮೂಲಕ ನಡೆಯಲಾರದು. ಮನೆಯ ರಾಣಿ ಆಕೆ. ಸ್ತ್ರೀಯ ಪಾತಿವ್ರತದ ಶಕ್ತಿ ಹಿರಿಮೆ ಗರಿಮೆಗಳನ್ನು ಹೇಳುವುದಾದರೆ ವಸಿಷ್ಠ ಅರುಂಧತಿ ಸತ್ಯವಾನ್ ಸಾವಿತ್ರಿ ಚಂದ್ರಮತಿ ಹರಿಶ್ಚಂದ್ರ ಅತ್ರಿ ಅನಸೂಯ ಮುಂತಾದವರ ಕಥೆಗಳಲ್ಲಿ ನಾವು ತಿಳಿದುಕೊಳ್ಳಬಹುದು. ಪತಿವ್ರತೆಯಾದ ನಾರಿಯು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಪೂಜಿಸುವ ಅಗತ್ಯವಿಲ್ಲ. ಗಂಡನೇ ಸರ್ವಸ್ವ, ಅವನೇ ಶರಣ್ಯ. ಪ್ರಕಾಂಡ ವಿದ್ವಾಂಸ ವಾಚಸ್ಪತಿ ಮಿಶ್ರರು ವಿವಾಹ ಮುಗಿಸಿಕೊಂಡು ಮನೆಗೆ ಪತ್ನಿಯ ಜೊತೆ ಹಿಂದಿರುಗಿದರು. ಆದರೆ ವಾಚಸ್ಪತಿಗಳು ತಾವು ಬರೆಯುತ್ತಿರುವ ಬ್ರಹ್ಮಸೂತ್ರದ ವ್ಯಾಖ್ಯಾನದ ವಿಚಾರದಲ್ಲಿ ನಿರಂತರ ನಿಮಗ್ನರಾಗಿದ್ದರು. ಅದನ್ನು ಮುಗಿಸಲು 12 ವರ್ಷಗಳು ಬೇಕಾಯಿತು. 12 ವರ್ಷಗಳ ಕಾಲ ಹೆಂಡತಿಯೊಬ್ಬಳು ಮನೆಯೊಳಗೆ ಇದ್ದಾಳೆ ಎಂದು ಅವರ ಗಮನಕ್ಕೆ ಬರಲಿಲ್ಲ. 12 ವರ್ಷಗಳ ಒಂದು ಹುಣ್ಣಿಮೆ ದಿನ ಮಧ್ಯರಾತ್ರಿ ವೇಳೆ ತಮ್ಮ ಬರವಣಿಗೆ ಮುಗಿಸಿ ಮೇಲೆದ್ದರು. ಆಗ ಅವರ ಪತ್ನಿ ದೀಪವನ್ನು ಕೈಗೆತ್ತಿಕೊಂಡು ಪತಿಗೆ ತಮ್ಮ ಹಾಸಿಗೆಯತ್ತ ದಾರಿ ತೋರಿದಳು. 12 ವರ್ಷಗಳಲ್ಲಿ ಮೊದಲ ಬಾರಿಗೆ ತನ್ನ ಕಣ್ಣೆದುರಲಿದ್ದ ಹೆಣ್ಣು ಮಗಳ ಮುಖ ನೋಡಿದರು. ಈಗ ಅವರ ಮನಸ್ಸು ತಮ್ಮ ಸುದೀರ್ಘ ವ್ಯಾಖ್ಯಾನ ಬರವಣಿಗೆಯ ಕೆಲಸದಿಂದ ನಿವೃತ್ತವಾಗಿ ಪ್ರಶಾಂತವಾಗಿತ್ತು. ಆಕೆಯನ್ನು ನೋಡಿ ಆ ನಡುರಾತ್ರಿಯಲ್ಲಿ ಬಂದ ಸ್ತ್ರೀ, ನೀನು ಯಾರು, ಎಲ್ಲಿಂದ ಬಂದೆ, ಮನೆ ಬಾಗಿಲು ಮುಚ್ಚಿಕೊಂಡಿದೆಯಲ್ಲ, ನೀನು ಎಲ್ಲಿಗೆ ಹೋಗಬೇಕು ತಿಳಿಸು, ಈಗಲೇ ನಿನ್ನನ್ನು ಅಲ್ಲಿಗೆ ತಲುಪಿಸಿಕೊಡುವೆ ಎಂದರು. ಸ್ವಾಮಿ, ನಾನು ನಿಮ್ಮ ಪತ್ನಿ. 12 ವರ್ಷಗಳ ಹಿಂದೆ ನೀವು ನನ್ನನ್ನು ವಿವಾಹವಾಗಿ ಈ ಮನೆಗೆ ಕರೆದು ತಂದದ್ದು ನೆನಪಾಗಬಹುದು, ಆಗಿನಿಂದಲೂ ನಾನು ಇಲ್ಲಿಯೇ ಇದ್ದೇನೆ ಎಂದಳು. ವಾಚಸ್ಪತಿಗಳ ಕಣ್ಣು ಒದ್ದೆಯಾದವು. ವಾಚಸ್ಪತಿಗಳು ತಾವು ಬರೆದ ವ್ಯಾಖ್ಯಾನಕ್ಕೆ ಭಾಮತಿ ಎಂದೇ ತಮ್ಮ ಪತಿವ್ರತ ಪತ್ನಿ ಹೆಸರಿಟ್ಟರು. ಆ ಹೆಸರಿಗೂ ವ್ಯಾಖ್ಯಾನಕ್ಕೂ ಯಾವ ಸಂಬಂಧವೂ ಇಲ್ಲ, ಆದರೆ ಅದವರ ಪ್ರೀತಿಯ ಮಡದಿಯ ಹೆಸರು.
1: ಇದುವರೆಗೆ ದಿವಾಣ ಕೇಶವ ಭಟ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

ಈಗ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಕೇಳುವರೆ, ಈ ಬೆಳಿಗ್ಗೆ 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನರೇಂದ್ರ ಕುಮಾರ್. 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ರಾಗರಂಜನಿ 7:45, 8:30 ಪ್ರಾಯೋಜಿತ ಕಾರ್ಯಕ್ರಮ. ವಾರದ ಅತಿಥಿ, ಈ ವಾರದ ಅತಿಥಿ ಡಾಕ್ಟರ್ ಬಿ ದೇವದಾಸ್ ಪೈ, ಕೊಂಕಣಿ ಭಾಷಾ ವಿದ್ವಾಂಸರು. ಸಂದರ್ಶಕರು ಲತೀಶ್ ಪಾಲ್ದಾನೆ, ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜರಂ ಪಾಲಿಮರ್ಸ್ ಕೋಟೇಶ್ವರ. 9:05 ಭಾವಗೀತೆಗಳು, 9:20 ಚಿತ್ರಗೀತೆಗಳು, 10:00 ಬಾಲವೃಂದ. ಅನುದಾನಿತ ಶ್ರೀ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆ ಮೈರ್ಪಾಡಿ ಕುಳಾಯಿ ಇಲ್ಲಿನ

ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಕಥಾ ಕಾಲಕ್ಷೇಪ. ಭದ್ರಗಿರಿ ಅಚ್ಯುತದಾಸ ಅವರಿಂದ ಪ್ರಸಂಗ ಶಿವಶರಣೆ ಅಕ್ಕ ಮಹಾದೇವಿ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ, ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. 12:35 ಆರೋಗ್ಯ ಕಾರ್ಯಕ್ರಮ, ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. ಬಳಿಕ ಫಿಷರ್ಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಸ್ವರ ಮಾಧುರ್ಯ, ಎಸ್ಆರ್ ವಿನಯ್ ಹಾಡಿದ ವಚನಗಳು. 1:30 ಚಕೋರಿ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ಮಹಾಬ್ರಾಹ್ಮಣ, ದೇವುಡು ಅವರ ಮೂಲ ಕಾದಂಬರಿಯ ಬಾನುಲಿ ರೂಪಾಂತರ, ಉದ್ಯಾವರ ಮಾಧವ ಆಚಾರ್ಯ. ನಿರ್ಮಾಣ ಶಂಕರ್ ಎಸ್ ಭಟ್ ಮತ್ತು ವೀಮಾ ಜಗದೀಶ್.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ ಖೇಳ್ ಖೇಳು, ಸುಜನ್ ಪ್ರಭು ಮತ್ತು ಸಂಗಡಿಗರಿಂದ ಕಾರ್ಯಕ್ರಮ ವೈವಿಧ್ಯ. 5:30 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ತುಳು ಚಿತ್ರಗೀತೆಗಳು, 6:50 ಯಕ್ಷಗಾನದ ಹಾಡುಗಳು, ಪ್ರಸಂಗ ಅತಿಕಾಯ ಕಾಳಗ, ಭಾಗವತರು ಚೇವಾರು ಶಂಕರ ಕಾಮತ್, 7:45 ಕನ್ನಡದಲ್ಲಿ ಭಾಷಣ, ಜನಪದರಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. 8:00 ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಬೆಂಗಳೂರು ಭೇಟಿ ಕುರಿತು ಬಾನುಲಿ ವರದಿ. 8:15 ಭಾವಗೀತೆಗಳು, 8:30 ಇಂಗ್ಲಿಷ್ನಲ್ಲಿ ಭಾಷಣ, ಸುಮಾ ಜಿಆರ್ ಅವರಿಂದ ವಿಷಯ ಮೈಕ್ರೋಬ್ಸ್ ಇನ್ ಡೇ ಟು ಡೇ ಲೈಫ್. 9:15 ಸ್ಪಾಟ್ ಲೈಟ್, 9:30 ಚಿತ್ರಗೀತೆಗಳು, 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ, ವಿದ್ವಾನ್ ಡಿ ಶ್ರೀನಿವಾಸ್ ಅವರ ವೀಣಾವಾದನ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಬಿಆರ್ ಛಾಯಾ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ ಸಂತ ಶಿಶುನಾಳ ಶರೀಫ ಅವರ ರಚನೆಯ ತತ್ವಪದ ಕೇಳೋಣ.

ಇದುವರೆಗೆ ಬಿಆರ್ ಛಾಯಾ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ ಸಂತ ಶಿಶುನಾಳ ಶರೀಫ ಅವರ ರಚನೆಯ ತತ್ವಪದ ಕೇಳಿದಿರಿ.

0: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ಬೆನ್ನುಹುರಿ ಸಮಸ್ಯೆಗೆ ಕೆಲವು ಸಲಹೆಗಳು. ಪ್ರಸ್ತುತಿ ಡಾಕ್ಟರ್ ನರೇಂದ್ರ ಕುಮಾರ್ ಎಚ್ಎಸ್.
1: ವಯಸ್ಸಾದ್ಮೇಲೆ ಅದರಲ್ಲೂ ಸಹಿತ ಹೆಂಗಸರಿಗೆ ಅವರಿಗೆ ಮುಟ್ಟು ನಿಂತ ನಂತರ ಆಸ್ಟಿಯೋಪೊರೋಸಿಸ್ ಅಂತೇಳಿ ಆಗ್ತದೆ. ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ಗಳು ಯಾವಾಗ ನಿಲ್ತದೆ ಆವಾಗ ಅವರ ಮೂಳೆಯ ಸಾಂದ್ರತೆ ತುಂಬ ಮೆದುವಾಗ್ತದೆ. ಅವರು ಪೊಟೆನ್ಷಿಯಲಿ ಅವರು ಫ್ರ್ಯಾಕ್ಚರ್ಗೆ ರೆಡಿ ಆಗ್ತಾರೆ. ಆವಾಗ ಈ ಥರದ ಬೆನ್ನುಹುರಿಯ ಸಮಸ್ಯೆಗಳು, ನೀ ಜಾಯಿಂಟಿನ ಸಮಸ್ಯೆಗಳು ಸಾಧಾರಣವಾಗಿ ಬರ್ತದೆ. ಅದಕ್ಕೆ ಪ್ರೀಮೆನೋಪಾಸಲ್ ಅಂದರೆ ಮುಟ್ಟು ನಿಲ್ಲುವ ಕೆಲವು ತಿಂಗಳ ಅಥವಾ ಕೆಲವು ವರ್ಷಗಳ ಮೊದಲಿಂದನೇ ಅವರು ಕ್ಯಾಲ್ಶಿಯಮನ್ನು ತಗೊಳ್ಳುವಂಥ ಅಭ್ಯಾಸ, ಅಟ್ಲೀಸ್ಟ್ ವರ್ಷದಲ್ಲಿ ಒಂದು 3 ತಿಂಗಳು ಕ್ಯಾಲ್ಶಿಯಂ ತಗೊಬೇಕು, ವ್ಯಾಯಾಮವನ್ನು ಮಾಡಬೇಕು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಗಳನ್ನು ತಗೊಬೋದು ಅಥವಾ ಅವರ ಸ್ತ್ರೀರೋಗ ತಜ್ಞರನ್ನು ಒಮ್ಮೆ ಮಾತಾಡಿಸಿ ಯಾವ ರೀತಿಯಾದ ಮುಂಜಾಗ್ರತೆ ಕ್ರಮವನ್ನು ತಗೊಬೋದು ಅಂತ ಮಾಡ್ಬೋದು. ಮುಟ್ಟು ನಿಂತ ಮೇಲೂ ಸಹಿತ ಇದರ

0: ಬಗ್ಗೆ ಎಲ್ಲ ಹೆಚ್ಚಿನ ಸ್ತ್ರೀಯರು ಗಮನವನ್ನು ಕೊಡಬೇಕಾಗ್ತದೆ. ಸೊ ಅದಲ್ಲದೇ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಅವನು ತನ್ನ 40 ವರ್ಷ ದಾಟಿದ ನಂತರ ವರ್ಷದಲ್ಲಿ ಒಂದು 3 ತಿಂಗಳಾದರೂ ಕ್ಯಾಲ್ಸಿಯಂ ಮಾತ್ರೆಯನ್ನು ತೆಗೆದುಕೊಂಡ್ರೆ ಅವರ ಈ ಮೂಳೆಯ ಸಾಂದ್ರತೆ ಒಳ್ಳೆಯದಿರ್ತದೆ. ಆವಾಗ ಈ ರೀತಿಯಾದಂಥ ಬೆನ್ನು ಹುರಿಯ ಸಮಸ್ಯೆಗಳು ಬರುವ ಸಾಧ್ಯತೆಗಳು ಕಮ್ಮಿ. ಇದು ಹೆಚ್ಚಿನ ಸ್ತ್ರೀಯರಲ್ಲಿ ಜಾಸ್ತಿ ಬರ್ತದೆ. ಆದರೆ ಪುರುಷರಲ್ಲಿ ಬರುವಂಥದ್ದು ಡಿಜನರೇಷನ್ ಅಲ್ಲ, ಅಂದರೆ ಇದು ಬರುವಂಥದ್ದು ಟ್ರಾಮ್ಯಾಟಿಕ್, ಅಂದರೆ ಏನಾದರೂ ಬಿದ್ದು ಭಾರ ಎತ್ತಿ ಹರಿತು ಆ ಥರದ ಸಮಸ್ಯೆಗಳಿವೆ. ಹೆಂಗಸರಲ್ಲಿ ಅವರ ಕ್ಯಾಲ್ಸಿಯಂನ ಕೊರತೆಯಿಂದ ಮೂಳೆಯ ಸಾಂದ್ರತೆ ಕಮ್ಮಿಯಾಗಿ ಅವರಿಗೆ ಬೆನ್ನು ನೋವು ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಕೋಲಾಗಿ ಬರ್ತದೆ, ಆದರೆ ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಸಿಂಪ್ಟಮ್ಸು ಬೇರೆ ಬೇರೆ ಇದು ಎಲ್ಲ ಜಾಸ್ತಿಯಾಗಿ ಹೆಂಗಸರಲ್ಲಿ ಅದು ಕಾಣಿಸ್ತದೆ. ನಾನು 1/2 ಗಂಟೆಗಿಂತ ಜಾಸ್ತಿ ಒಂದು ಪೊಸಿಷನಲ್ಲಿ ನಾನು ಕೂತಿದ್ರೆ, ವ್ಯಕ್ತಿ ಕೂತ ಅಂತ ಹೇಳಿದ್ರೆ ಅವನ ಎಲ್ಲ ಮಾಂಸಖಂಡಗಳು ಸಹಿತ ಸ್ಟ್ರೈನ್ ಆಗೇ ಆಗ್ತದೆ. ಸೊ 1/2 ಗಂಟೆಗಿಂತ ಆ ನಂತರ ತನ್ನ ಪೋಸ್ಚರ್ನ ಒಮ್ಮೆ ಚೇಂಜ್ ಮಾಡಲೇಬೇಕು. ಸೊ ಅದು ಎಷ್ಟೇ ಮುಖ್ಯವಾದ ಕೆಲಸ ಇದ್ದರೂ ಸಹಿತ ವ್ಯಕ್ತಿ ತನ್ನ ಆರೋಗ್ಯದ ಬಗ್ಗೆ ಗಮನ ಕೊಡೋದು ಮುಖ್ಯ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ 1/2 ಗಂಟೆ ಅಟ್ಲೀಸ್ಟ್ 1 ಅವರಿಗಾದರೂ ಸಹಿತ ಸ್ವಲ್ಪ ನಿಂತು ಕೈಕಾಲುಗಳನ್ನೆಲ್ಲ ಸ್ವಲ್ಪ ಸಡಿಲಿಸಿ ಆ ನಂತರ ಕೆಲಸ ಮಾಡಿದರೆ ಈ ರೀತಿಯಾದಂಥ ಸಮಸ್ಯೆಗಳು ತಪ್ಪುತ್ತೆ. ಈಗ ನಾವು ಮುಂದೆ ಹೋಗ್ತಾ ಹೋಗ್ತಾ ಕೊನೆಗೆ ನಾವು ಆ ಫ್ಯೂಷನ್ ಮಾಡಬೇಕಾಗ್ತದೆ, ಬೆನ್ನುಹುರಿ ಜಾರ್ತ್ ಅಂತ ಹೇಳಿದರೆ ಅದಕ್ಕೆ ನಾವು ರಾಡ್ ಹಾಕಿ ಸ್ಕ್ರೂ ಹಾಕಿ ಫಿಕ್ಸ್ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಸೊ ಈ ಎಲ್ಲ ಸಮಸ್ಯೆಗಳನ್ನು ನಾವು ತಡೆಗಟ್ಟಲಿಕ್ಕೆ ಆದಷ್ಟು ನಾವು ಮುಂಜಾಗ್ರತೆ ಕ್ರಮ ವಹಿಸೋದು ಸೂಕ್ತ ಅಂತ ನನಗನ್ನಿಸ್ತದೆ. ಕೆಲವೊಮ್ಮೆ ನಮಗೆ ಕಾಲಿನಲ್ಲಿ ಸಂಪೂರ್ಣವಾದಂಥ ಬಲಹೀನತೆ ಅಥವಾ ನೋವು ಜಾಸ್ತಿ ಆಯ್ತಂದ್ರೆ ಅಥವಾ ಅದರಲ್ಲಿ ಇನ್ಸ್ಟೆಬಿಲಿಟಿ ಅಂತ ಕರಿತೇವೆ, ಅಂದರೆ ಆ ಬೆನ್ನು ಉರಿ ಬೆನ್ನಿನ ಮೂಳೆ ಜಾರಿದೆ ಅಂತ ಹೇಳಿದರೆ ಆವಾಗ ಶಸ್ತ್ರಚಿಕಿತ್ಸೆ ತುಂಬ ಅನಿವಾರ್ಯ ಆಗ್ತದೆ. ನಾವು ಡಿಸ್ಕನ್ನು ತೆಗಿತೇವೆ, ಅದರಲ್ಲಿ ಜೀವ ಇಲ್ಲದಂತಹ ಸತ್ತು ಹೋದಂಥ ಡಿಸ್ಕನ್ನು ತೆಗಿತೇವೆ ಮೈಕ್ರೋ ಡಿಸ್ಕೆಕ್ಟಮಿ ಮಾಡಿ. ಆನಂತರ ಆ ಎರಡು ಮೂಳೆಗಳನ್ನು ನಾವು ಫ್ಯೂಷನ್ ಅಥವಾ ಅದನ್ನು ಕೂಡಿಸಬೇಕಾಗ್ತದೆ, ಒಂದು ಯೂನಿಟ್ ಮಾಡಿಬಿಡ್ತೇವೆ. ಅದಕ್ಕೆ 4 ಸ್ಕ್ರೂಗಳನ್ನು ಹಾಕಿ 4-6 ಡಿಪೆಂಡಿಂಗ್ ಅಪಾನ್ ಅದನ್ನು ನಾವು ಅದಕ್ಕೆ ರಾಡ್ ಹಾಕಿ ಫಿಕ್ಸ್ ಮಾಡಿ ಫ್ಯೂಷನ್ ಮಾಡ್ತೇವೆ. ಆನಂತರ ವ್ಯಕ್ತಿ ಸಂಪೂರ್ಣವಾಗಿ ನಾರ್ಮಲ್ ಆಗ್ಬೋದು. ನಮ್ಮ ಶಸ್ತ್ರಚಿಕಿತ್ಸೆಗಳು ತುಂಬ ಮುಂದುವರೆದಿದ್ದಾವೆ. ಅದರ ಆ ಒಂದು ರಾಡ್ ಹಾಕುವ ಮೂಲಕ ವ್ಯಕ್ತಿಗೆ ಸಂಪೂರ್ಣ ಬೆನ್ನು ನೋವು ಇಲ್ಲದಿದ್ದ ಹಾಗೆ ಹಾಗೂ ಕಾಲಿಗೆ ನೋವು ಮುಂದೆ ಬರದಿದ್ದ ಹಾಗೆ ಸಂಪೂರ್ಣ ಮಾಡಬಹುದು. ಹಾಗಾಗಿ ಶಸ್ತ್ರಚಿಕಿತ್ಸೆಯಿಂದ ಯಾವ ಭಯವೂ ಬೇಡ, ಯಾವ ಹೆದರಿಕೆಯೂ ಇಲ್ಲ. ಒಳ್ಳೆಯ ರೀತಿಯಾದಂಥ ಅದಕ್ಕೆ ಬೇಕಾದಂಥ ರಾಡ್ಗಳು ಸ್ಕ್ರೂಗಳು ಎಲ್ಲ ಬಂದಿದ್ದಾವೆ. ದೇ ಆರ್ ಆಲ್ ಡೂಯಿಂಗ್ ವೆರಿ ವೆಲ್. ನಾನು ಹೇಳುವಂಥದ್ದು ಅಂತ ಹೇಳಿದರೆ ಆದಷ್ಟು ಬೇಗ ಬನ್ನಿ, ಶಸ್ತ್ರಚಿಕಿತ್ಸೆಗೆ ಹೋಗುವಂಥ ಪರಿಸ್ಥಿತಿನ ತಂದುಕೊಳ್ಳೋದು ಬೇಡ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಬೆನ್ನುಹುರಿ ಸಮಸ್ಯೆಗೆ ಕೆಲವು ಸಲಹೆಗಳು. ಪ್ರಸ್ತುತಿ ಡಾಕ್ಟರ್ ನರೇಂದ್ರ ಕುಮಾರ್ HS. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ರೈತರಿಗೆ ಸಲಹೆ.
1: ಡ್ರಮ್ಸ್ಟಿಕ್ ಅಥವಾ ನುಗ್ಗೆ ಒಂದು ಬಹುವಾರ್ಷಿಕ ತರಕಾರಿ. ಕಾಯಿಗಳು ತೆಳು ಹಾಗೂ ಉದ್ದವಾಗಿ ಡೋಲು ಬಾರಿಸುವ ಕೋಲಿನ ಆಕಾರವನ್ನು ಹೊಂದಿರುತ್ತವೆ. ಇದರ ಸೊಪ್ಪಿನಲ್ಲಿ ಸಿ ಅನ್ನಾಂಗ ಕ್ಯಾರೋಟಿನ್ ಇದ್ದು ಕಬ್ಬಿಣ, ರಂಜಕ, ಸುಣ್ಣದ ಅಂಶಗಳು ಕೂಡ ಇರುತ್ತವೆ. ಭಾರತದ ಜನಪ್ರಿಯ ಪೌಷ್ಟಿಕ ತರಕಾರಿ ಇದು. ಕಾಯಿ, ಹೂವು ಹಾಗೆ ಸೊಪ್ಪು ಕೂಡ ತಿನ್ನಲು ಯೋಗ್ಯ. ಗಿಡಗಳು ಸಾಮಾನ್ಯ 10 ಮೀಟರ್ ಎತ್ತರದವರೆಗೂ ಕೂಡ ಬೆಳೆಯುತ್ತವೆ. ಹಲವಾರು ವರ್ಷಗಳ ಕಾಲ ಇದು ಇಳುವರಿಯನ್ನು ಕೊಡುತ್ತದೆ. ಭಾರತದಾದ್ಯಂತ ಇದರ ಬೇಸಾಯ ಇದ್ದು ಇದು ಉತ್ಕೃಷ್ಟವಾದ ಔಷಧಿ ಮತ್ತು ಆಹಾರ ಸೇವನೆ ಆಗಿದೆ. ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲದಿರುವುದರಿಂದ ಇದು ದೇಹಕ್ಕೆ ಉಷ್ಣ ಎಂಬ ಪೂರ್ವಗ್ರಹ ಪೀಡಿತ ಅನಿಸಿಕೆ ಇದೆ. ಇದರಲ್ಲಿ ಹಲವಾರು ಔಷಧೀಯ ಗುಣಗಳು ಇರುವುದರಿಂದ ಇದನ್ನು ಎಲ್ಲರೂ ಸೇವಿಸುವುದು ಒಳ್ಳೆಯದು. ಇದನ್ನು ಎಲ್ಲ ರೀತಿಯ ಮಣ್ಣುಗಳಲ್ಲಿ ಬೆಳೆಸಬಹುದಾದರೂ ಮರಳುಗೋಡು ಅತ್ಯುತ್ತಮ. ಕರಾವಳಿಯ ತೀರ ಮತ್ತು ನೀರು ನಿಲ್ಲದೆ ಹರಿದು ಹೋಗುವಂತಹ ಮಣ್ಣು ಇದಕ್ಕೆ ಒಳ್ಳೆಯದು. ಇದು ಕಡಿಮೆ ಮಳೆಯಾಗುವ

0: ಪ್ರದೇಶಗಳಲ್ಲೂ ಕೂಡ ಚೆನ್ನಾಗಿ ಬೆಳೆಯುತ್ತದೆ. ವರ್ಷ ಪೂರ್ತಿ ಇದು ಹೂ ಬಿಡುತ್ತದೆ. ದೀರ್ಘ ಚಳಿಯಿಂದ ಒಂದೇ ಬಾರಿ ಕೆಲವು ಪ್ರದೇಶಗಳಲ್ಲಿ ಇದರ ಕೊಯ್ಲು ಸಾಧ್ಯ. ಸಸ್ಯ ಹೂ ಬಿಟ್ಟಾಗ ಮೋಡ ಕವಿದ ವಾತಾವರಣ ಅಥವಾ ಜೋರಾದ ಮಳೆ, ಬಲವಾಗಿ ಬೀಸುವ ಗಾಳಿ ಇದ್ದರೆ ಹೂವಿನ ಉದುರುವಿಕೆಗೆ ಇದು ಕಾರಣವಾಗುತ್ತದೆ. ಜೂನ್ ಜುಲೈ ತಿಂಗಳಲ್ಲಿ ಇದರ ನಾಟಿ ಮಾಡಲು ಸೂಕ್ತವಾದಂಥ ಕಾಲ. ಇದರಲ್ಲಿ ಹಲವಾರು ತಳಿಗಳಿವೆ. ಭಾಗ್ಯ, ಧನರಾಜ, ಜಾಫ್ನಾ, PKM 1, PKM 2, GKVK 1 ಮುಂತಾದಂತಹ ತಳಿಗಳು. ಭಾಗ್ಯ ಅನ್ನುವ ತಳಿ ಮೂಲವಾಗಿ ಗಿಡ್ಡ ಜಾತಿಯದ್ದಿದ್ದು ಎತ್ತರ 2-4 ಮೀಟರ್ ವರೆಗೆ ಇರುತ್ತದೆ. ಗಿಡಗಳು ಬೇಗ ಹೂ ಬಿಡುತ್ತವೆ, ಅಂದರೆ 100-110 ದಿನಗಳಲ್ಲಿ ಹೂ ಬಿಡುತ್ತವೆ. ಒಟ್ಟು ನಾಟಿ ಮಾಡಿದ 160-180 ದಿನಗಳ ನಂತರ ಕೊಯ್ಲಿಗೆ ಸಿದ್ಧವಾಗುತ್ತವೆ. ಪ್ರತಿ ಕಾಯಿ ಕೂಡ 60-70 ಸೆಂಟಿಮೀಟರ್ ಉದ್ದ ಇದ್ದು ಕಡು ಹಸಿರು ಬಣ್ಣವನ್ನು ಹೊಂದಿರುತ್ತದೆ. ಮೊದಲ ವರ್ಷ 350-400 ಕಾಯಿಗಳು, ನಂತರ 800-1,000 ಕಾಯಿಗಳು ಇದರಲ್ಲಿ ಸಿಗುತ್ತವೆ. ದಕ್ಷಿಣ ಭಾರತದಲ್ಲಿ ಶ್ರೀಲಂಕಾದ ಜಾಫ್ನಾ ತಳಿ ಹೆಚ್ಚು ಪ್ರಚಲಿತದಲ್ಲಿ ಇದೆ. ರುಚಿಕರವಾದ ಕಾಯಿಗಳು ಸುಮಾರು 2-3 ಅಡಿ ಉದ್ದ ಇರುತ್ತವೆ. ಇದರಲ್ಲಿ ತಮಿಳುನಾಡಿನ ಯಳವಾನಾಮ್ ಮುರುಂಗಾಯ್ ಎನ್ನುವ ಎರಡು ವಿಧಗಳಿವೆ, ಮುರಂಗಾ ಮತ್ತು ಚಮ್ ಮುರಂಗಾ ಎಂದು. PKM 1 ತಳಿ ವಾರ್ಷಿಕ ನುಗ್ಗೆಕಾಯಿಯ ತಳಿಯಾಗಿದ್ದು ಬೀಜದಿಂದ ಉತ್ಪಾದನೆಯಾಗುತ್ತದೆ. ಗಿಡ್ಡ ಜಾತಿಯ ತಳಿ ಇದು. 60-70 ಸೆಂಟಿಮೀಟರ್ ಉದ್ದ, 120 ಗ್ರಾಂ ತೂಕದ ಕಾಯಿಗಳನ್ನು ಬಿಡುತ್ತವೆ. ವರ್ಷಕ್ಕೆ 200-250 ಕಾಯಿಗಳು ಇದರಲ್ಲಿ ಸಿಗುತ್ತವೆ. ಬೀಜದಿಂದ ಅಥವಾ ಕಾಂಡದ ತುಂಡುಗಳಿಂದ ನುಗ್ಗೆಯನ್ನು ಸಸ್ಯಾಭಿವೃದ್ಧಿ ಮಾಡಬಹುದು. ಬೀಜಗಳನ್ನು ಹೊಸದಾಗಿ ಪಡೆದುಕೊಂಡು ಪಾಲಿಥೀನ್ ಚೀಲಗಳಲ್ಲಿ ಮಣ್ಣಿನಲ್ಲಿ ಸುಮಾರು 2 ಸೆಂಟಿಮೀಟರ್ ಆಳಕ್ಕೆ ಬಿತ್ತಬೇಕು. 7-8 ದಿನಗಳಲ್ಲಿ ಬೀಜಗಳು ಮೊಳಕೆ ಒಡೆಯುತ್ತವೆ. ನಂತರ ಇವುಗಳನ್ನು ಸಸಿಗಳನ್ನಾಗಿ 30 ಸೆಂಟಿಮೀಟರ್ ಗಾತ್ರದ ಗುಂಡಿಗಳಿಗೆ ವರ್ಗಾವಣೆ ಮಾಡಬಹುದು. ರೆಂಬೆ ಅಥವಾ ಸಸಿಯನ್ನು ನಾಟಿ ಮಾಡಿದ ನಂತರ ಮೊದಲ ದಿನಗಳಲ್ಲಿ ನೀರು ಒದಗಿಸುವುದು ಅನಿವಾರ್ಯ. ವೀಳ್ಯದೆಲೆಯ ಬಳ್ಳಿಯನ್ನು ಹಬ್ಬಿಸಲು ನುಗ್ಗೆಯನ್ನು ಆಸರೆಯ ಮರವಾಗಿ ಕೂಡ ಉಪಯೋಗಿಸಬಹುದು. ವೀಳ್ಯದೆಲೆ ಅಲ್ಲದೆ ಬಳ್ಳಿ ತರಕಾರಿ, ಕರಿಮೆಣಸುಗಳನ್ನು ಕೂಡ ಇದಕ್ಕೆ ಹಬ್ಬಿಸಬಹುದು. ನುಗ್ಗೆ ದೃಢವಾದ ಕಾಂಡಗಳನ್ನು ಹೊಂದಲು ಮೊದಲಿಗೆ ನೆಲಮಟ್ಟದಿಂದ ಸುಮಾರು 90-120 ಸೆಂಟಿಮೀಟರ್ ಎತ್ತರದ ರೆಂಬೆಗಳನ್ನು ತೆಗೆದುಹಾಕಬೇಕಾಗುತ್ತದೆ. ಮುಖ್ಯವಾಗಿ ಇದಕ್ಕೆ ಕೂದಲುಳ್ಳ ಕಂಬಳಿ ಹುಳ, ಕಂದು ಬಣ್ಣದ ಪತಂಗ, ಮೊಗ್ಗು ಕೊರೆಯುವ ಹುಳು, ನುಸಿ, ಹೇನು ಮುಂತಾದವುಗಳ ಬಾಧೆ ಇರುತ್ತದೆ. ಹಾಗೆ ಬೇರು ಕೊಳೆಯುವ ರೋಗ, ಬೂದಿ ರೋಗಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಗಿಡ್ಡ ತಳಿಗಳು ನೆಟ್ಟ 8 ತಿಂಗಳಲ್ಲಿ ಹೂ ಮತ್ತು ಕಾಯಿಯನ್ನು ಬಿಡಲು ಆರಂಭವಾಗುತ್ತವೆ. ಎತ್ತರದ ಗಿಡಗಳಿಗೆ 1.5 ವರ್ಷ ಬೇಕು. ಸಾಮಾನ್ಯವಾಗಿ ಗಿಡ್ಡ ತಳಿಗಳಿಂದ ಪ್ರತಿ ಗಿಡದಿಂದ 2 ವರ್ಷದ ನಂತರ 200-250 ಕಾಯಿಗಳನ್ನು ಪಡೆಯಬಹುದು. ಎತ್ತರದ ಗಿಡಗಳಿಂದ 75-100 ಕಾಯಿಗಳನ್ನು ಪಡೆಯಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಭವಿಷ್ಯತಿ. ಶ್ರೀಮೋದಿ ಹೈದರಾಬಾದ್ ಪಣಜಿ ಆರ್ಥಿಕ ವೀಥಿಕಾಯಾಂ ಸಪ್ತಷಷ್ಟ್ಯಧಿಕ ಶತ ಸಂಖ್ಯಾಕೆ ರಾಷ್ಟ್ರೀಯ ರಾಜಮಾರ್ಗೆ ಚತುರ್ಭಾಗಪರಕ ಮಾರ್ಗ ನಿರ್ಮಾಣಸ್ಯ ಆಧಾರಶಿಲಾಂ ಅಪಿ ಸ್ಥಾಪಯಿಷ್ಯತಿ. ಪ್ರಧಾನಮಂತ್ರಿ ವಾರಂಗಲೆ ಪಿಎಂ ಮಿತ್ರಾ ಪಾರ್ಕ್ ಇತ್ಯೇತತ್ ಉದ್ಯಾನಂ ಅಪಿ ಉದ್ಘಾಟಯಿಷ್ಯತಿ. ಅಪಿ ಚ ಸಹ ಹೈದರಾಬಾದೆ ಅತ್ಯಾಧುನಿಕಂ ಕರ್ಕರೋಗಪರಂ ಏಕಂ ಚಿಕಿತ್ಸಾಲಯಂ ಅಪಿ ಲೋಕಾಯ ಅರ್ಪಯಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರ್ನಾಟಕ ತೆಲಂಗಾಣಯೋಃ ಯಾತ್ರಾನಂತರಂ ಅದ್ಯ ಗುಜರಾತಂ ಅಪಿ ಗಮಿಷ್ಯತಿ. ದ್ವಿದಿವಸೀಯ ಯಾತ್ರಾಯಾಃ ಪ್ರಥಮೇ ದಿನೇ ಅದ್ಯ ಸಹ ಜಾಮನಗರಂ ಪ್ರಾಪ್ನೋತಿ. ತದನಂತರಂ ದ್ವಿತೀಯೇ ದಿನೇ ಅರ್ಥಾತ್ ಶ್ವಃ ಸಹ ಸೋಮನಾಥ ಮಂದಿರಸ್ಯ ಜೀರ್ಣೋದ್ಧಾರಸ್ಯ ಪಂಚಸಪ್ತತಿ ವರ್ಷಪೂರ್ತ್ಯವಸರೆ ಆಯೋಜಿತೆ ಸೋಮನಾಥಾಮೃತ ಮಹೋತ್ಸವೇ ಸಹಭಾಗಂ ಕರಿಷ್ಯತಿ. ಪ್ರಧಾನಮಂತ್ರಿ ಅನೇಕೇಷು ಧಾರ್ಮಿಕೇಷು ಸಾಂಸ್ಕೃತಿಕೇಷು ಚ ಕಾರ್ಯಕ್ರಮೇಷು ಸಹಭಾಗಂ ಕರಿಷ್ಯತಿ. ಸುವೇಂದುಃ ಅಧಿಕಾರಿ ಹ್ಯಃ ಪಶ್ಚಿಮ ಬಂಗಾಲಸ್ಯ ನೂತನ ಮುಖ್ಯಮಂತ್ರಿತ್ವೇನ ಶಪಥಂ ಗೃಹೀತವಾನ್. ಇತ್ಥಂ ಪಶ್ಚಿಮ ಬಂಗಾಳೆ ಭಾಜಪೇತಿ ದಳಸ್ಯ ಪ್ರಥಮಂ ಪ್ರಶಾಸನಂ ಸಂಘಟಿತಂ. ಕೋಲ್ಕತ್ತಾಯಾಂ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತಿ ಸ್ಥಳೆ ಆಯೋಜಿತೆ ಭವ್ಯ ಸಮಾರೋಹೆ ರಾಜ್ಯಪಾಲೇನ ಆರ್ ಎನ್ ರವಿಣಾ ಶ್ರೀ ಸುವೇಂದುಃ ಅಧಿಕಾರಿ ಪದಗೋಪನೀಯತಾಯೇ ಪ್ರತಿಶ್ರಾವಿತಃ. ತೇನ ಸಹ ಅನ್ಯೇ ಪಂಚಮಂತ್ರಿಣಃ ಅಪಿ ಪದಗೋಪನೀಯತಾಯೇ ಶಪಥಂ ಗೃಹೀತವಂತಃ. ಅತ್ರಾವಸರೆ ಪ್ರಧಾನಮಂತ್ರಿ, ಕೇಂದ್ರೀಯ ಗೃಹಮಂತ್ರಿ, ರಕ್ಷಾಮಂತ್ರಿ, ಭಾಜಪಾದಲಾಧ್ಯಕ್ಷಃ, ಅನೇಕೇ ಮುಖ್ಯಮಂತ್ರಿಣಃ, ಮಂತ್ರಿಣಃ, ವರಿಷ್ಠಾಧಿಕಾರಿಣಶ್ಚ ಉಪಸ್ಥಿತಾಃ ಆಸನ್. ಟಿವಿಕೆ ದಳ ಪ್ರಮುಖಃ ಸಿ ಜೋಸೆಫ್ ವಿಜಯಃ ತಮಿಳುನಾಡು ರಾಜ್ಯಸ್ಯ ನೂತನ ಮುಖ್ಯಮಂತ್ರಿತ್ವೇನ ಅದ್ಯ ಪ್ರಾತಃ ದಶವಾದನೆ ಶಪಥಂ ಗ್ರಹೀಷ್ಯತಿ. ತೇನ ಸಹ ಅನ್ಯೇ ನವಮಂತ್ರಿಣಃ ಅಪಿ ಪದಗೋಪನೀಯತಾಯೇ ಶಪಥಂ ಗ್ರಹೀಷ್ಯಂತಿ. ತತ್ರಾಂತರೆ ಹ್ಯಃ ನೂತನ ಸರ್ವಕಾರ ರಚನಾಯೇ ಟಿವಿಕೆ ದಲೇನ ಪ್ರಮಾಣಿತಂ ಯತ್ ತತ್ಪಾರ್ಶ್ವೇ ವಿಂಶತ್ಯುತ್ತರ ಶತ ವಿಧಾಯಕಾನಾಂ ಸಮರ್ಥನಂ ವರ್ತತೆ. ಪ್ರಧಾನಮಂತ್ರಿ ಗ್ರಾಮ ಸಡಕ ಯೋಜನಾಯಾಃ ಪಂಚವಿಂಶತಿತಮೀಂ ವರ್ಷಪೂರ್ತಿಂ ಉಪಲಕ್ಷ್ಯ ಮಧ್ಯಪ್ರದೇಶೆ ಸೀಹೋರ್ ಜನಪದಸ್ಯ ಭೈರುಂದಾ ಸ್ಥಳೆ ಅದ್ಯ ರಜತ ಜಯಂತಿ ಸಮಾರೋಹಃ ಆಯೋಜಯಿಷ್ಯತೆ. ಕೇಂದ್ರೀಯ ಗ್ರಾಮೀಣ ವಿಕಾಸ ಮಂತ್ರಿ ಶಿವರಾಜ ಸಿಂಹ ಚೌಹಾನಃ ಅಸ್ಯ ಕಾರ್ಯಕ್ರಮಸ್ಯ ಅಧ್ಯಕ್ಷತಾಂ ಕರಿಷ್ಯತಿ. ಭಾರತೀಯ ಅರ್ಥ ವಿಭಾಗೇನ ಆಗಾಮಿಷು ದ್ವಿತ್ರೇಷು ದಿವಸೇಷು ಕೇರಳ ಲಕ್ಷದ್ವೀಪ ದಕ್ಷಿಣ ಕರ್ನಾಟಕ ತಮಿಳುನಾಡು ಪುದುಚೇರಿ ಕರೈಕಲೇಷು ಪ್ರಚಂಡ ವೃಷ್ಟೇ ಸಂಭಾವನಾ ಪ್ರಕಾಶಿತ. ಪ್ರಿಯಾ ಶ್ರೋತಾರ, ಸಂಸ್ಕೃತ ಜಗತ ಸಂಬದ್ಧೈ ವಿಭಿನ್ನೈ ಕ್ರಿಯಾಕಲಾಪೈ ಸಂವಲಿತಸ್ಯ ಸಂಸ್ಕೃತ ಸಾಪ್ತಾಹಿಕೀತಿ ವಿಶಿಷ್ಟ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ ಎಫ್ಎಂ ಗೋಲ್ಡ್ ಪ್ರವಾಹಿಕಾತಃ ಅದ್ಯ ಮಧ್ಯಾಹ್ನೆ ಸಾರ್ಧೈಕವಾದನತಃ ಭವಿಷ್ಯತಿ. ಭವಂತಃ ಸರ್ವೇ ಯಥಾಕಾಲಂ ಶ್ರೋತುಂ ಪ್ರಭವಂತಿ. ಅಂತೆ ಕ್ರೀಡಾ ವಾರ್ತಾಸು. ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಗತರಾತ್ರು ಜಯಪುರೆ ಆಯೋಜಿತೆ ದ್ವಂದ್ವಿ ಗುಜರಾತ್ ಟೈಟನ್ಸ್ ದಲೇನ ರಾಜಸ್ಥಾನ ರಾಯಲ್ಸ್ ದಲಂ ಸಪ್ತಸಪ್ತತಿ ಧಾವನಾಂಕೈ ಪರಾಜಿತಂ. ಆದೋಪಣಂ ವಿಜಿತ್ಯ ರಾಜಸ್ಥಾನ ರಾಯಲ್ಸ್ ದಲಂ ಕ್ಷೇತ್ರ ರಕ್ಷಣಂ ಕರ್ತುಂ ನಿರ್ಣೀತವತ್. ತತಃ ಗುಜರಾತ್ ಟೈಟನ್ಸ್ ದಲೇನ ತ್ರಿಂಶದಧಿಕ ದ್ವಿಶತ ಧಾವನಾಂಕಾನಾಂ ವಿಜಯ ಲಕ್ಷ್ಯಂ ಸ್ಥಾಪಿತಂ ಇತಿ ವಾರ್ತಾಃ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಆಕಾಶವಾಣಿಗೆ 90ರ ಸಂಭ್ರಮ,
3: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
2: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
3: ಸ್ವರ ಸಂಭ್ರಮ. ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
2: ಇದೇ ಮೇ 12 ಮಂಗಳವಾರ ಸಂಜೆ 6 ಗಂಟೆಗೆ
3: ಮಂಗಳೂರು ಪುರಭವನದಲ್ಲಿ.
2: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुन.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಬೆಟ್ಟ ಗುಡ್ಡ
4: ಕೆರೆ ಕುಂಟೆ
3: ಗಿಡ ಮರಗಳಿಲ್ಲದ ಊರು
4: ಮರುಭೂಮಿ ಇದ್ದಂತೆ.
3: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
4: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
3: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
4: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆ ನಗರದಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ವರ್ಷ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ತನ್ನ 45ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಸಂಸ್ಥೆಯ ಸ್ಥಾಪಕ ರವಿಶಂಕರ್ ಗುರೂಜಿಯವರು ತಮ್ಮ 70ನೇ ಜನ್ಮದಿನವನ್ನು ಈ ಸಂದರ್ಭದಲ್ಲಿ ಆಚರಿಸಿದ್ದಾರೆ.

0: ಆಚರಿಸಿಕೊಳ್ಳುತ್ತಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಪ್ರಧಾನಮಂತ್ರಿಯವರ ಭೇಟಿ ನಿಗದಿಯಾಗಿದೆ. ಭೇಟಿ ಹಿನ್ನೆಲೆ ನಗರ ಪೊಲೀಸ್ ಇಲಾಖೆ ಪ್ರಮುಖ ಮಾರ್ಗಗಳಲ್ಲಿ ವಾಹನ ಸಂಚಾರ ಮತ್ತು ನಿಲುಗಡೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಪ್ರಕಟಿಸಿದೆ. ಎಚ್ಎಎಲ್ ಪ್ರದೇಶ, ಹಳೆಯ ವಿಮಾನ ನಿಲ್ದಾಣ ರಸ್ತೆ ಹಾಗೂ ಟ್ರಿನಿಟಿ ಜಂಕ್ಷನ್ ಸುತ್ತಮುತ್ತ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವಾಹನ ನಿಲುಗಡೆ ಸಂಪೂರ್ಣ ನಿಷೇಧಿಸಲಾಗಿದೆ. ಸುಗಮ ಸಂಚಾರಕ್ಕಾಗಿ ಪರ್ಯಾಯ ಮಾರ್ಗಗಳನ್ನು ಪೊಲೀಸ್ ಇಲಾಖೆ ಸೂಚಿಸಿದೆ. ಬೆಂಗಳೂರು ನಗರದ ಪ್ರಮುಖ ಭಾಗಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, ಸಂಚಾರ ದಟ್ಟಣೆ ತಪ್ಪಿಸಲು ಮತ್ತು ಭದ್ರತೆ ಖಚಿತಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಿಎಸ್ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣರಾದವರು. ಯಡಿಯೂರಪ್ಪ ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿದೆ. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಆಡಳಿತಕ್ಕೆ ತಂದ ಯಡಿಯೂರಪ್ಪನವರು ರೈತರಿಗಾಗಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ರೈತಪರ ನಾಯಕ. ರಾಜ್ಯದಲ್ಲಿ ಬಿಜೆಪಿಯಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡಿದ ಜನನಾಯಕ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜಕಾರಣಕ್ಕೆ ಪ್ರವೇಶಿಸಿ 50 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಒಬ್ಬ ವ್ಯಕ್ತಿಯ ವಿಜೃಂಭಣೆಯಲ್ಲ, ಬದಲಾಗಿ ಸಾರ್ವಜನಿಕ ಜೀವನದಲ್ಲಿ 5 ದಶಕಗಳ ಹೋರಾಟ ಮತ್ತು ನಡೆದು ಬಂದ ಹಾದಿಯನ್ನು ನೆನಪು ಮಾಡುವ ದಿನ. ಶಿಕಾರಿಪುರದಿಂದ ವಿಧಾನಸೌಧದವರೆಗೂ ನಡೆದು ಬಂದ ಹಾದಿ ರೋಚಕವಾದುದು. ಈ ಪ್ರಯಾಣ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಸಾಧ್ಯವಾಯಿತು ಎಂದರು. ಹಾಸನ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಶಾಂತಿಗ್ರಾಮ ಹೋಬಳಿಯ ಮಡೇನೂರಿನ 100 ಎಕರೆ ಅರಣ್ಯ ಭೂಮಿಯನ್ನು ಕೂಡಲೇ ವಶಕ್ಕೆ ಪಡೆದು ನೆಡುತೋಪು ಬೆಳೆಸಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತಾವು ಬೇಲೂರು ಪ್ರವಾಸದ ವೇಳೆ ಹಾಸನದ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಜೈವಿಕ ಇಂಧನ ಘಟಕದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆಬಾಳುವ ಭೂಮಿಯ ವೀಕ್ಷಣೆ ಮಾಡಿದ್ದು, ಬೆಲೆಬಾಳುವ ಅರಣ್ಯ ಭೂಮಿ ಸಂರಕ್ಷಣೆಗೆ ಆದೇಶ ನೀಡಿದರು. ಇದೇ ವೇಳೆ ಸಚಿವರು ಎತ್ತಿನಹೊಳೆ ಯೋಜನೆ ಕಾಮಗಾರಿ ನಡೆಯುತ್ತಿರುವ ಅರಣ್ಯ ಪ್ರದೇಶ, ಐದಳ್ಳ ಕಾವಲು, ರಾಮದೇವರ ಹಳ್ಳ ಕಾವಲು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿಯ ರೊಟ್ಟಿಗೆ ಜಾಗತಿಕವಾಗಿ ಬೇಡಿಕೆ ಹೆಚ್ಚುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜ್ಯದ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಬುರಗಿ ರೊಟ್ಟಿ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ದೇಶಕ್ಕೆ ರಫ್ತು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲಬುರಗಿ ರೊಟ್ಟಿಯನ್ನು ವಿದೇಶಕ್ಕೆ ರಫ್ತು ಮಾಡಲು ಪುಣೆ ಮೂಲದ ಅಸ್ಸಾಂ ಟ್ರೇಡರ್ಸ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸೂಕ್ತ ಪ್ಯಾಕೇಜಿಂಗ್ ಮಾಡಿ ಕಲಬುರಗಿ ರೊಟ್ಟಿ ವಿದೇಶಕ್ಕೆ ಕಳುಹಿಸಲಾಗುತ್ತದೆ. ಇದರಿಂದಾಗಿ ನಮ್ಮ ಮಹಿಳೆಯರು ಆರ್ಥಿಕ ಚೇತರಿಕೆ ಕಂಡು ಸ್ವಾಭಿಮಾನದ ಬದುಕು ಸಾಗಿಸಲು ನೆರವಾಗಲಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಗಡಿ ಗುರುತಿಸುವ ಕಾರ್ಯಕ್ಕೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನ ಮುಗಿದಿದ್ದು, ಶೀಘ್ರದಲ್ಲೇ ಚುನಾವಣೆ ನಡೆಸಲಾಗುವುದು. ಇದಾದ ನಂತರ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಸಹ ನಡೆಸಲಾಗುವುದು ಎಂದರು. ಹಿರಿಯೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ

ಜಾವ 3:15 ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇಹಳ್ಳಿ ಸಮೀಪದ ಜಿಗಣಿಪಾಳ್ಯದ ಬಳಿ ಗೊಬ್ಬರ ತುಂಬಿದ ಲಾರಿ ಹಾಗೂ ಆಲ್ಟೋ ಕಾರಿನ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಸುವರ್ಣಚಂದ್ರ ಮೂಲದ ಕುಮಾರ ನರಸಿಂಹಸ್ವಾಮಿ ಮತ್ತು ಗಾಯತ್ರಿ ಸೇರಿದಂತೆ ಕಾರಿನಲ್ಲಿದ್ದ 4 ಸಾವನ್ನಪ್ಪಿದ್ದು ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನಜುಗುಜ್ಜಾಗಿದೆ. ದೇವರಾಯನದುರ್ಗದ ಶ್ರೀ ಭೋಗ ನರಸಿಂಹಸ್ವಾಮಿಯ ದರ್ಶನ ಮುಗಿಸಿ ಮಂಡ್ಯಕ್ಕೆ ಹಿಂತಿರುಗುತ್ತಿದ್ದಾಗ ಕುಣಿಗಲ್ ಕಡೆಯಿಂದ ತುಮಕೂರಿನತ್ತ ಸಾಗುತ್ತಿದ್ದ ಗೊಬ್ಬರ ತುಂಬಿದ ಲಾರಿ ಅಪ್ಪಳಿಸಿ ಅಪಘಾತ ಸಂಭವಿಸಿದೆ. ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತಲೂ ಮಿಗಿಲಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅನೇಕ ಸವಾಲುಗಳ ನಡುವೆಯೂ ಉತ್ತಮ ಶೈಕ್ಷಣಿಕ ಸಾಧನೆ ತೋರಿಸುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ

0: ಹಾಗಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅನೇಕ ಸವಾಲುಗಳ ನಡುವೆಯೂ ಉತ್ತಮ ಶೈಕ್ಷಣಿಕ ಸಾಧನೆ ತೋರಿಸುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಶೈಕ್ಷಣಿಕ ವರ್ಷದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದ ಸಚಿವರು, ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳು, ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಹಾಗೂ ಗುಣಮಟ್ಟದ ಬೋಧನೆ ಒದಗಿಸುವ ದಿಸೆಯಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಆರಂಭಗೊಂಡ ಎರಡು ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಪ್ರತಿಪಾದಿಸಿದರು.
1: ನಮ್ಮ ದೇಶಿ ಬೀಜಗಳನ್ನು ಕಳೆದುಕೊಂಡ್ರೆ ಹೈಬ್ರಿಡ್ ಬೀಜಗಳು ಎಲ್ಲ ಕಡೆ ದೊರೆತಾ ಇದೆ, ಎಲ್ಲ ಅಂಗಡಿಗಳಲ್ಲಿ ದೊರೆತಾ ಇದಾವೆ. ನಾವು ದುಡ್ಡು ಕೊಡ್ತೇವೆ, ವಾಪಸ್ ಮತ್ತೆ ಮರು ವರ್ಷ ಅಂಗಡಿಯ ಮೊರೆ ಹೋಗಬೇಕಾಗಿದೆ. ಹಾಗಾಗಿ ದೇಶಿ ಬೀಜಗಳ ಸಂರಕ್ಷಣೆ ಮಾಡುವುದರಿಂದ ನಾವು ಪ್ರತಿ ವರ್ಷ ಅದನ್ನ ಉಳಿಸ್ಕೊಳ್ತಾ ಹೋಗಬಹುದು. ಹಾಗಾಗಿ ಸುಮಾರು ನಮ್ಮ ಭಾಗದಲ್ಲಿ ಒಂದು ಐದಾರು ದೇಶಿ ಬೀಜ ಸಮುದಾಯ ಬೀಜ ಬ್ಯಾಂಕ್ ಅನ್ನು ಮಾಡಿದೆವು. ನಿಮ್ಮ ಗೋತಾಲೂಕಿನಲ್ಲಿ ಮೊಳಲಿ ಅಂತ ಇದೆ, ಅಲ್ಲಿ ಒಂದು ಬೀಜ ಬ್ಯಾಂಕ್ ಅನ್ನು ಮಾಡಿದೆವು. ಹಲವಾರು ಗ್ರಾಮಗಳಲ್ಲಿ ನಾವು ಬೀಜ ಬ್ಯಾಂಕ್ಗಳನ್ನ ಮಾಡಿ ರೈತರಿಗೆ ಬೀಜವನ್ನು ಕೊಡುವಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. 1 kg ಬೀಜವನ್ನು ಕೊಟ್ಟಾಗ 2 kg ಬೀಜವನ್ನು ಅವರು ವಾಪಸ್ ಕೊಡುವಂತ ರೂಲ್ಸ್ ಅನ್ನು ಹಾಕಿದ್ದೀವಿ.
0: ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ರಷರ್, ಕಲ್ಲು ಗಣಿಗಾರಿಕೆ, ಮರಳುಗಾರಿಕೆ ಸೇರಿದಂತೆ ವಿವಿಧ ಗಣಿಗಾರಿಕೆಯಿಂದ ತೊಂದರೆಗೀಡಾದ ಪ್ರದೇಶಗಳಲ್ಲಿ ರಸ್ತೆ, ಶಾಲೆ ಮತ್ತು ಅಂಗನವಾಡಿ ಕಟ್ಟಡ ಸೇರಿದಂತೆ ಮೂಲಸೌಲಭ್ಯ ಅಭಿವೃದ್ಧಿಪಡಿಸಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ ಅವಕಾಶವಿದೆ. 2015 ಇದುವರೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ 47.62 crore ಮೊತ್ತ ರೂಪಾಯಿ ಸಂಗ್ರಹವಾಗಿದೆ. ಗಣಿಗಾರಿಕೆಯ ರಾಯಲ್ಟಿಯ 10% ಖನಿಜ ಪ್ರತಿಷ್ಠಾನ ನಿಧಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸುಗಮ ಸಂಗೀತ ಭಾವಗೀತೆಗಳನ್ನು ಕೇಳೋಣ. ಕೆಆರ್ ರಾಘವೇಂದ್ರ ಆಚಾರ್ಯ ಅವರು ಹಾಡಿದ ಮಂಜೇಶ್ವರ ಗೋವಿಂದಪ್ಪಯ್ಯವರ ಕವಿತೆ, ತಾಯೇ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ.

ಈಗ ಕೇಳಿ ಜಯಶ್ರೀ ಕಾಮತ್ ಹಾಗೂ ಸಂಗಡಿಗರು ಹಾಡಿದ ಎಚ್ಎಸ್ ವೆಂಕಟೇಶಮೂರ್ತಿಯವರ ಕವಿತೆ ಹೂ ಅರಳಲಿ. ಸಂಗೀತ ಸೋಮಸುಂದರ.

ಈಗ ಕೇಳಿ ಎಚ್ಕೆ ನಾರಾಯಣ ಅವರು ಸಂಗೀತ ಸಂಯೋಜಿಸಿ ಹಾಡಿದ ಎಂ ಗೋಪಾಲಕೃಷ್ಣ ಅಡಿಗ ಅವರ ಕವಿತೆ, ಯಾವ ಮೋಹನ ಮುರಳಿ ಕರೆಯಿತು.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಭಾಷೆಯ ಆಳಕ್ಕಿಳಿದು ಅಕ್ಷರಗಳ ಬೆನ್ನತ್ತಿದವರು, ಉಪಭಾಷೆಗಳ ಸೊಗಡನ್ನು ಸಂಶೋಧನೆಯ ಕನ್ನಡಿಯಡಿ ಜಗತ್ತಿಗೆ ತೋರಿದವರು, ಕೊಂಕಣಿ ಭಾಷಾ ಸಂಸ್ಕೃತಿಯ ರಕ್ಷಣೆಗಾಗಿ ಜ್ಞಾನದ ದೀವಿಗೆ ಹಚ್ಚಿದ

0: ಇತ್ತ ಮಹಾನ್ ಸಂಶೋಧಕರು ವಿದ್ವಾಂಸರಾದ ಡಾಕ್ಟರ್ ಬಿ ದೇವದಾಸ್ ಪೈ.
1: ಆಡುಭಾಷೆ ಹೇಳಿದಾಗ ತುಂಬಾ ವ್ಯತ್ಯಾಸ ಇರುತ್ತೆ. ಕನ್ನಡದಲ್ಲಿ ಆದ್ರೆ ಈಗ ಗುಲ್ಬರ್ಗದಲ್ಲಿ ಮಾತಾಡುವುದು ನಮ್ಗೆ ಏನು ಅರ್ಥ ಆಗುದಿಲ್ಲ. ಹಾಗೆ ಭಾಷೆಯಲ್ಲಿ ಅದು ವೈವಿಧ್ಯತೆ ಇರುವುದು ಸಹಜ. ಅದೇ ಸಹಜತೆ ಇಲ್ಲಿ ತರಗತಿಯಲ್ಲಿ ಬರ್ತಿತ್ತು. ಒಬ್ಬೊಬ್ರು ಒಂದೊಂದು ತರ ಮಾತಾಡ್ತಿದ್ರು. ಎಂ ಎಯ ಪ್ರಥಮ ಉದ್ದೇಶ ಅದೇ ಆಗಿತ್ತು, ಎಲ್ಲರನ್ನು ಅರ್ಥ ಮಾಡಿಕೊಳ್ಳೋದು, ಎಲ್ಲ ಉಪಭಾಷೆಗಳನ್ನು ಅರ್ಥ ಮಾಡಿಕೊಂಡು ಪ್ರಮಾಣಬದ್ಧವಾಗಿ ಒಂದು ಬರೆಯುವಂತ ಸ್ಥಿತಿಗೆ ತಲುಪುವುದು ಆಗ್ಬೇಕಿತ್ತು.
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ಇಂದು ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಆಕಾಶವಾಣಿಗೆ 90ರ ಸಂಭ್ರಮ,
3: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
2: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
4: ಸ್ವರ ಸಂಭ್ರಮ.
3: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
2: ಇದೇ May 12 ಮಂಗಳವಾರ ಸಂಜೆ 6 ಗಂಟೆಗೆ
3: ಮಂಗಳೂರು ಪುರಭವನದಲ್ಲಿ.
2: ಬನ್ನಿ ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
5: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಭಾರತದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ಗೆ 77 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ

0: ಪಿಎಂ ಮಿತ್ರಾ ಪಾರ್ಕ್ ಅನ್ನು ಉದ್ಘಾಟಿಸಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಇಂದು ಬೆಳಗ್ಗೆ ಚೆನ್ನೈನಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಜಯ್ ಅವರೊಂದಿಗೆ 9 ಟಿವಿಕೆ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸುವ ನಿರೀಕ್ಷೆ ಇದೆ. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು 234 ಸದಸ್ಯರ ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಪಡೆದ ನಂತರ ವಿಜಯ್ ಅವರನ್ನು ನಿಯೋಜಿತ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ್ದರು. ತಲಾ 2 ಶಾಸಕರನ್ನು ಹೊಂದಿರುವ ವಿಸಿಕೆ ಮತ್ತು ಐಯುಎಂಎಲ್ನಿಂದ ಬೆಂಬಲ ನೀಡಿದ ನಂತರ ವಿಜಯ್ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಲೋಕಭವನದ ಪ್ರಕಾರ ರಾಜ್ಯಪಾಲರು ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು ವಿಜಯ್ ಅವರನ್ನು ಆಹ್ವಾನಿಸಿದ್ದಾರೆ. ಇದೇ 13ರಂದು ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ಕೇರಳದಲ್ಲಿ ಸರ್ಕಾರ ರಚನೆ ಕುರಿತು ಚರ್ಚಿಸಲು ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ನಿನ್ನೆ ನವದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ, ಪಕ್ಷದ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ದೀಪಾ ದಾಸ್ ಮುನ್ಷಿ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕೇರಳದ ಹಿರಿಯ ನಾಯಕರಾದ ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶನ್ ಭಾಗವಹಿಸಿದ್ದರು. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೇರಳದ ನೂತನ ಮುಖ್ಯಮಂತ್ರಿಯ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಮತ್ತು ಹೆಸರನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಪಕ್ಷ ತಿಳಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಎನ್ ರಂಗಸ್ವಾಮಿ ಅವರನ್ನು ನೇಮಕ ಮಾಡಿದ್ದಾರೆ. ನೇಮಕಾತಿಯ ನಂತರ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ನಾಥನ್ ಅವರು ರಂಗಸ್ವಾಮಿ ಅವರನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ರಂಗಸ್ವಾಮಿ ಅವರು ಇದೇ 13ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಏಪ್ರಿಲ್ 9ರಂದು ನಡೆದ ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯಲ್ಲಿ ಎಐಎನ್ಆರ್ಸಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯ ಸಾಧಿಸಿದ ನಂತರ ರಂಗಸ್ವಾಮಿ ಅವರು 5ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಟ್ರಿನಿಡಾಡ್ ಮತ್ತು ಟೊಬಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ನೆಲ್ಸನ್ ದ್ವೀಪಕ್ಕೆ ಭೇಟಿ ನೀಡಿದ್ದರು. ನೆಲ್ಸನ್ ದ್ವೀಪದಲ್ಲಿ ತ್ವರಿತ ಪರಿಣಾಮ ಯೋಜನೆಗಾಗಿ ಡಾ ಜೈಶಂಕರ್ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ವಿದೇಶಾಂಗ ಸಚಿವರು ಭಾರತದ ನೆರವಿನಿಂದ ಬೆಂಬಲಿತವಾದ ಈ ಯೋಜನೆಯು ನಿರಂತರ ಪ್ರಯಾಣದ ಹಂಚಿಕೆಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ನ್ಯೂಸ್
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿರಿಯೂರಿನಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಮೂಲಗಳ ಪ್ರಕಾರ ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ ಎಂದು ವರದಿಯಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ DRDO ಹೈದರಾಬಾದ್ನಲ್ಲಿ ತನ್ನ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಈ ಪರೀಕ್ಷೆಯು 1200 ಸೆಕೆಂಡ್ಗಳಿಗಿಂತ ಹೆಚ್ಚು ರನ್ ಟೈಮ್ ಅನ್ನು ಸಾಧಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜನವರಿಯಲ್ಲಿ ನಡೆದ ಹಿಂದಿನ 700 ಸೆಕೆಂಡುಗಳ ಪರೀಕ್ಷೆಯನ್ನು ಇದು ಮೀರಿಸಿದೆ. ಈ ಯಶಸ್ವಿ ಪರೀಕ್ಷೆಯು ಭಾರತವನ್ನು ಸುಧಾರಿತ ಏರೋಸ್ಪೇಸ್ ಸಾಮರ್ಥ್ಯಗಳು ಮತ್ತು ನಿರಂತರವಾಗಿ ಹೊರಹೊಮ್ಮುತ್ತಿರುವ ಯುದ್ದ ತಂತ್ರಜ್ಞಾನಗಳಲ್ಲಿ ಮುಂಚೂಣಿಯಲ್ಲಿ ಇರಿಸುತ್ತದೆ. ಇದು ಭಾರತದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ದಿ ಕಾರ್ಯಕ್ರಮವನ್ನು ಬಲಪಡಿಸುತ್ತದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ DRDOದ ಉದ್ಯಮ ಪಾಲುದಾರರು ಮತ್ತು ಶೈಕ್ಷಣಿಕತೆಯನ್ನು ಶ್ಲಾಘಿಸಿದ್ದಾರೆ ಮತ್ತು ಈ ಸಾಧನೆಯನ್ನು ರಾಷ್ಟದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ಧಿ

0: ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಅಡಿಪಾಯ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವಾಲಯಗಳು, ಇಲಾಖೆಗಳು, ಸ್ವಾಯತ್ತ ಸಂಸ್ಥೆಗಳು ಮತ್ತು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಮಿಕ ಸಂಹಿತೆಗಳಿಗೆ ನೂತನ ಸಂಗ್ರಹಣೆ ಸಂಬಂಧಿತ ಅನುಸರಣೆ ಕ್ರಮಗಳ ಮೂಲಕ ರಕ್ಷಣೆಯನ್ನು ಗಮನಾರ್ಹವಾಗಿ ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಸುಧಾರಣೆಗಳು, ವೇತನವನ್ನು ಸಕಾಲಿಕವಾಗಿ ಪಾವತಿಸುವುದು, ಸಾಮಾಜಿಕ ಭದ್ರತಾ ಕೊಡುಗೆಗಳನ್ನು ಕಡ್ಡಾಯವಾಗಿ ರವಾನಿಸುವುದು, ಗುತ್ತಿಗೆದಾರರು ಮತ್ತು ಪ್ರಧಾನ ಉದ್ಯೋಗದಾತರ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಕಾರ್ಮಿಕ ಕಾನೂನುಗಳ ಉಲ್ಲಂಘನೆಯ ವಿರುದ್ದ ಬಲವಾದ ಜಾರಿ ಕಾರ್ಯವಿಧಾನಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಎಂದು ಹೇಳಲಾಗಿದೆ. ಸರ್ಕಾರಿ ಒಪ್ಪಂದಗಳು ಮತ್ತು ಹರಾಜಿನ ಅರ್ಹತೆಯೊಂದಿಗೆ ಕಾರ್ಮಿಕ ಕಾನೂನು ಅನುಸರಣೆಯನ್ನು ನೇರವಾಗಿ ಸಂಪರ್ಕಿಸುವ ಮೂಲಕ ಈ ಕ್ರಮಗಳು ವೇತನ ಪಾವತಿಗಳಲ್ಲಿನ ವಿಳಂಬ ಮತ್ತು ಗುತ್ತಿಗೆ ಕಾರ್ಮಿಕರ ಮೇಲೆ ಪರಿಣಾಮ ಬೀರುವ ಶಾಸನಬದ್ಧ ಬಾಕಿಗಳಲ್ಲಿನ ಡೀಫಾಲ್ಟ್ ಅನ್ನು ತಡೆಯಲು ಪ್ರಯತ್ನಿಸುತ್ತವೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ದ 77 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿತು. ಗುಜರಾತ್ ಪರ ನಾಯಕ ಶುಭ್ಮನ್ ಗಿಲ್ 84 ಹಾಗೂ ಸಾಯಿ ಸುದರ್ಶನ್ 55 ರನ್ ಗಳಿಸಿದರು. ಈ ಗುರಿ ಬೆನ್ನತ್ತಿದ ರಾಜಸ್ಥಾನ 16.3 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 152 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. 4 ವಿಕೆಟ್ ಪಡೆಯುವುದರೊಂದಿಗೆ ಗುಜರಾತ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಶೀದ್ ಖಾನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ, ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ 77 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ರಾಗರಂಜನಿ ಚಿತ್ರಗೀತೆಗಳು. ಮೊದಲಾಗಿ ತಾಯಿಗೆ ತಕ್ಕ ಮಗ ಚಿತ್ರದ ಹಾಡು. ಹಾಡಿದವರು ಡಾ ರಾಜ್ಕುಮಾರ್ ಹಾಗೂ ಕಸ್ತೂರಿ ಶಂಕರ್. ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ಟಿಜಿ ಲಿಂಗಪ್ಪ ಅವರದು.

ಈಗ ಕೇಳಿ ಸ್ವಯಂವರ ಚಿತ್ರದ ಗೀತೆ. ಹಾಡಿದವರು ಪಿವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ.

ಈಗ ಕೇಳಿ ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಆನಂದ ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ಶಂಕರ್ ಗಣೇಶ್.

ರಾಗರಂಜನಿ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ, ಬಳಿಕ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: highlights Suvendu Adhikari sworn in as Bengal CM, while the Times of India adds NDA show of strength as Suvendu sworn in as first BJP CM of Bengal. Hindustan Times. Prime Minister bows, thanks voters, notes the pioneer. Numbers in order, Vijay to be TN Commander-in-Chief, notes Hindustan Times. The Statesman headlines, TVK crosses final hurdle for majority, secures IUML's VCK's support for forming Vijay Sarkar. Agni 5 tested, capable of multiple nuclear strikes, cites Hindustan Times. India tests advanced Agni missile from Odisha coast, reports the pioneer. The Asian Age reports, Lieutenant General Raja Subramani appointed as next CDS, Swaminathan to helm Navy. The Tribune reports, Pak China affairs experts, Lieutenant General Raja Subramani picked up as next CDS, Swaminathan named Navy Chief. Hindustan Times headline states, Vinesh gets WFI notice, returns set get delayed, while the Indian Express headlines, Vinesh comeback hits a hurdle, WFI bars her from competing until June 26th. In a Mother's Day special piece titled, Giving Them Roots, the Indian Express mentions, inspiring stories of motherhood, pointing, motherhood may not give you awards, but it certainly gives you battle scars and memories. And finally, Indian tourism waking up to its floral power, the Financial Express writes, the demand for flower-centric travel is witnessing strong growth. And with that, it's back to you, Shagun.
1: Thank you, Sarabjit. And now before we end the bulletin, the headlines once again. Prime Minister Narendra Modi to visit Karnataka and Telangana today to launch multiple development projects worth around 9,400 crore rupees in Hyderabad and participate in 45th anniversary celebrations of the art of living in Bengaluru. TVK Chief C. Joseph Vijay to be sworn in as Chief Minister of Tamil Nadu this morning. President Draupadi Murmu appoints N. Rangasamy as Chief Minister of Puducherry. Centre operationalizes four labour codes with publication of rules. DRDO achieves major breakthrough in hypersonic missile development by conducting long-duration tests of scramjet combustor. And nine Indian boxers advance to finals of Asian Boxing Under-15 and Under-17 Championship in Tashkent. And with that, we end the morning news. Have a nice day.
2: Akashavani, Mangaluru. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಹೂರಣದ ಸೊಂಪು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
2: ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು, ಸಂಶೋಧನೆಯೇ ಉಸಿರು, ಸಾಹಿತ್ಯವೇ ಬದುಕು, ಒಂದು ಭಾಷೆಯ ಅಸ್ಮಿತೆ ಅಡಗಿರುವುದು ಅದರ ಸಾಹಿತ್ಯ ಮತ್ತು ಸಂಶೋಧನೆಯಲ್ಲಿ. ಕೊಂಕಣಿ ಭಾಷೆಯ ಶಕ್ತಿಯನ್ನು ಜಗತ್ತಿಗೆ ಸಾರಿದ ವಿದ್ವಾಂಸರು, ಸಂಶೋಧನೆಯ ಹಾದಿಯಲ್ಲಿ ನೂರಾರು ಮೈಲಿಗಲ್ಲು ಸ್ಥಾಪಿಸಿದ ಧೀಮಂತ ವ್ಯಕ್ತಿತ್ವ ಇವರದು. ಕೊಂಕಣಿ ಭಾಷಾ ಲೋಕದ ಅಪ್ರತಿಮ ವಿದ್ವಾಂಸರಾದ ಡಾಕ್ಟರ್ ಬಿ ದೇವದಾಸ್ ಪೈ. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಲತೀಶ್ ಪಾಲ್ದಾನೆ. ಬನ್ನಿ, ಡಾಕ್ಟರ್ ಬಿ ದೇವದಾಸ್ ಪೈ ಅವರ ಜ್ಞಾನದ ಭಂಡಾರದಿಂದ ಹೊರಬರುವ ಅನುಭವದ ಮುತ್ತುಗಳನ್ನು ಆಲಿಸೋಣ.
4: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದ ಅತಿಥಿಯಾಗಿ ನಮ್ಮ ಜೊತೆಗೆ ಇರುವವರು ಕೊಂಕಣಿ ಭಾಷಾ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ಬಿ ದೇವದಾಸ್ ಪೈ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
5: ಸರ್ ನಮಸ್ಕಾರ.
4: ಸರ್, ಈಗ ತಮ್ಮ ಒಂದು ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಮೂಲತಃ ತಾವು ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದಂಥವರು, ಆದರೆ ಈಗ ಕೊಂಕಣಿಯ ಭಾಷಾ ಕ್ಷೇತ್ರದಲ್ಲಿ

0: ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದೀರಾ. ಈ ಒಂದು ಕೊಂಕಣಿಯ ಮೇಲಿನ ಒಲವು, ವಿಜ್ಞಾನದಿಂದ ಭಾಷೆಯ ಮೇಲಿನ ಒಲವು ಹೇಗೆ ಬಂತದು?
1: ಅದು ನನಗೆ ಒಂದು ಅನಿರೀಕ್ಷಿತ ಮತ್ತು ಆಶ್ಚರ್ಯ ಕೂಡ ಆಗ್ತಾ ಉಂಟು. ನಾನು ವಿಜ್ಞಾನ ಬಿಟ್ಟು ಬೇರೆ ವಿಚಾರದಲ್ಲಿ ಚಿಂತನೆ ಮಾಡುವವನೇ ಆಗಿರಲಿಲ್ಲ ನನ್ನ ಬಹುಪಾಲು ಆಯುಷು. ವಿಶ್ವ ಕೊಂಕಣಿ ಕೇಂದ್ರ ಅಂತ ಒಂದು ಇಲ್ಲಿ ಮಂಗಳೂರಿನಲ್ಲಿದೆ, ಅದಕ್ಕೆ ಒಮ್ಮೆ ಭೇಟಿ ನೀಡಿದಾಗ ಓ ಭಾಷೆಗೂ ಇಷ್ಟೊಂದು ವಿಶಾಲವಾದ ಕಾರ್ಯಕ್ಷೇತ್ರ ಉಂಟು, ಇಲ್ಲಿ ಕೂಡ ಜನರ ಅಗತ್ಯ ಉಂಟು, ಶಿಕ್ಷಿತರದ್ದು ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಉಂಟು ಅಂತ ನನಗೆ ಕಂಡು ಬಂತು. ಹಾಗೆ ನಾನು ಮೊದಲು ಪ್ರವೇಶ ಮಾಡೋದು ಹೇಗೆ ಅಂದರೆ, ನನ್ನ ಹುದ್ದೆ ನಾನೊಂದು ಉಪನ್ಯಾಸಕ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ, ಆದರೆ ನನಗೆ ಅದಕ್ಕೆ ಸಮಾನವಾದ ಯಾವುದಾದರೂ ಹುದ್ದೆ ಕೊಂಕಣಿಯ ಬಗ್ಗೆ ಇದೆ ಅಂತ ಹುಡುಕಿದಾಗ ನನಗೆ ಅಕಾಡೆಮಿಯ ರಿಜಿಸ್ಟ್ರಾರ್ ಹುದ್ದೆಗೆ ಬರಬಹುದು ಅಂತ ಒಂದು ಕಂಡು ಬಂತು. ಅದರ ಪ್ರಕಾರ ನಾನು ತುಂಬ ಪ್ರಯತ್ನ ಮಾಡಿದೆ. ಅದು ತುಂಬ ಯಾಕೆಂದರೆ ಅದು ದೀರ್ಘವಾಗಿತ್ತು, ಭಾಳ ಸುಲಭ ಇರಲಿಲ್ಲ, ಇಲಾಖೆಯನ್ನು ಬದಲಾವಣೆ ಮಾಡಿ ಬರಬೇಕು, ಆವಾಗ ಮುಖ್ಯಮಂತ್ರಿಯವರ ಒಂದು ಅನುಮತಿ ಅದಕ್ಕೆ ಅಗತ್ಯ ಇತ್ತು. ಅದಕ್ಕೆ ಒಂದು ವರ್ಷದವರೆಗೆ ಹೆಚ್ಚು ಕಡಿಮೆ ಆಗಿದೆ. ಮತ್ತು ನಾನು ಕೆಲಸ ಮಾಡ್ತಿದ್ದ ಕಾಲೇಜು ಅದು ಗ್ರಾಮೀಣ ಪ್ರದೇಶದಲ್ಲಿದೆ, ಅಲ್ಲಿ ಕೂಡ ನನ್ನನ್ನು ಬಿಟ್ಟುಕೊಡಲಿಕ್ಕೆ ಅಂದರೆ ಅವರಿಗೆ ಮತ್ತೊಬ್ಬರು ಬದಲಿಯವರು ಬರದಿದ್ದರೆ ಅದು ವಿಜ್ಞಾನ ವಿಭಾಗ ಆದ ಕಾರಣ ಅದು ಭಾಳ ಕಷ್ಟದ ಪರಿಸ್ಥಿತಿ ಇತ್ತು. ಆದರೂ ಹೇಗೋ ಮಾಡಿ ನಮ್ಮ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಹುದ್ದೆಗೆ ನಾನು ಆ ನಿಯೋಜನೆ ಮೇರೆಗೆ ಬಂದೆ.
0: ಈಗ ತಾವು ವಿಜ್ಞಾನದ ಹಿನ್ನೆಲೆಯಿಂದ ಬಂದವರು, ಈ ಭಾಷೆಯ ಒಂದು ಕಡೆಗೆ ಬರಬೇಕಾದ್ರೆ ತಮಗೇನಾದರೂ ಅದು ಕಷ್ಟ ಅಂತ ಅನಿಸಿರುವಂಥದ್ದು ಅಥವಾ ಸವಾಲುಗಳು ಅಂತ ಏನಾದರೂ ಅನಿಸ್ತಾ?
1: ಖಂಡಿತ, ನೂರಕ್ಕೆ ನೂರು. ನೀವು ಹೇಳಿದ ಪ್ರಶ್ನೆಯನ್ನು ಕೂಡ ಆಗಾಗ ಮಾಡ್ತಾ ಇದ್ದೇನೆ. ಯಾಕಂದರೆ ಭೌತಶಾಸ್ತ್ರ ಅಂದರೆ ಅದರಲ್ಲಿ ಬಹುತೇಕ ನಮ್ಮ ಒಂದು ಪೇಪರಲ್ಲಿ ನೀವು 25 ಪೇಜು ನಾವು ಉತ್ತರ ಬರೆದ್ರೆ ಉತ್ತರ ಪತ್ರಿಕೆಯಲ್ಲಿ ಅದರಲ್ಲಿ ಒಂದು 10-15 ವಾಕ್ಯ ಇರೋದು ಕಷ್ಟ, ಮತ್ತೆಲ್ಲ ಸಿಂಬಲ್ಗಳೇ ಇರೋದು, ಇಕ್ವೇಷನ್ಸ್ ಇರೋದು ಎಲ್ಲ ಭೌತಶಾಸ್ತ್ರದಲ್ಲಿ ಹೆಚ್ಚು ಹಾಗೆ. ಅಂಥ ಸಂದರ್ಭದಲ್ಲಿ ನಾನು ಈ ಭಾಷೆಯ ಬಗ್ಗೆ ಸಾಹಿತ್ಯದ ಬಗ್ಗೆ ಏನು ಮಾಡಬಹುದು, ಇದು ಬಹಳ ಕಷ್ಟದ ಒಂದು ವಿಷಯವಾಗಿತ್ತು. ಆದರೆ ನಾನು ಬಂದದ್ದು ಒಬ್ಬ ಅಧಿಕಾರಿಯಾಗಿ, ಒಂದು ಕೊಂಕಣಿ ಅಕಾಡೆಮಿಯ ಚಟುವಟಿಕೆ ಅದರ ಆಡಳಿತಾಧಿಕಾರಿಯಾಗಿ ಬಂದಿದ್ದೆ, ಆದ್ದರಿಂದ ಅದು ಮಾತ್ರ ನಂದು ಮುಖ್ಯ ಕರ್ತವ್ಯವಾಗಿತ್ತು. ಅದರ ಜತೆಗೆ ನಾನು ನನಗೆ ಬೇರೆ ಬೇರೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಅವಕಾಶ ಸಿಕ್ಕಿತು. ಕೊಂಕಣಿಯ ಸಂಸ್ಕೃತಿ ಮತ್ತು ಕೊಂಕಣಿಯ ಜನಪದ, ಕೊಂಕಣಿ ಭಾಷೆ, ಕೊಂಕಣಿ ಕಲಿಸುವಿಕೆ, ಇದೆಲ್ಲ ವಿಚಾರ, ಈ ಎಲ್ಲ ಕ್ಷೇತ್ರದಲ್ಲಿ ನಾನು ಮೌನವಾಗಿ ಒಂದು ಅಬ್ಸರ್ವೇಷನ್ ಮಾಡುವವನಾಗಿದ್ದೆ. ಹೀಗೆ ನನಗೆ ಕೆಲವೆಲ್ಲ ವಿಚಾರಗಳು ತಿಳಿದು ಆಮೇಲೆ ನಾನು ಭಾಷೆಯ ಬಗ್ಗೆ ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡುವ ಒಂದು ಸ್ಥಿತಿಗೆ ತಲುಪಿದೆ.
0: ಈಗ ತಮಗೆ ಈ ಕೊಂಕಣಿಯಲ್ಲಿ MA ಮಾಡಬೇಕು ಅಂತ ಅನಿಸಿದ್ದು ಯಾವಾಗ ಮತ್ತೆ ಯಾಕೆ?
1: ಅದು ಈ ನಾವು ಕೊಂಕಣಿಯಲ್ಲಿ ಅಂದರೆ ಅಕಾಡೆಮಿ ತಮಗೆ ತಿಳಿದಿರುವ ಹಾಗೆ ಒಂದು 3-3 ವರ್ಷಕ್ಕೆ ಒಂದೊಂದು ಸಮಿತಿ ರಚನೆ ಆಗ್ತದೆ. ಆ ಸಂದರ್ಭದಲ್ಲಿ ಒಬ್ಬರು ಅಧ್ಯಕ್ಷರು ಮತ್ತು ಹಲವು ಸದಸ್ಯರು ಇರ್ತಾರೆ. ಅವರಿಗೆ ಕೆಲವರಿಗೆ ತುಂಬ ಉಮೇದಿರ್ತದೆ. ಅಂಥ ಉಮೇದಿರುವ ಒಬ್ಬರು ಅಧ್ಯಕ್ಷರು ನಮ್ಮಲ್ಲಿ ಕೊಂಕಣಿಯನ್ನು ಕಾಲೇಜುಗಳಲ್ಲಿ ಕಲಿಸಬೇಕು ಎಂಬ ಒಂದು ಮನೋಭಾವ ಇತ್ತವರಲ್ಲಿ. ಅದರ ಪ್ರಕಾರ ಆಗಿನ ನಮ್ಮ ವೈಸ್ ಚಾನ್ಸ್ಲರ್ ಕೂಡ ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟರು. ಅದಕ್ಕಿಂತ ಮೊದಲು ಅಕಾಡೆಮಿಯಿಂದ ಗೋವಾದಲ್ಲಿ ಮಾತ್ರ MA ಇದ್ದದ್ದು ಕೊಂಕಣಿ, ಅಲ್ಲಿಗೆ ಕಳಿಸಲಿಕ್ಕೆ ವಿದ್ಯಾರ್ಥಿಗಳನ್ನಿಲ್ಲಿ ಅವರಿಗೆ ಸಪೋರ್ಟಿಯಾಗಿ ಗ್ರ್ಯಾಂಟ್ ಕೊಟ್ಟು ನೀವು ಗೋವಾದಲ್ಲಿ ಹೋಗಿ 2 ವರ್ಷ ಕಲಿತು ಬರಬೇಕು ಅಂತ ನಾವು ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ ಅದಕ್ಕೆ ಕೆಲವರು ಸ್ಪಂದಿಸಿದರು. ಅದೇ ಸಂದರ್ಭದಲ್ಲಿ ವೈಸ್ ಚಾನ್ಸ್ಲರ್ ಮಂಗಳೂರು ವಿಶ್ವವಿದ್ಯಾಲಯದವರು ಪ್ರೊಫೆಸರ್ ಭೈರಪ್ಪ ಅವರು ನಮಗೆ ಹೇಳಿದರು, ನಾವು ಇಲ್ಲಿ ಮಾಡೋ, ನೀವು ಯಾಕೆ ಗೋವಾಕ್ಕೆ ಹೋಗ್ತೀರಿ ಅಂತ. ಹಾಗೆ ಅವರ ಒಂದು ಬೆಂಬಲ ಮತ್ತು ನಮ್ಮ ಆಗಿನ ಅಧ್ಯಕ್ಷರಾದ ರಾಯ್ ಕೆಸ್ಲಿನೋ ಇವರು ಎಲ್ಲ ಹೆಚ್ಚು ಉಮೇದು ತೆಕ್ಕೊಂಡ ಕಾರಣ ಅದು ಪೋಸ್ಟ್ ಗ್ರ್ಯಾಜುಯೇಷನ್ ಆರಂಭ ಆಯಿತು. ನಿಜವಾಗಿ ಅದು ಆರಂಭ ಮಾಡುವ ಸ್ಥಿತಿ ಆಗ ಇರಲಿಲ್ಲ, ಯಾಕೆಂದರೆ ವಿದ್ಯಾರ್ಥಿಗಳು ಬೇಕು ಮತ್ತು ಉಪನ್ಯಾಸಕರ ಅಗತ್ಯ ಇದೆ. ಈ ಸಿಲೆಬಸ್ ಬೇಕು, ಇದೆಲ್ಲ ಅಷ್ಟು ಸುಲಭದಲ್ಲಿ ಆಗುವಂಥ ವಿಷಯ ಆಗಿರಲಿಲ್ಲ. ಆದರೂ ನಾವು ಆ ಕಾಲದಲ್ಲಿ ಒಪ್ಪಿದೆ. ಆದರೆ ನಮಗೆ ಕೂಡಲೇ ವಿದ್ಯಾರ್ಥಿಗಳ ಸಂಖ್ಯೆ ಮಾಡಲಿಕ್ಕೆ ಆಗಲಿಲ್ಲ. ಒಂದಾಯಿತು, ಎರಡಾಯಿತು, ಮೂರಾಯಿತು. ಕೊನೆಗೆ ವಿ ಸಿ ಹೇಳಿದರು, ನೀವು 5 ವಿದ್ಯಾರ್ಥಿಗಳನ್ನು ತನ್ನಿ, ನಾವು ಆರಂಭ ಮಾಡುವಂಥ. 5ನೇ ವಿದ್ಯಾರ್ಥಿಯಾಗಿ ನಾನೇ ಸೇರಿದೆ. ಹಾಗೆ ನಮಗೆ

0: ಸಂಜೆ ಕಾಲೇಜ್ ಆದ ಕಾರಣ ನಾನು ಕಚೇರಿ ಸಮಯ ಮುಗಿದ ಮೇಲೆ ಬೇಗ ಬೇಗನೆ ಹೋಗಿ ತರಗತಿಗೆ ಹಾಜರಾಗ್ತಿದ್ದೆ.
1: ಆ ಅನುಭವ ಹೇಗಿತ್ತು? ಯಾಕಂತ ಹೇಳಿದ್ರೆ ತಾವು ಪ್ರಾಧ್ಯಾಪಕರಾಗಿದ್ದಂಥವ್ರು ಪಾಠವನ್ನು ಹೇಳ್ಕೊಡ್ತಾ ಇದ್ದವರು ಮತ್ತೆ ಪಾಠವನ್ನು ಕೇಳುವಂತ ಒಂದು ಅವಕಾಶ ಹೇಗಿತ್ತು?
0: ಅದು ಬಹಳ ಒಂದು ರೋಚಕವಾಗಿತ್ತು. ಯಾಕಂದ್ರೆ ನಮ್ಗೆ ಕುರ್ಚಿಯಲ್ಲಿ ಕೂತ್ ಗೊತ್ತಿಲ್ಲದೆ ಬೆಂಚಲ್ಲಿ ಕೂತ್ ಗೊತ್ತಿರಲಿಲ್ಲ. ಬೆಂಚಲ್ಲಿ ಕೂತ್ಕೊಳ್ಳುವುದೇ ಕೆಲವು ದಿವಸ ನಮಗೆ ಕಷ್ಟ ಆಯಿತು. ಆಮೇಲೆ ಹೆಚ್ಚು ಏನಾಗ್ತಿತ್ತಂದರೆ ಆಗ ನಮಗೆ ಇದ್ದ ಉಪನ್ಯಾಸಕರು ಅವರು ಕೂಡ ವಿದ್ಯಾರ್ಥಿಗಳ ಮಟ್ಟದಲ್ಲೇ ಇದ್ದರು. ಹಾಗೆ ಕೆಲವು ಸರ್ತಿ ಕೆಲವು ವಿಷಯಗಳು ನನಗೆ ಜಾಸ್ತಿ ಗೊತ್ತಿದ್ದದ್ದು ನಾನು ಅವರಿಗೆ ಹೇಳ್ತಿದ್ದೆ. ಹೀಗೆ ಅದು ಬಹಳ ಒಂದು ಪ್ರಚಾರ ಆಯಿತು. ಮೀಡಿಯಾದವರೆಲ್ಲ ಬಂದು ನಾನು ಕ್ಲಾಸಲ್ಲಿ ಕೂತ ಫೋಟೋ ಎಲ್ಲ ತೆಗೆದು ಪತ್ರಿಕೆಗಳೆಲ್ಲ ಹಾಕಿದರು. ಹಾಗೆ ಅದೊಂದು ವಿಶೇಷ ಸನ್ನಿವೇಶ. ಯಾಕೆ ನನಗೆ 58 ವರ್ಷ ಪ್ರಾಯ, 60ನೇ ವರ್ಷದಲ್ಲಿ MA ಮಾಡಿ ಮುಗಿಸಿದೆ.
1: ಈಗ ತಾವು MA ಮಾಡಿದ ನಂತರ ಮತ್ತೆ ತಾವು ಅಲ್ಲಿ ಅಧ್ಯಾಪನವನ್ನು ಕೂಡ ಮಾಡಿದ್ರಿ?
0: ಹೌದೌದು, ಅದು ಔಟ್ ಆಫ್ ಕಂಪಲ್ಷನ್ ಆಯಿತು. ಏನಾಗಿದೆ ಅಂದರೆ ಗೋವಾದಲ್ಲಿ ಕೊಂಕಣಿ ರಾಜ್ಯ ಭಾಷೆ, ಅದರ ತಾಯ್ನಾಡು ಹೇಳ್ಬೋದು. ನಮ್ಮಲ್ಲಿ ಮೈಗ್ರೇಷನ್ ಆಗಿ ಬಂದವರು ಇಲ್ಲಿಗೆ ವಲಸೆ ಬಂದವರು, ಮತ್ತು ಅವರಿಗೆ ಕೊಂಕಣಿಯಲ್ಲಿ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ಮನೆಯಲ್ಲಿ ಮಾತಾಡೋದು ಬಿಟ್ಟರೆ. ಬೇರೆ ಕೆಲವು ನಮ್ಮಲ್ಲಿ ಒಂದು ಸ್ವಲ್ಪ ಸಾಹಿತ್ಯ ರಚನೆ ಕೂಡ ಇದೆ, ಆದರೆ ಅಷ್ಟು ಕಲಿಸುವ ಮಟ್ಟಿಗೆ ಅಷ್ಟು ಅರ್ಹತೆ ಇರೋರು ಯಾರು ಇರಲಿಲ್ಲ. ಆಮೇಲೆ ಅದು MA ಕೊಂಕಣಿ ಅರ್ಹತೆಯವರೇ ಬೋಧನೆ ಮಾಡಬೇಕಂತ ಬಂದ ಮೇಲೆ ನಾನು ಸೇರಬೇಕಾಯಿತು. ಮತ್ತು 5-6 ವರ್ಷದವರೆಗೆ ನಾನು ಕೆಲಸ ಮಾಡಿದ್ದೇನೆ.
1: ಈಗ ಕೊಂಕಣಿಯ ಬಗ್ಗೆ ಹೇಳೋದಾದರೆ, ಕೊಂಕಣಿ ಅನ್ನುವಂಥದ್ದು ಬಹಳ ವಿಸ್ತಾರವಾದ ಪ್ರದೇಶದಲ್ಲಿ ಇರುವಂಥದ್ದು ಅಂತ ಕೂಡ ಹೇಳ್ಬೋದು ನಾವು. ಯಾಕಂತ ಹೇಳಿದ್ರೆ ಗೋವಾದ ಪ್ರಾಂತ್ಯದ ಒಂದು ಕೊಂಕಣಿ ಬೇರೆ ಇದೆ, ಮಂಗಳೂರಿನಲ್ಲಿ ಬೇರೆ ಇದೆ, ಅಥವಾ ಕೇರಳ ಭಾಗಕ್ಕೆ ಬಂದಾಗ ಬೇರೆ ಇರುತ್ತೆ. ಬಳಸುವಂಥ ಲಿಪಿಗಳು ಕೂಡ ಬೇರೆ ಬೇರೆ ಇರ್ತದೆ. ಇವೆಲ್ಲವೂ ಕೂಡ ಒಂದು ಅಧ್ಯಯನಕ್ಕೆ ಬಂದಾಗ, ಅಂದರೆ ಒಂದು ಕಾಲೇಜಿನಲ್ಲಿ ಕಲಿಸಬೇಕು ಅಂತ ಇದ್ದಾಗ, ಅದೇನಾದರೂ ನಿಮಗೆ ಅಲ್ಲಿ ಸವಾಲು ಅಂತ ಅನ್ನಿಸ್ತಾ?
0: ಇರ್ತದೆ. ಅದು ಅಂದರೆ ಯಾರು ಕೂಡ ವ್ಯವಸ್ಥಿತ ಕಲಿಕೆ ಮಾಡಿದವರು ವಿದ್ಯಾರ್ಥಿಗಳು ನಮ್ಮ ತರಗತಿಯಲ್ಲಿ ಇರುವುದಿಲ್ಲ. ಮನೆಯಲ್ಲಿ ಆಡುಭಾಷೆ ಹಾಗೆ ಕೊಂಕಣಿ ಮಾತಾಡಿದವರು, ಆಡುಭಾಷೆ ಹೇಳಿದಾಗ ತುಂಬ ವ್ಯತ್ಯಾಸ ಇರುತ್ತೆ. ಕನ್ನಡದಲ್ಲಿ ಆದರೂ ಈಗ ಗುಲ್ಬರ್ಗದಲ್ಲಿ ಮಾತಾಡುವುದು ನಮಗೆ ಏನು ಅರ್ಥ ಆಗೋದಿಲ್ಲ, ಕುಂದಾಪುರದವರ ಕನ್ನಡ ನಮಗೆ ಅರ್ಥ ಆಗೋದಿಲ್ಲ. ಹಾಗೆ ಭಾಷೆಯಲ್ಲಿ ಅದು ವೈವಿಧ್ಯತೆ ಇರುವುದು ಸಹಜ. ಅದೇ ಸಹಜತೆ ಇಲ್ಲಿ ತರಗತಿಯಲ್ಲಿ ಬರ್ತಿತ್ತು. ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ರು, ಆದರೆ ಅದುವೇ MA ಪ್ರಥಮ ಉದ್ದೇಶ ಅದೇ ಆಗಿತ್ತು. ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳೋದು, ಎಲ್ಲ ಉಪಭಾಷೆಗಳನ್ನು ಅರ್ಥ ಮಾಡಿಕೊಂಡು ಪ್ರಮಾಣಬದ್ಧವಾಗಿ ಒಂದು ಬರೆಯುವಂಥ ಸ್ಥಿತಿಗೆ ತಲುಪುವುದು ಆಗಬೇಕಿತ್ತು. ಅದು ಗೋವಾದಲ್ಲಿ ಆಗಿದೆ. ಆದ್ದರಿಂದ ನಾವು ಗೋವಾದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಕಲಿಸುವ ಭಾಷೆ ಏನು ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ತೋರಿಸಿಕೊಡ್ತಿದ್ದೆವು. ಹಾಗೆ ಒಂದು ರೀತಿಯಲ್ಲಿ ವಯಾ ಮೀಡಿಯಾದಲ್ಲಿ ನಡೀತಾ ಇತ್ತು.
1: ಸರಿ, ಈಗ ಇನ್ನು ತಮ್ಮ ಒಂದು ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಬಾಲ್ಯ ಮತ್ತು ತಮ್ಮ ಆ ಕಾಲದ ಜೀವನವನ್ನು ನೆನಪು ಮಾಡ್ಕೊಳ್ಳೋದಾದರೆ, ಮೂಲತಃ ಎಲ್ಲಿ ಅವರು ಮತ್ತು ಆಗಿನ ತಮ್ಮ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ನಡೀತು?
0: ನಮ್ಮ ಊರು ಸುಳ್ಯ ತಾಲೂಕಿನ ಕೊಡಿಯಾಲ ಗ್ರಾಮ ಅಂತ. ನಮ್ಮ ಮನೆ ರಿಸರ್ವ್ ಫಾರೆಸ್ಟಿನ ತಳದಲ್ಲೇ ಇರೋದು. ನಾವು ಚಿಕ್ಕದಿರುವಾಗ ಹುಲಿ ಎಲ್ಲ ನಮ್ಮ ಹಟ್ಟಿಗೆ ಬಂದು ದನಕರುಗಳನ್ನು, ಚಿರತೆಗಳು ಬಂದದ್ದಿದೆ. ಈಗಲೂ ಕೂಡ ಅದು ಕಾಡಿನ ಸರಹದಲ್ಲಿ ಇತ್ತು. ಮತ್ತು ನಮ್ಮದು ಕೃಷಿಕ ಕುಟುಂಬ, ಭಾಳ ಅಪರೂಪದಲ್ಲಿ ಕೊಂಕಣಿ ಅವರು ಕೃಷಿ ಮಾಡೋದು ಭಾಳ ಕಡಿಮೆ. ಅಂಥ ಒಂದು ಸಾಮಾನ್ಯ ಕುಟುಂಬದಲ್ಲಿ ನಾನು ಜನಿಸಿದೆ. ಬಾಲ್ಯದಲ್ಲಿ ಬಹಳ ಕಷ್ಟ ಇತ್ತು ನಮಗೆ. ಯಾಕಂದರೆ ನಮ್ಮ 5ನೇ ತರಗತಿಯವರೆಗೆ ನಮ್ಮ ಮನೆ ಹತ್ರ ಶಾಲೆ ಇತ್ತು. ಮತ್ತೆ ನಾವು ಬೆಳ್ಳಾರಿಗೆ ಹೋಗಬೇಕಿತ್ತು. ಬೆಳ್ಳಾರಿಂದ 7 ಕಿಲೋಮೀಟರ್ ದೂರ. 7 ಕಿಲೋಮೀಟರ್ನ ದುರ್ಗಮ ಹಾದಿ ಅಂತಲೇ ಹೇಳ್ಬೋದು ನಾವು. ಯಾಕಂದರೆ ಗುಡ್ಡ ಬೆಟ್ಟ ಗದ್ದೆ ಹುಣಿ ಮತ್ತು ಹೊಳೆ, ಆ ಹೊಳೆಯಲ್ಲಿ ಮಳೆಗಾಲದಲ್ಲಿ ತೆಪ್ಪ, ಇದೆಲ್ಲ ಒಂದು ನಮ್ಮನೆ ಅಡ್ವೆಂಚರಸ್ ಜರ್ನಿ ಆಗಿ ನಮ್ಮದು. ದಿನಾಲೂ ಮಳೆಗಾಲದಲ್ಲಿ ಹೆಚ್ಚಾಗಿ ಆಗ್ತಾಯಿತ್ತು. ಕೆಲವು ಸರ್ತಿ ಅದು ಯಾವುದು ಆಗದಿದ್ದರೆ 10-14 ಕಿಲೋಮೀಟರ್ ರೌಂಡ್ ಹೊಡೆದು ನಾವು ಹೋಗ್ದಂಥ ನೆರೆ ಬಂದಾಗ ಎಲ್ಲ. ಅಂಥ ಒಂದು ಕಷ್ಟದ ಸ್ಥಿತಿಯಲ್ಲಿ ನಾವು PUCವರೆಗೆ ಬೆಳ್ಳಾರಿಯಲ್ಲಿ ಕಲಿತದ್ದು. ಅನಂತರ ಪುತ್ತೂರು ನಗರಕ್ಕೆ ಹೋಗಬೇಕಾಯ್ತು. ಆ ಕಾಲದಲ್ಲಿ ನಮ್ಮ SSLC ಪರೀಕ್ಷೆ ಬರಿಬೇಕಿದ್ರೆ ತಾಲೂಕು ಹೆಡ್ ಕ್ವಾರ್ಟರ್ಗೆ ಹೋಗಬೇಕು. ಅಲ್ಲಿ ಹೋಗಿ ಯಾರದಾದರೂ ಮನೆಯಲ್ಲಿ ನಿಂತು ನಾವು ಪರೀಕ್ಷೆ ಬರಿಬೇಕಿತ್ತು, SSLC ಹಾಗೆ PUC ಹಾಗೆ. ಅಷ್ಟು ಒಂದು ಚಾಲೆಂಜಿಂಗ್ ವಾತಾವರಣದಲ್ಲಿ ನಾವಿದ್ದೆವು. ಆದರೂ ಸರ್ಕಾರಿ ಶಾಲೆಯಲ್ಲಿ ನಾನು ಕಲ್ತದ್ದು ಹೆಚ್ಚು. ಯಾವುದೇ ಕೊರತೆ ಅಂತ ನಮಗೆ ಏನು ಕಂಡು ಬಂದಿಲ್ಲ.

0: ಈಗ ನಿಮಗೆ ಈ ಭೌತಶಾಸ್ತ್ರದ ಬಗ್ಗೆ ಒಲವು ಹೇಗೆ ಬಂತು?
1: ಭೌತಶಾಸ್ತ್ರ ನನಗೆ ಅದು ಹುಟ್ಟಿನಿಂದಲೇ ಇದೆ. ಅಂದರೆ ನನ್ನ ತಾಯಿಯ ಕಡೆಯವರೆಲ್ಲ ಸ್ವಲ್ಪ ವಿದ್ಯಾವಂತರಾಗಿದ್ದರು. ಭೌತಶಾಸ್ತ್ರದೊಂದು ವಿಪರೀತ ಪ್ರೀತಿಯ ವಿಷಯ. ನಾನು ವಿದ್ಯಾರ್ಥಿಗಳಿಗೆ ಕಲಿಸುವಾಗ ಅವರನ್ನು ಎಷ್ಟು ಒಂದು ವಿಶೇಷವಾಗಿ ತರಬೇತಿ ಮಾಡ್ತಿದ್ದೆ ಅಂದರೆ, ಈಗ ರಾಕೆಟ್ನ ವಿಷಯ, ಈಗ ಮತ್ತೆ ಹೃದಯಕ್ಕೆ ಏನೆಲ್ಲ ತೊಂದರೆಗಳುಂಟು, ಶಸ್ತ್ರಕ್ರಿಯೆ ಏನೆಲ್ಲ ಆಗ್ತದೆ, ಇದೆಲ್ಲ ವಿಷಯ, ಹೃದಯದ ಬಡಿತ, ECG, ಇದೆಲ್ಲ ನಾನು ಅನಗತ್ಯ ಎಂದು ಕಂಡುಬಂದರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಹೇಳಿದ ಕಾರಣ ಅವರಲ್ಲಿ ಎಷ್ಟೋ ಜನ ವೈದ್ಯಕೀಯ ಶಿಕ್ಷಣಕ್ಕೆ, ಇಂಜಿನಿಯರಿಂಗ್ಗೆ ಹೋಗಲಿಕ್ಕೆ, ಎಲ್ಲ ನಾನು ಕ್ವಾಂಟಮ್ ಫಿಸಿಕ್ಸ್ ಏನು, ಎಲೆಕ್ಟ್ರಾನಿಕ್ಸ್ ಏನು, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಏನು, ಇದನ್ನೆಲ್ಲ ಗ್ರಾಮೀಣ ವಾತಾವರಣದಲ್ಲಿರುವ ವಿದ್ಯಾರ್ಥಿಗಳಿಗೆ ಹೇಳಿ ಅವರಲ್ಲಿ ಒಂದು ಇನ್ಸ್ಪಿರೇಷನ್ ಡೆವಲಪ್ ಮಾಡಿದ್ದೇನೆ. ಅದು ನನಗೆ ತುಂಬ ತೃಪ್ತಿ ಇದೆ. ಮತ್ತು ರಾತ್ರಿ ಇಡೀ ಕೂತು ಆಕಾಶ ವೀಕ್ಷಣೆ ಮಾಡುವಂಥ ಕ್ಯಾಂಪ್ಗಳನ್ನು ನಾನು ಹಳ್ಳಿಯಲ್ಲಿ, ಬಂಟ್ವಾಳದಲ್ಲಿ ಅನೇಕ ಕಡೆ, ಇಲ್ಲಿ ಮಂಗಳೂರಿನ ಪ್ರೊಫೆಸರ್ಸನ್ನು ಕರ್ಕೊಂಡೋಗಿ ರಾತ್ರಿ ಇಡೀ ಕೂತು ಮಾಡಿದ್ದಿದೆ. ಇನ್ನು ಎಷ್ಟೋ ಪ್ರಯೋಗಗಳನ್ನು ಮಾಡೋದು, ಮತ್ತು ವಿಜ್ಞಾನ ಪ್ರದರ್ಶನಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನು ಎಷ್ಟು ಕಷ್ಟ ಆದರೂ ಕರ್ಕೊಂಡೋಗೋದು, ಇದೆಲ್ಲ ಮಾಡಿ ನನ್ನಿಂದ ಸಾಧ್ಯವಾದಷ್ಟು ನಮ್ಮ ಸಂಪರ್ಕದಲ್ಲಿ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಒಲವು ಮೂಡಿಸಿದ್ದು ನನಗೆ ತೃಪ್ತಿಕರವಾಗಿದೆ.
0: ಈಗ ನೀವು ಭೌತಶಾಸ್ತ್ರದಲ್ಲೂ PhD ಮಾಡಿದ್ರಿ, ಯಾವ ವಿಷಯದ ಮೇಲೆ ಮಾಡಿದ್ರಿ?
1: ಭೌತಶಾಸ್ತ್ರದಲ್ಲಿ ಅಲ್ಲ, ಭೌತಶಾಸ್ತ್ರದಲ್ಲಿ ಮಾಡಲಿಕ್ಕೆ ಹೊರಟು ನಾನು ಅದು ನನಗೆ ಏನು ಬೇಡ ಅಂತ ಕಂಡಿದ್ದೆ. ಯಾಕೆಂದರೆ ನಾನು ಪ್ರಯೋಗಾಲಯದ ಬಂದಿಯಾಗಿರ್ತೆ, ಅದಕ್ಕೆ ಬೇಕಾಗಿ ನಾನು ಭೌತಶಾಸ್ತ್ರ ಕಲಿಸುವುದು ವಿಷಯ, ಬೋಧನೆ, ಬೋಧನಾ ಶಾಸ್ತ್ರದಲ್ಲಿ ಶಿಕ್ಷಣ, ಭೌತಶಾಸ್ತ್ರ ಶಿಕ್ಷಣ, ಫಿಸಿಕ್ಸ್ ಎಜುಕೇಷನ್ನಲ್ಲಿ ನಾನು ತುಂಬ ಒಂದು ಒಳ್ಳೆಯ ಅಧ್ಯಯನವನ್ನೇ ಮಾಡಿದೆ. ಯಾಕಂದರೆ ನಾವೆಲ್ಲವೂ ಮಾತಾಡ್ತೇವೆ ಶಿಕ್ಷಕರ ಬಗ್ಗೆ, ಆ ಶಿಕ್ಷಕರ ತರಬೇತಿ ಎಲ್ಲ ಒಳ್ಳೆದಿದ್ದರೂ ಅವರು ತರಗತಿಯಲ್ಲಿ ಹೋಗಿ ಪಾಠ ಮಾಡುವ ಕ್ವಾಲಿಟಿ ಏನುಂಟು ಅದಕ್ಕೆ ಯಾರು ಒಂದು ಅದನ್ನು ನೋಡುವಂಥದ್ದು ಮತ್ತು ಅವರಿಗೆ ಪ್ರೋತ್ಸಾಹ ಕೊಡುವಂಥ ವ್ಯವಸ್ಥೆ ಇರಲಿಲ್ಲ. ನಾನು ಸುಮಾರು 80 ತರಗತಿಗಳಲ್ಲಿ ವಿಜ್ಞಾನ ಬೋಧಿಸಿ, ಹೈಸ್ಕೂಲ್ನ ಶಿಕ್ಷಕರ ತರಗತಿಯಲ್ಲಿ ಕೂತು ಅವರ ಕಂಪ್ಲೀಟ್ ಪಾಠವನ್ನು ರೆಕಾರ್ಡಿಂಗ್ ಮಾಡಿ ಅದನ್ನು ವಿಶ್ಲೇಷಣೆ ಮಾಡಿ ಏನು ಯಾವ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು. ಅದಕ್ಕಿಂತ ಮೊದಲು ನಾನೇನು ಮಾಡಿದ್ದೆ ಅಂದರೆ ಆಸ್ಟ್ರೇಲಿಯಾ, ಅಮೇರಿಕಾ, ಇಂಗ್ಲೆಂಡ್ ದೇಶದಲ್ಲಿ ಬೋಧನಾ ಕ್ರಮ ಹೇಗಿದೆ ಸೆಕೆಂಡ್ರಿ ಲೆವೆಲಲ್ಲಿ, ಅದರ ಬಗ್ಗೆ ಒಂದು ನಾನು ಇನ್ಸ್ಟ್ರಕ್ಷನಲ್ ಪ್ಯಾಕೇಜ್ ಮಾಡಿದೆ. ಆದರೆ ಏನೆಲ್ಲ ಶಿಕ್ಷಕರಿಗೆ ಗೊತ್ತಿರಬೇಕು, ಅವರ ಶಿಕ್ಷಕ ಕಾಂಪಿಟೆನ್ಸಿ ಏನಿರಬೇಕು, ಅದನ್ನು ತಯಾರು ಮಾಡಿ ಅದರಲ್ಲಿ ತರಬೇತಿ ಕೊಟ್ಟಿರೋ. ನನಗೆ ಆಗ ಎಲ್ಲ ಅವಕಾಶ ಇತ್ತು, ಯಾಕಂದರೆ ನಾನು ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ಇದ್ದೆ. ಆಗ ಶಿಕ್ಷಕರೆಲ್ಲ ನನಗೆ ಸ್ವಲ್ಪ ಸಹಾಯ ಮಾಡ್ತಿದ್ರು, ಆದರೆ ಅವರಿಗೆ ಸ್ವಲ್ಪ ಕಂಪಲ್ಷನ್ ಕೂಡ ಇರ್ತಿತ್ತು. ಮೈಸೂರಲ್ಲಿ ನನಗೆ ಒಬ್ಬರು ಪ್ರೊಫೆಸರ್ ಹೇಳಿದರು, ನೀವು 80 ಕ್ಲಾಸ್ ಹೇಗೆ ಕೂತಿರಿ, ನಾನು BEd ಕಾಲೇಜ್ ಪ್ರೊಫೆಸರ್ ಆಗಿ ನನ್ನ ವಿದ್ಯಾರ್ಥಿಗಳ ಕ್ಲಾಸು ನೋಡಲಿಕ್ಕೆ ನನಗೆ ಅವರು ಬಿಡುವುದಿಲ್ಲ, ಹಳೆ ವಿದ್ಯಾರ್ಥಿಗಳು ಶಿಕ್ಷಕರಾದ ಮೇಲೆ. ಆದ್ದರಿಂದ ಈವನ್ ನಾನು ವಿದೇಶದ ಇದರಲ್ಲಿ ನೋಡಿದೆ, ಕ್ಲಾಸ್ ರೂಮ್ನಲ್ಲಿ ಕೂತು ಅದನ್ನು ಅಧ್ಯಯನ ಮಾಡೋದು ಬಹಳ ಕಷ್ಟ ಮತ್ತು ಅದು ಬಹಳ ಅಪರೂಪ. ಅಂಥ ಒಂದು ಅಧ್ಯಯನವನ್ನು ನನಗೆ NCERT ಒಬ್ಬರು ಪ್ರೊಫೆಸರ್ ಅಂದರೆ RIE ಮೈಸೂರಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತುಂಬ ದೀರ್ಘಾವಧಿ ತೆಗೆದುಕೊಂಡಿತ್ತು. ಅಂದರೆ ಬೇರೆ ಬೇರೆ ಕಾರಣಗಳಿಗಾಗಿ ಒಂದು 7-8 ವರ್ಷ ಅವಧಿಯಲ್ಲಿ ನಾನು PhD ಮಾಡಿ ಮುಗಿಸಿದೆ.
0: ಸರ್, ಈಗ ತಮ್ಮ ಶಿಕ್ಷಣ ಪೂರೈಸಿದ ನಂತರ ತಮಗೆ ಕೆಲಸ ಇಮಿಡಿಯೇಟ್ ಆಗಿ ಸಿಕ್ಕಿತಾ ಹೇಗೆ?
1: ಹೌದು, ನಾನು ಪ್ರಥಮವಾಗಿ ಹೈಸ್ಕೂಲ್ ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ, ವಿಜ್ಞಾನ ಶಿಕ್ಷಕರ ಗ್ರಾಮೀಣ ಪ್ರದೇಶದಲ್ಲಿನೆಲ್ಲ ಕೆಲಸ ಮಾಡಿದ್ದೇನೆ ನಾನು.
0: ಸರ್, ತಾವೀಗ ಯಾವ್ಯಾವ ವಿದ್ಯಾಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿ?
1: ನಾನು ಮಂಗಳೂರು BEd ಕಾಲೇಜಲ್ಲಿ 2 ವರ್ಷ ಕೆಲಸ ಮಾಡಿದ್ದೇನೆ, ಮತ್ತು ಕನ್ಯಾನದಲ್ಲಿ ಒಂದು 6 ವರ್ಷ PU ಕಾಲೇಜಲ್ಲಿ ಇದ್ದೆ, ಮುರುವಮಾಣಿಲ್ ಅಂತ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಾಹನ ಸೌಲಭ್ಯ ಇಲ್ಲದ ಒಂದು ಕುಗ್ರಾಮ ಅಂತ ಶಾಲೆಗಳಲ್ಲಿ ಕೆಲಸ ಮಾಡಿದ್ದೇನೆ, ಬೆಂಗ್ರೆಯಲ್ಲಿ ಇರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡಿದ್ದೇನೆ, ಹಾಗೆ ಮಂಗಳೂರು BO ಕಚೇರಿಯಲ್ಲಿ ಕೆಲಸ ಮಾಡಿದ್ದೇನೆ. ಮತ್ತು ಇಲಾಖೆ ಬದಲಾವಣೆ ಆದಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಉಡುಪಿಯ ಜಿಲ್ಲೆಯ ಸಹಾಯಕ ನಿರ್ದೇಶಕನಾಗಿ ಕನ್ನಡ ಸಂಸ್ಕೃತಿ ಅದರಲ್ಲಿ ಕೆಲಸ ಮಾಡಿದ್ದೇನೆ. ರಿಜಿಸ್ಟ್ರಾರ್ ಹುದ್ದೆ ಈಗಾಗಲೇ ನಾನು ಹೇಳಿದೆ.
0: ಹಾಗೆ ತಾವು ಕೊಂಕಣಿಯಲ್ಲೂ ಕೂಡ ಇತ್ತೀಚೆಗೆ PhD ಮಾಡಿದವರು, ಯಾವ ವಿಷಯವನ್ನು ತಗೊಂಡ್ರಿ ಸರ್ ಅಲ್ಲಿ, ಯಾಕೆ ಆಗಿ ಆ ವಿಷಯವನ್ನು?
1: ವಿಜ್ಞಾನ ಬ್ಯಾಕ್ಗ್ರೌಂಡ್

0: ಅನ್ನೋನಿಗೆ ಬಹಳ ಒಂದು ಆಕರ್ಷಣೆ ಅಂದ್ರೆ ಭಾಷಾ ವಿಜ್ಞಾನ. ಅದು ಭಾಷೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದೇ ಲಿಂಗ್ವಿಸ್ಟಿಕ್ಸ್. ಅದೇ ವಿಚಾರವನ್ನು ನಾನು ತೆಗೆದುಕೊಂಡಿದ್ದೆ. ನನ್ನದೇ ಮಾತೃಭಾಷೆ ಅಂದರೆ ಕೊಂಕಣಿ ಭಾಷೆಯ ಒಂದು ಉಪಭಾಷೆ. ಪ್ರತಿ ಭಾಷೆಯಲ್ಲಿ ಉಪಭಾಷೆಗಳಿರ್ತದೆ. ನಾವು ಇಲ್ಲಿ ಮಂಗಳೂರಿನಲ್ಲಿರುವ ಸಾರಸ್ವತರು ಮಾತಾಡ್ತೇವೆ, ಅದಕ್ಕೆ ನಾವು ಅಂಚಿಗೆಲೆ ಅಂತ ಹೇಳ್ತೇವೆ. ಅಂಚಿಗೆಲೆ ಅಂದರೆ ನಮ್ಮ ಭಾಷೆ ಅಂತ, ಆ ಉಪಭಾಷೆಗೆ ಹಾಗೆ ಹೆಸರಿದೆ. ಹಾಗೆ ಅದರ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೆ. ಅಂದರೆ ಅದರ ಉಚ್ಚಾರ ಕ್ರಮಗಳು ಮತ್ತು ಅದರಲ್ಲಿ ಸ್ವರಾಕ್ಷರ, ವ್ಯಂಜನಾಕ್ಷರ ಇದೆಲ್ಲ ಅಕ್ಷರಗಳ ಒಂದು ಇರುವಿಕೆ, ಮತ್ತು ಅದಕ್ಕೆ ಒಂದು ಪ್ರೂಫ್ ಕೊಡಬೇಕು ನಾವು. ಅಂದರೆ ಪ್ರತಿಯೊಂದು ಸ್ವರಾಕ್ಷರ ಇದೆ ಅಂತ ಹೇಳಲಿಕ್ಕೆ ಹಲವಾರು ಶಬ್ದಗಳನ್ನು ನಾವು ಹೇಳಬೇಕು. ಅದು ಅಂತ್ಯದಲ್ಲಿ, ಮಧ್ಯದಲ್ಲಿ ಮತ್ತು ಆದಿಯಲ್ಲಿ ಇದೆ ಅಂತ ಅದನ್ನು ನಾವು ಸಾಧಿಸಲಿಕ್ಕೆ ಬೇಕಾಗಿ ಸಾಕಷ್ಟು ಶಬ್ದಗಳನ್ನು ಕೊಡಬೇಕು. ಆಮೇಲೆ ಅಕ್ಷರಗಳು, ಅಕ್ಷರಗಳ ಜೋಡಣೆಗಳು, ಒತ್ತಕ್ಷರಗಳು, ಒಂದನೇ ಅಕ್ಷರದಲ್ಲಿ ಒತ್ತಕ್ಷರ ಬರ್ತದ, ಎರಡರಲ್ಲಿ ಬರ್ತದ, ಮೂರರಲ್ಲಿ ಬರ್ತದೆ, ಯಾವ್ಯಾವ ರೀತಿಯಲ್ಲಿ ಒತ್ತು ಅಕ್ಷರ, ಯಾವ ವ್ಯಂಜನಕ್ಕೆ ಯಾವ ವ್ಯಂಜನ ಸೇರಿ ಆಗ್ತದೆ, ಇದನ್ನೆಲ್ಲ ಮಾಡಿದರೆ ಒಂದು ಭಾಷೆಯ ಸಂಪೂರ್ಣ ಒಂದು ವ್ಯವಸ್ಥಿತ ಚೌಕಟ್ಟು ನಮಗೆ ಅರ್ಥ ಆಗ್ತದೆ. ಅದು ಅದಕ್ಕೆ ನಾವು ಫೋನಾಲಜಿ ಹೇಳೋದು, ಸ್ವನ ವಿಜ್ಞಾನ. ಆಮೇಲೆ ಪದ ರಚನೆಗಳು ಹೇಗೆ ನಡೀತದೆ, ಅದರಲ್ಲಿ ಇಡೀ ನಮ್ಮ ವ್ಯಾಕರಣ ಎಲ್ಲ ಬರ್ತದೆ. ಅಲ್ಲಿ ನಾಮಪದ, ಕ್ರಿಯಾಪದ, ಕ್ರಿಯಾ ವಿಶೇಷಣ, ನಾಮ ವಿಶೇಷಣ, ಮತ್ತು ಈ ಎಲ್ಲ ವಿಷಯಗಳು ಆದ ಮೇಲೆ ವಾಕ್ಯ ರಚನೆ ಮೂರನೇ ವಿಭಾಗ. ಈ ಮೂರು ವಿಭಾಗದಲ್ಲಿ ನಾನು ಸಾಕಷ್ಟು ಉದಾಹರಣೆಗಳನ್ನು ನೀಡಿ, ಸಾವಿರಾರು ಶಬ್ದಗಳನ್ನು ನೀಡಿ ಈ ಉಪಭಾಷೆಯು ವ್ಯವಸ್ಥಿತ ಭಾಷೆ ಅಂತ ಒಂದು ಸಾಧನೆ ಮಾಡಿ ತೋರಿಸಿದೆ. ಇನ್ನೂ ಎರಡು ವಿಭಾಗ ಉಂಟು, ಅದರ ಅಧ್ಯಯನ ಇನ್ನು ಕೂಡ ಮುಂದುವರಿಸ್ತೇನೆ. ನಾನು ಪಿ ಎಚ್ ಡಿಗಾಗಿ ಇಷ್ಟು ಮಾತ್ರ ಮಾಡಿದ್ದು, ಇನ್ನು ಮುಂದಿನ ಆಗ ಒಂದು ಭಾಷೆಯ ಕಂಪ್ಲೀಟ್ ಸ್ವರೂಪ ಅರ್ಥ ಆಗ್ತದೆ. ಅಂದರೆ ಆ ಪದರಚನಾ ಅರ್ಥರಚನಾ ವಿಜ್ಞಾನ ಅಂತ ಉಂಟು, ಆ ವಿಭಾಗ ಎಲ್ಲ ಇನ್ನು ಮಾಡಬೇಕಷ್ಟೇ.
1: ಈಗ ಈ ಭಾಷಾ ವಿಜ್ಞಾನದ ಈ ರೀತಿಯಾದಂಥ ಎಲ್ಲ ಏನು ಆಸ್ಪೆಕ್ಟ್ಸ್ ತಾವು ಹೇಳಿದ್ರಿ, ಅದನ್ನು ಹೇಗೆ ತಾವು ಅಭ್ಯಾಸ ಮಾಡಿದ್ರಿ, ಅಧ್ಯಯನ ಮಾಡಿದ್ರಿ?
0: ಸ್ವಾಧ್ಯಯನ ಅದು ನನ್ನ ಜೀವನದಲ್ಲಿ ಅದು ಹಾಸೋಕ್ಕಾಗಿ ಬಂದಿದೆ. ನಾವು ತರಗತಿಯಲ್ಲಿ ಅಥವಾ ಶಾಲೆಗೆ ಹೋಗಿ ಫಾರ್ಮಲ್ ಎಜುಕೇಷನ್ ಎಷ್ಟು ಪಡೆದಿದೆ ಅಷ್ಟೇ ನಾನು ನನ್ನಷ್ಟಕ್ಕೆ ಓದಿ ಅದನ್ನು ಗಳಿಸಿದ್ದು ತುಂಬ ಇದೆ. ಆ ಒಂದು ಸಾಮರ್ಥ್ಯದಿಂದಾಗಿ ಇದನ್ನೆಲ್ಲ ನಾನು ಕಲಿತು ಆಮೇಲೆ ಸಂಶೋಧನೆಗೆ ಹೋಗಲಿಕ್ಕೆ ನನಗೆ ಸಾಧ್ಯ ಆಗಿದೆ.
1: ಇನ್ನು ಈಗ ಈ ತಾವು ಭಾಷೆಯ ಬಗ್ಗೆ ಹೇಳಿದರೆ, ಅದರಲ್ಲಿ ಸಂಶೋಧನೆ ಅಧ್ಯಯನಗಳನ್ನು ಮಾಡಿದ್ರಿ, ಈ ಸಾಹಿತ್ಯದ ಬಗ್ಗೆ ಹೇಳೋದಾದರೆ ಕೊಂಕಣಿ ಸಾಹಿತ್ಯದ ಬಗ್ಗೆ ಏನಾದರೂ ಆಸಕ್ತಿ ವಹಿಸಿರುವಂಥದ್ದು?
0: ಕೊಂಕಣಿಯಲ್ಲಿ ನಾನು ಪ್ರಾರಂಭದಲ್ಲಿ ಈಗ ನಮ್ಮಲ್ಲಿ ಕೊಂಕಣಿಯಲ್ಲಿ ಇಷ್ಟವರೆಗೆ ಇಲ್ಲದ ಒಂದು ವಿಷಯ ಈ ಚೌಸರ್ನಿಂದ ಹಿಡಿದು, ಅಂದರೆ ಎಷ್ಟೋ ಶತಮಾನದ ಶೇಕ್ಸ್ಪಿಯರ್ ಅಲ್ಲಿಂದ ಹಿಡಿದು ಮೊನ್ನೆಯವರೆಗೆ ಕಾಪಿರೈಟಿನ ಸಮಸ್ಯೆ ಇಲ್ಲದ ಒಂದು 77 ಸಿಲೆಕ್ಟೆಡ್ ಕವಿತೆ ಕವನಗಳನ್ನು ಕೊಂಕಣಿಗೆ ತರ್ಜುಮೆ ಮಾಡಿ ಪ್ರಕಟ ಮಾಡಿದ್ದೇನೆ. ಅದು ತುಂಬ ಜನಪ್ರಿಯವಾಯಿತು. ಅದು ಮಾಡಲಿಕ್ಕೆ ನನಗೆ ಒಂದು 2 ವರ್ಷ ಹೋಗಿದೆ. ಅಂದರೆ ಶಬ್ದ ಭಂಡಾರ, ಅದಕ್ಕೆ ಸರಿಯಾದ ಟ್ರಾನ್ಸ್ಲೇಷನ್ ಅಂದರೆ ಸ್ವಲ್ಪ ಕಷ್ಟವೇ ಆಗ್ತದೆ, ಮತ್ತು ಒಂದು ಪಾಶ್ಚಿಮಾತ್ಯ ಭಾಷೆಯನ್ನು ಭಾರತೀಯ ಭಾಷೆಗೆ ತರುವುದು ದೊಡ್ಡ ವಿಷಯ ಉಂಟು, ಅದರಲ್ಲಿ ಕೊಂಕಣಿಗೆ ತರುವುದು ಮತ್ತು ಕಷ್ಟ ಆಯಿತು. ಆದರೂ ಅದು ಒಂದು ನನ್ನ ಪ್ರಥಮ ಒಂದು ಸಾಧನೆ. ಈಗ ಒಂದು ಕವನ ಸಂಕಲನ ಮತ್ತೊಂದು ಕಥಾ ಸಂಕಲನವನ್ನು ನಾನು ತಯಾರು ಮಾಡ್ತಾ ಇದ್ದೇನೆ ಕೊಂಕಣಿಯಲ್ಲಿ.
1: ಕೊಂಕಣಿಯಲ್ಲಿ
0: ಹೌದು. ಹಾಗೆ ಕೊಂಕಣಿ ವ್ಯಾಕರಣದ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗಾಗಿ ಪುಸ್ತಕ ನಾನು ಪ್ರಕಟ ಮಾಡಿದ್ದೇನೆ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
1: ಸರ್, ಹಾಗೇನೆ ತಾವು ಎನ್ ಸಿ ಸಿ ಮತ್ತು NSS ಅಲ್ಲೂ ಕೂಡ ಕೆಲಸವನ್ನು ಮಾಡಿದ್ದೀರಾ,

0: ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ.
1: ಎನ್ ಸಿ ಸಿ ನಮಗೆ ಸೈಂಟ್ ಫಿಲೋಮಿನಾ ಕಾಲೇಜಲ್ಲಿ ಬಿ ಎಸ್ ಸಿ ಮಾಡುವಾಗ ಅಲ್ಲಿ ಒಬ್ಬರು ವೆಂಕಟರಾವ್ ಅಂತ ಒಂದು ಫಿಸಿಕಲ್ ಡೈರೆಕ್ಟರ್ ಇದ್ದರು. ತುಂಬ ಅವರು ವಿದ್ಯಾರ್ಥಿಗಳನ್ನು ಬಹಳ ಒಂದು ರೋಮಾಂಚನಗೊಳಿಸುವ ವ್ಯಕ್ತಿತ್ವ. ಅವರು ಆಫೀಸರ್ ಆಗಿರುವಾಗ ನಾನು ಆರ್ಮಿ ವಿಂಗ್ನಲ್ಲಿ ಕೆಲಸ ಮಾಡಿದ್ದೆ. ಆಗ ನಮಗೆ ಬಹಳ ಒಂದು ಹುರುಪು ಕೊಡ್ತಿದ್ದದ್ದು ಅದು ವಾರ್ಷಿಕ ಕ್ಯಾಂಪ್ ಮಡಿಕೇರಿಯಲ್ಲಿ ಇರ್ತಿತ್ತು. ಕೆಲವು ಸರ್ತಿ ಒಂದು ಸರ್ತಿ ಭದ್ರಾವತಿಯಲ್ಲಿ ಮಾಡಿ. ಆಗೆಲ್ಲ ಮಿಲಿಟ್ರಿ ಆಫೀಸರ್ಸ್ಗಳು ಕೂಡ ಹಾಗೆ ಇರ್ತಿದ್ದರು. ನಾವು ಮಕ್ಕಳು ಅಂತ ಏನು ಇದಿಲ್ಲ, ನಮ್ಮನ್ನು ಸೋಲ್ಜರ್ ಟೈಪ್ ಅವರು ಟ್ರೀಟ್ ಮಾಡಿ ಬಹಳ ಒಂದು ಟಫ್ ಟ್ರೈನಿಂಗ್ ಕೊಡ್ತಿದ್ರು. ಅಲ್ಲಿ ನಮ್ಮ ಕಾಗದ ಕಾರ್ಖಾನೆ ಭದ್ರಾವತಿಯಲ್ಲಿ, ಹೌದು,
0: ಪೇಪರ್, ಮೈಸೂರು ಪೇಪರ್,
1: ಅದರ ಸರಹದ್ದಿನಲ್ಲಿ ನಮಗೆ ಟೆಂಟಿನಲ್ಲಿ ಮಲಗಲಿಕ್ಕೆ ಎಲ್ಲ ಟೆಂಟ್ ಏನೂ ಇಲ್ಲ, ಸ್ವಲ್ಪ ನಗರದಿಂದ ದೂರ, ಮತ್ತೆ ಯಾವುದೇ ಅಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಇಲ್ಲ. ನಮ್ಮನ್ನೊಂದು ಪಕ್ಕ ಸೈನಿಕರಾಗಿ ಮಾಡಿದ್ರು. ಆ ಕಾಲದಲ್ಲಿ ಮಡಿಕೇರಿಯ ಸರಹದ್ದಿನಲ್ಲಿದ್ದ ಕಾರಣ ಅಲ್ಲಿ ಸಾಕಷ್ಟು ಸೈನಿಕರು ಸೇನೆಯಲ್ಲಿದ್ದ ಕಾರಣ ಅದೊಂದು ಇನ್ಸ್ಪಿರೇಷನೇ ಬೇರೆ.
0: ಸರ್, ಈಗ ತಮ್ಮ ಪ್ರಕಾರ ಈ ಕೊಂಕಣಿ ಭಾಷೆಗೆ ಸಂಬಂಧಿಸಿದ ಹಾಗೆ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಮತ್ತು ಏನು ನಡಿಬೇಕಿನ್ನು?
1: ಕೊಂಕಣಿ ಅಂದರೆ ಭಾಳ ಇತ್ತೀಚೆಗೆ ಬಲ ಬರ್ತಾ ಇರುವ ಒಂದು ಭಾಷೆ. ಹೆಚ್ಚು ಕಡಿಮೆ 1973 ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಅದನ್ನು ಗುರುತು ಮಾಡಿದ್ದು. ಅದಕ್ಕಿಂತ ಮೊದಲು ಅದು ಮರಾಠಿಯ ಒಂದು ಉಪಭಾಷೆ ಅಂತಲೇ ಇದ್ದದ್ದು. ಅದಕ್ಕೆ ಸಾಕಷ್ಟು ಇದು ಭಾಷಾಶಾಸ್ತ್ರೀಯ ಎಸ್ ಎಂ ಕತ್ರೆ ಅಂತ ಒಬ್ಬರು ಭಾಷಾ ವಿಜ್ಞಾನಿಗಳು, ಅವರೆಲ್ಲ ಅದು ಅಲ್ಲ ಅಂತೆಲ್ಲ ಪ್ರೂವ್ ಮಾಡುವಷ್ಟು ಅವರು ಎಲ್ಲ ತಯಾರು ಮಾಡಿದರು ಅದಕ್ಕೆ ಸಾಕ್ಷ್ಯಗಳು. ಆನಂತರ 1987 ಅದು ವಿಶ್ವವಿದ್ಯಾನಿಲಯದಲ್ಲಿ ಎಮ್ ಎ ಪ್ರಾರಂಭ ಆಯಿತು ಗೋವಾದಲ್ಲಿ. ಅದರ ನಂತರ 92 ಅದು ಸಂವಿಧಾನದ ಭಾಷೆಯಾಗಿ ಹಾಗೆ ಆ ಒಂದೆರಡು ದಶಕದಲ್ಲಿ ಒಮ್ಮೆಲೆ ಕೊಂಕಣಿಗೆ ಒಂದು ತುಂಬ ಪ್ರೋತ್ಸಾಹ ಸಿಕ್ಕಿತು. ಆನಂತರ ಈ ಅಧ್ಯಯನಕ್ಕೆ ಯಾವಾಗ ಬಂತೋ, ಸಂಶೋಧನಾ ಕ್ಷೇತ್ರಕ್ಕೆ ಒಂದು ಭಾಷೆ ಪ್ರವೇಶವಾದ ಕೂಡಲೇ ಅದು ಬೇಗನೆ ಬೆಳೀತದೆ. ಈಗ ಸಾಕಷ್ಟು ಸಂಶೋಧನೆ ಮತ್ತು ಸಾಕಷ್ಟು ಕಾಲೇಜುಗಳಲ್ಲಿ ಯು ಜಿ ಸಿ ನೆರವಿನೊಂದಿಗೆ ಉಪನ್ಯಾಸಕರ ನೇಮಕ ಇದೆಲ್ಲ ಗೋವಾದಲ್ಲಿ ಆಗ್ತಾ ಉಂಟು. ಅದನ್ನು ಇಲ್ಲಿ ಕರ್ನಾಟಕದಲ್ಲಿ ಕೂಡ ಸ್ವಲ್ಪ ವಿಸ್ತರಣೆ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿ ಎಮ್ ಎ ಆಯಿತು. ಎಮ್ ಎ ಮಾಡಿದವರು ಈಗ ಮಂಗಳೂರು ವಿಶ್ವವಿದ್ಯಾನಿಲಯದ ಇಬ್ಬರು ಪಿ ಎಚ್ ಡಿ ಕೂಡ ಮಾಡಿದ್ದಾರೆ, ಇನ್ನೂ ಇಬ್ಬರು ಬರ್ಬೋದು. ಹೀಗೆ ಒಂದು ಭಾಷೆಯನ್ನು ಅಧ್ಯಯನ ಮಾಡಿದಾಗ ಮಾತ್ರ ಅದು ವ್ಯವಸ್ಥಿತವಾಗಿ ಅಧ್ಯಯನ ಸೌಲಭ್ಯ ಇದ್ದರೆ ಮಾತ್ರ ಅದು ವಿಶೇಷವಾಗಿ ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣದ ವಿಭಾಗದಲ್ಲಿ ಇದ್ದರೆ ಅದು ಜಾಸ್ತಿ ಬೆಳೀಲಿಕ್ಕೆ ಸುಲಭ ಆಗ್ತದೆ. ಅದು ಈಗ ಸಾಹಿತ್ಯದಲ್ಲಿ ಕೂಡ ಹಾಗೆ. ಗೋವಾದಲ್ಲಿ ತುಂಬ ಸಾಹಿತ್ಯ ಅಭಿವೃದ್ಧಿ ತುಂಬ ವೇಗವಾಗಿ ಉಂಟು. ಆದರೂ ಹತ್ತಿರದಲ್ಲಿ ಅತಿ ದೊಡ್ಡ ಭಾಷೆ ನಮ್ಮ ಕನ್ನಡ ಇದ್ದ ಹಾಗೆ ಮರಾಠಿ ಇದೆ ಅಲ್ಲಿ. ಆ ಭಾಷೆಯ ಅಷ್ಟು ಈ ಕೊಂಕಣಿಯನ್ನು ಕೂಡ ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಪ್ರಯತ್ನಗಳು ನಡೀತದೆ. ಈಗ ಈ ಎ ಐ ಬಂದ ಮೇಲೆ ಭಾಷೆಗಳು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇಲ್ಲದಿದ್ದರೆ ಅದು ಹಿಂದೆ ಬೀಳ್ತದೆ. ಅಂಥ ಸಮಸ್ಯೆಗಳು ಕೊಂಕಣಿಯಲ್ಲಿ ಕೂಡ ಇದೆ. ಸಾಕಷ್ಟು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಅಷ್ಟು ಕೊಂಕಣಿ ಕಾಣ್ತಾ ಇಲ್ಲ. ಅದು ಎಲ್ಲಿ ಆಗ್ತದೆ ಅಂದರೆ ಮೆಷಿನ್ ಟ್ರಾನ್ಸ್ಲೇಷನ್ ಮಾಡುವಾಗೆಲ್ಲ ತೊಂದರೆಗಳು ಬರ್ತದೆ. ಕೊಂಕಣಿಯದ್ದು ಒಂದು 100 ಶಬ್ದ ಯಾವುದು ಗುಣವಿಶೇಷಣ ಶಬ್ದ ಕೊಡಿ ಹೇಳಿದರೆ ಅದು ಕೊಡದೆ ಮತ್ತೆ ಯಾವುದೋ ಬೇರೆ ಭಾಷೆಯಿಂದ ಕೊಡ್ತದೆ, ಹಿಂದಿಯ ಮರಾಠಿಯಿಂದ ಕೊಡ್ತದೆ. ಇದು ಕೆಲಸ ಹೆಚ್ಚು ಕೊಂಕಣಿಗೆ ಆಗಬೇಕಾಗಿದೆ.
0: ಅದರ ಲ್ಯಾಂಗ್ವೇಜ್ ಲರ್ನಿಂಗ್ ಮಾಡೆಲ್ ಅಂತ ಡೆವಲಪ್ ಮಾಡಬೇಕು.
1: ಹೌದು ಹೌದು ಹೌದು. ಅಂದರೆ ಡಿಜಿಟಲ್ ಕ್ಷೇತ್ರದಲ್ಲಿ ಹೆಚ್ಚು ಆಗಬೇಕು. ಮೀಡಿಯಾ ತುಂಬ ಮುಂದೆ ಉಂಟು ಗೋವಾದಲ್ಲಿ, ಮೀಡಿಯಾ ತುಂಬ ಸ್ಟ್ರಾಂಗ್ ಉಂಟು. ಈ ಕ್ಷೇತ್ರದಲ್ಲಿ ಸ್ವಲ್ಪ ಸಾಹಿತ್ಯಗಳೆಲ್ಲ ಡಿಜಿಟಲೈಸೇಷನ್ ಆಗಬೇಕು. ಪ್ರಯತ್ನಗಳು ನಡೀತಾ ಇದೆ. ಈಗ ಕೊಂಕಣಿಯಲ್ಲಿ ಏನು ಮಾಡಿದ್ರು ಅಂದರೆ ಅದೊಂದು 4 ಭಾಷೆಯನ್ನು ಲಿಂಕ್ ಮಾಡಿ IIT ಬಾಂಬೆಯಲ್ಲಿ ಒಂದು ಪ್ರಾಜೆಕ್ಟ್ ಇದೆ. ಅದನ್ನು ನಮ್ಮಲ್ಲಿ ವಿದ್ಯಾಪತಿ ಅಂತ ಗೋವಾದಲ್ಲಿ ಮಾಡಿ, ಅಂದರೆ ಹಿಂದಿಯನ್ನು ಮುಖ್ಯ ಇಟ್ಟುಕೊಂಡು ಹಿಂದಿ ಮರಾಠಿ ಹಿಂದಿ ಕೊಂಕಣಿ ಮತ್ತು ಹಿಂದಿಯ ಭೋಜ್ಪುರಿಯ ಯಾವುದೋ ಒಂದು 4 ಭಾಷೆಗಳಿಗೆ ಅದು ಒಂದರಿಂದ ಇನ್ನೊಂದಕ್ಕೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಪ್ರಯತ್ನಗಳು ನೋಡಿದೆ. ಆಗ ನೋಡುವಾಗ ವಿಜ್ಞಾನದ ವೊಕ್ಯಾಬ್ಯುಲರಿ ಕೊಂಕಣಿಯಲ್ಲಿ ಬಹಳ ಕಡಿಮೆ ಉಂಟು. ಫಿಸಿಕ್ಸ್ ಕೆಮಿಸ್ಟ್ರಿ ಟರ್ಮ್ಸ್ ಅದೆಲ್ಲ ಸಮಸ್ಯೆ ಎಲ್ಲ ಭಾಷೆಗಳಲ್ಲಿ ಉಂಟು.

0: ಮುಂದುವರೆದ ಭಾಷೆಗಳು ಬಿಟ್ಟರೆ ಈಗ ವಿಜ್ಞಾನದಲ್ಲಿ 2% ಏನೋ ಇರೋದಷ್ಟೇ ಶಬ್ದಗಳು, ಆಗ ಟ್ರಾನ್ಸ್ಲೇಷನ್ಗೆ ಭಾಳ ಕೊರತೆ ಉಂಟಾಗ್ತದೆ.
1: ಹಾಗಾಗಿ ಈ ಕ್ಷೇತ್ರದಲ್ಲಿ ಸ್ವಲ್ಪ ಬೆಳವಣಿಗೆಗಳು ಆಗಬೇಕು ಅಂತ ತಾವು ಹೇಳ್ತಾ ಇದ್ದೀರ. ಸರಿ, ಈಗ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋದಾದರೆ, ತಮ್ಮ ಕುಟುಂಬ ಇದರ ಬಗ್ಗೆ ಹೇಳೋದಾದರೆ ಯಾರಿದ್ದೀರಾ, ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ.
0: ನನ್ನ ಪತ್ನಿ BSNL ಉದ್ಯೋಗಿಯಾಗಿದ್ದರು, ಮತ್ತು ಒಬ್ಬಳೆ ಮಗಳಿರೋದು, ಅವಳು ಯೂನಿಯನ್ ಬ್ಯಾಂಕಿಗೆ ನಲ್ಲಿ ಉದ್ಯೋಗಿ, ಅಳಿಯನ್ ಕೂಡ ಅದೇ ಬ್ಯಾಂಕ್ನಲ್ಲಿ, ಅವರು ಬೆಳಗಾಂನಲ್ಲಿದ್ದಾರೆ. ಮತ್ತು ನನ್ನ ತಮ್ಮಂದಿರು ಒಬ್ಬರು ನ್ಯೂಜಿಲ್ಯಾಂಡಲ್ಲಿದ್ದಾರೆ, ಅವರ ಮಗಳು ಆಸ್ಟ್ರೇಲಿಯಾದಲ್ಲಿದ್ದಾಳೆ, ಇನ್ನೊಬ್ಬ ಬಾಂಬೆಯಲ್ಲಿ ಅದು ಶಾಪುರ್ ಜಿಪೊಳಂಜಿ ಕಂಪನಿಯಲ್ಲಿದ್ದಾನೆ, ಒಬ್ಬನು ಬೆಂಗಳೂರಲ್ಲಿದ್ದಾನೆ. ಹಾಗೆ ಎಲ್ಲ ಹರಡಿದ್ದಾರೆ. ನಮ್ಮದು ಸ್ವಲ್ಪ ಕೃಷಿ ಕ್ಷೇತ್ರ ಉಂಟು ಸ್ವಲ್ಪ, ಒಬ್ಬ ತಮ್ಮ ಅಲ್ಲಿ ಕೆಲಸ ಮಾಡಿಕೊಂಡಿದ್ದಾನೆ, ಅದನ್ನು ನೋಡಿಕೊಂಡು. ಹಾಗೆ ಒಂದು ಸಂತೃಪ್ತಿ ಇದೆ.
1: ಈಗ ಮುಂದಿನ ಯೋಜನೆಗಳ ಬಗ್ಗೆ ಹೇಳೋದಾದರೆ,
0: ಮುಂದೆ ಏನು ಮಾಡೋದು, ಸಾಧ್ಯ ಆದಷ್ಟು ಕೆಲಸ ಮಾಡಿದ್ದೇವೆ. ಇದೇ ಸಂಶೋಧನೆ ಕ್ಷೇತ್ರದಲ್ಲಿ ಸ್ವಲ್ಪ ಇನ್ನು ಹೆಚ್ಚು ಕೆಲಸ ಮಾಡಬೇಕಂತ ಇದೆ. ಈ ಮಾಡಿದ್ದನ್ನೆಲ್ಲ ಸ್ವಲ್ಪ ಪ್ರಕಟ ಮಾಡಿಕೊಂಡು ಗ್ರಂಥಗಳ ರೂಪದಲ್ಲಿ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ.
1: ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ತಮ್ಮ ಮುಂದಿನ ಎಲ್ಲ ಯೋಜನೆಗಳು ಕೂಡ ಯಶಸ್ವಿಯಾಗಲಿ ಅಂತ ಆಕಾಶವಾಣಿಯ ಪರವಾಗಿ ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು.
0: ತಮಗೂ ಧನ್ಯವಾದ.
2: ಇದುವರೆಗೆ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು, ಒಂದು ಭಾಷೆಯ ಅಸ್ಮಿತೆ ಅಡಗಿರುವುದು ಅದರ ಸಾಹಿತ್ಯ ಮತ್ತು ಸಂಶೋಧನೆಯಲ್ಲಿ. ಕೊಂಕಣಿ ಭಾಷೆಯ ಶಕ್ತಿಯನ್ನು ಜಗತ್ತಿಗೆ ಸಾರಿದ ವಿದ್ವಾಂಸರು, ಸಂಶೋಧನೆಯ ಹಾದಿಯಲ್ಲಿ ನೂರಾರು ಮೈಲಿಗಲ್ಲು ಸ್ಥಾಪಿಸಿದ ಧೀಮಂತ ವ್ಯಕ್ತಿತ್ವ ಇವರದು. ಕೊಂಕಣಿ ಭಾಷಾಲೋಕದ ಅಪ್ರತಿಮ ವಿದ್ವಾಂಸರಾದ ಡಾಕ್ಟರ್ ಬಿ ದೇವದಾಸ್ ಪೈ. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
4: ವಾರದ ಅತಿಥಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜರಾಮ್ ಪಾಲಿಮರ್ಸ್ ಕೋಟೇಶ್ವರ, ಪ್ರಸಾರವಾಗಲಿದೆ.
5: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ.
6: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಶ್ರೀ ಬ್ರಹ್ಮ ಮಹಾಪುರಾಣದ 170ನೇ ಅಧ್ಯಾಯದಲ್ಲಿ ಬರುವ ಚಕ್ಷು ತೀರ್ಥ ಮಹಿಮೆಯ ಕಥೆ. ಹಿಂದೆ ಗೌತಮಿ ತೀರದ ಪಟ್ಟಣವನ್ನು ಭೌವನ ಎಂಬ ರಾಜ ಆಳುತ್ತಿದ್ದ. ಆ ಊರಿನಲ್ಲಿ ವೃದ್ಧ ಕೌಶಿಕ ಎಂಬ ವೇದ ಪಂಡಿತನಿದ್ದ. ಅವನ ಮಗನ ಹೆಸರು ಗೌತಮ. ಅವನು ಸಂಪ್ರದಾಯದಂತೆ ವೇದಶಾಸ್ತ್ರ ಅಧ್ಯಯನ ಮಾಡಿದ್ದರೂ ಅವನಲ್ಲಿ ಅನೇಕ ದುರ್ಗುಣಗಳು ಸೇರಿದ್ದವು. ಗೌತಮನಿಗೆ ಮಣಿಕುಂಡಲ ಎಂಬ ಅಗರ್ಭ ಶ್ರೀಮಂತನೊಬ್ಬ ಮಿತ್ರನಾಗಿದ್ದ. ಮಧುರ ಸಂಬಂಧ ಹೊಂದಿದ್ದರಿಂದ ಒಂದು ದಿನ ಗೌತಮ ಮಣಿಕುಂಡಲನಿಗೆ, ಮಿತ್ರ, ನಾವು ಬೆಳೆದು ದೊಡ್ಡವರಾಗಿದ್ದೆವು.

0: ನಾವು ಸ್ವಯಂ ಧನ ಸಂಪಾದನೆ ಮಾಡೋಣ, ಅದಕ್ಕಾಗಿ ದೇಶಾಂತರ ಸಂಚಾರ ಮಾಡೋಣ ಎಂದ. ಅದಕ್ಕೆ ಸರಳ ಸ್ವಭಾವದ ಮಣಿಕುಂಡಲ ತನ್ನ ಮನೆಯಲ್ಲಿದ್ದ ಮುತ್ತು ರತ್ನಗಳನ್ನು ತೆಗೆದುಕೊಂಡು ಮಿತ್ರನ ಜೊತೆ ಸೇರಿ ದೇಶ ಸಂಚಾರಕ್ಕೆ ಹೊರಟ. ಧೂರ್ತನಾದ ಗೌತಮ ಮಣಿಕುಂಡಲನ ಸಂಪತ್ತೆಲ್ಲವನ್ನು ಅಪಹರಿಸಬೇಕು ಎಂದು ಯೋಚಿಸಿ ಒಂದು ದಿನ ಹೀಗೆ ಹೇಳಿದ, ಕುಂಡಲ, ಮನುಷ್ಯನಿಗೆ ಅಧರ್ಮದಿಂದಲೇ ಸಕಲ ಸುಖ ಸಂಪತ್ತು ಪ್ರಾಪ್ತವಾಗುತ್ತದೆ, ಆದ್ದರಿಂದ ವ್ಯರ್ಥವಾಗಿ ಧರ್ಮಾಚರಣೆ ಮಾಡಬಾರದು ಎಂದ. ಅದಕ್ಕೆ ಮಣಿಕುಂಡಲನು, ಛೀ, ನೀನು ವೇದ ಪಾರಂಗತನಾಗಿ ಧರ್ಮವನ್ನು ಹೀಯಾಳಿಸುವೆಯ, ಧರ್ಮದಿಂದಲೇ ಸುಖ, ಅಧರ್ಮದಿಂದ ದುಃಖ ಭಯ ಖಂಡಿತ ಎಂದ. ಅವರ ನಡುವೆ ವಾದ ವಿವಾದ ನಡೆದು ಮಧ್ಯಸ್ಥರ ಮೂಲಕ ವಾದವನ್ನು ಬಗೆಹರಿಸಿ ನಿರ್ಣಯಿಸಬೇಕೆಂದು, ಸೋತವನು ತನ್ನ ಕೈಲಿದ್ದ ಧನವನ್ನು ಗೆದ್ದವನಿಗೆ ಕೊಡಬೇಕೆಂದು ನಿರ್ಣಯವಾಯಿತು. ಮಹಾಠಕ್ಕನಾದ ಗೌತಮ ಮೊದಲೇ ಅಧಾರ್ಮಿಕರೂ ನಾಸ್ತಿಕರೂ ಆದ ಮಧ್ಯಸ್ಥರ ಬಳಿ ಮಣಿಕುಂಡಲನನ್ನು ಕರೆದುಕೊಂಡು ಹೋಗಿ ತಮ್ಮ ವಾದವನ್ನು ಇತ್ಯರ್ಥ ಮಾಡಬೇಕು ಎಂದು ಕೇಳಿದ. ಅದಕ್ಕೆ ಅಧಾರ್ಮಿಕರಾದ ಆ ಮಧ್ಯಸ್ಥರು, ಧರ್ಮಾಚರಣೆ ಮಾಡುವವನು ದುಃಖಿತನೂ ದರಿದ್ರನೂ ಆಗುತ್ತಾನೆ ಎಂದು ನಿರ್ಣಯ ಕೊಟ್ಟರು. ಕೂಡಲೇ ಗೌತಮ ಮಣಿಕುಂಡಲನಲ್ಲಿದ್ದ ರತ್ನಾದಿಗಳನ್ನು ಸೆಳೆದುಕೊಂಡ. ಮಿತ್ರ, ನೀನು ಧರ್ಮಕ್ಕೆ ಜೋತು ಬಿದ್ದು ಎಲ್ಲವನ್ನು ಕಳೆದುಕೊಂಡೆ, ಈಗಲಾದರೂ ನನ್ನ ವಾದವನ್ನು ಒಪ್ಪುವೆಯೇ ಎಂದಾಗ ಮಣಿಕುಂಡಲನು, ಈಗಲೂ ನಾನು ಧರ್ಮವೇ ಶ್ರೇಷ್ಠ ಎಂದು ಹೇಳುವೆ ಎಂದ. ಅದಕ್ಕೆ ಗೌತಮನು, ಈಗ ನಿನ್ನಲ್ಲೇನಿದೆ, ನಮ್ಮ ಪ್ರಾಣವನ್ನೇ ಪಣವಾಗಿಡೋಣ ಎಂದ ಕುಹುಕತನದಿಂದ. ಅದಕ್ಕೆ ಒಪ್ಪಿದ ಮಣಿಕುಂಡಲ. ಗೌತಮನು ಮತ್ತೆ ಅಂತಹದೇ ಮಧ್ಯಸ್ಥರ ಬಳಿ ಕರೆದೊಯ್ದು ತನ್ನ ಪರವಾಗಿ ನಿರ್ಣಯ ಪಡೆದ. ಆಗ ಗೌತಮನು ಅಟ್ಟಹಾಸದಿಂದ ಅವನ ಕೈಗಳನ್ನು ಕಡಿದು ಕಣ್ಣುಗಳನ್ನು ಕಿತ್ತು, ಇನ್ನೆಂದೂ ಧರ್ಮ ಶ್ರೇಷ್ಠ ಎನ್ನಬೇಡ, ಎಲ್ಲಾದರೂ ಬದುಕಿರು ಎಂದು ಹೇಳಿ ಹೊರಟು ಹೋದ. ಕಣ್ಣು ಕೈ ಕಳೆದುಕೊಂಡ ಮಣಿಕುಂಡಲ ಅಲ್ಲೇ ನದಿ ತೀರಕ್ಕೆ ಬಂದ. ಅಂದು ಏಕಾದಶಿ ರಾತ್ರಿ ಕಳೆದು ಬೆಳಗಾಗುತ್ತಲೇ ಅಲ್ಲಿಗೆ ರಾಕ್ಷಸೇಶ್ವರನಾದ ವಿಭೀಷಣ ತನ್ನ ಮಗನ ಸಹಿತ ಬಂದ. ಅಲ್ಲಿ ಮಣಿಕುಂಡಲನನ್ನು ಕಂಡು ಅವನ ಕಥೆಯನ್ನು ಕೇಳಿ ವಿಭೀಷಣನ ಮಗನು ಮೃತ ಸಂಜೀವಿನಿ ವಿಶಲ್ಯಕರಣಿ ಎಂಬ ವನಸ್ಪತಿಯನ್ನು ತಂದು ತೇದು ಕಣ್ಣು ಮತ್ತು ಕೈಗಳು ಬರುವಂತೆ ಮಾಡಿದ. ನಂತರ ಕುಂಡಲನು ವಿಭೀಷಣನಿಗೆರಗಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಹೊರಟು ಮಹಾಪುರ ಎಂಬ ಪಟ್ಟಣ ಸೇರಿದ. ಅಲ್ಲಿಯ ರಾಜ ತನ್ನ ಕುರುಡಳಾದ ಮಗಳಿಗೆ ಕಣ್ಣು ಬರುವಂತೆ ಮಾಡುವವನಿಗೆ ಮಗಳನ್ನೂ ಸಾಮ್ರಾಜ್ಯವನ್ನೂ ಕೊಡುವನೆಂದು ಘೋಷಣೆ ಹೊರಡಿಸಿದ್ದ. ಅದನ್ನು ಕೇಳಿದ ಕುಂಡಲ ತನ್ನಲ್ಲಿದ್ದ ವನಸ್ಪತಿಯಿಂದ ರಾಜಕುಮಾರಿಗೆ ಕಣ್ಣು ಬರುವಂತೆ ಮಾಡಿ ರಾಜ್ಯಾಧಿಕಾರಿಯಾದ. ಹೀಗೆ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ಕುಂಡಲನಿಗೆ ಒಂದು ದಿನ ಜೂಜಾಟದಲ್ಲಿ ಸೋತು ದರಿದ್ರನಾದ ಗೌತಮ ಕಂಡುಬಂದ. ಅವನನ್ನು ಕರೆದು ಸತ್ಕರಿಸಿ, ನಿನಗೆ ಈ ಸ್ಥಿತಿ ಬರಲು ಅಧರ್ಮವೇ ಕಾರಣ ಎಂದ. ಗೌತಮ ಒಪ್ಪಿಕೊಂಡು ಪ್ರಾಯಶ್ಚಿತ್ತಕ್ಕಾಗಿ ಧ್ಯಾನ ಯಜ್ಞಾದಿಗಳನ್ನು ಗೌತಮೀ ತೀರದಲ್ಲಿ ಮಾಡತೊಡಗಿದ. ಹಾಗೆಯೇ ಅವನಿಗೆ ಸದ್ಗತಿಯೂ ದೊರೆಯಿತು. ಇದರಿಂದ ಆ ಗೌತಮೀ ತೀರ್ಥಕ್ಕೆ ಚಕ್ಷು ತೀರ್ಥ ಎಂಬ ಹೆಸರು ಬಂತು. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
1: ಸುಖ ಜೀವನದ ಆಸರಿಯು ನಲ್ಮೆಯ ಬಾಳಿಗೆ ಸಂಗಾತಿಯು.
2: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
1: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
2: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
3: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
4: ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ ಕೇಳಿದಿರಿ.
3: ಪ್ರಿಯ ಕೇಳುಗರೆ,
5: ನನ್ನ ರಾಗತಾನ ಪಲ್ಲವಿ.
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
6: ಡಿಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸುಗಮ ಸಂಗೀತ ಭಾವಗೀತೆಗಳನ್ನು ಕೇಳೋಣ. ಎಚ್ ಕೆ ನಾರಾಯಣ ಹಾಗೂ ಸುಲೋಚನ ಅವರು ಹಾಡಿದ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಕವಿತೆ. ಸಂಗೀತ ಎಚ್ ಕೆ

ಈಗ ಕೇಳಿ ಕಸ್ತೂರಿ ಶಂಕರ್ ಸ್ವರ ಸಂಯೋಜಿಸಿ ಹಾಡಿದ ಭಾವಗೀತೆ. ರಚನೆ ಜಿ ಶಿವರುದ್ರಪ್ಪ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ.

ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಅಜಿತ್ ಚಿತ್ರದ ಹಾಡು ಹಾಡಿದವರು ಸಂತೋಷ್ ವೆಂಕಿ. ಮಹೇಶ್ ಬಾಬು ಅವರ ಸಾಹಿತ್ಯಕ್ಕೆ ಸಂಗೀತ ಯುವನ್ ಶಂಕರ್ ರಾವ್.

ಈಗ ಕೇಳಿ ಪವರ್ ಸ್ಟಾರ್ ಚಿತ್ರದ ಹಾಡು. ಹಾಡಿದವರು ಎಂ ಮಾನಸಿ ಹಾಗೂ ನವೀನ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂಗೀತ ಎಸ್ ಎಸ್ ಪವನ್.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
1: ಸಿಕ್ಕಿಬಿದ್ರು.
0: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಈಗ ಕೇಳಿ ಒಗ್ಗರಣೆ ಚಿತ್ರದ ಹಾಡು. ಹಾಡಿದವರು ರಂಜಿತ್ ಮತ್ವಿ ಭಾವರೆ. ಜಯಂತ್ ಕಾಯಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ಗುರುರಾಜ್.

ಈಗ ಕೇಳಿ ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರು ಹಾಡಿದ ನಿನ್ನಿಂದಲೇ ಚಿತ್ರದ ಹಾಡು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಮಣಿ ಶರ್ಮಾ.

0: Audo Swami.
1: ಈಗ ಕೇಳಿ ಸೋನು ನಿಗಮ್ ಅವರು ಹಾಡಿದ ಹುಚ್ಚುಡುಗರು ಚಿತ್ರದ ಹಾಡು. ರಘುಹಾಸನ್ ಅವರ ಸಾಹಿತ್ಯಕ್ಕೆ ಸಂಗೀತ ಶ್ರೀಧರ್.

ಈಗ ಕೇಳಿ ದಿಲ್ ರಂಗೀಲಾ ಚಿತ್ರದ ಹಾಡು ಹಾಡಿದವರು ಕಾರ್ತಿಕ್ ಹಾಗೂ ಪ್ರಿಯಾ ಹಿಮೇಶ್. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಬಾಲವೃಂದ, ಅನುದಾನಿತ ಶ್ರೀ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆ ಮೈರ್ಪಾಡಿ ಕುಳಾಯಿ ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಆಕಾಶವಾಣಿ ಮಂಗಳೂರು.

ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಮಕ್ಕಳೇ, ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಯಾರು ಬಂದಿದ್ದಾರೆ ಗೊತ್ತಾ? ಅನುದಾನಿತ ಶ್ರೀ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆ ಮೈರ್ಪಾಡಿ ಕುಳಾಯಿ ಇಲ್ಲಿನ ಮಕ್ಕಳು ಬಂದಿದ್ದಾರೆ. ಈಗ ಇವರು ಪ್ರಸ್ತುತಪಡಿಸುವ ವೈವಿಧ್ಯಮಯ ಕಾರ್ಯಕ್ರಮ ಕೇಳೋಣ ಮಕ್ಕಳೇ.

ಮೊದಲಾಗಿ ರೇಡಿಯೋ ಕೇಳುಗರಿಗೆಲ್ಲ ನಮಸ್ಕಾರಗಳು. ಇದೀಗ ಹಿಂದೂ ವಿದ್ಯಾದಾಯಿನಿ ಸಂಘದ ಆಡಳಿತಕ್ಕೆ ಒಳಪಟ್ಟ ಅನುದಾನಿತ ಶ್ರೀ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆ ಮೈರ್ಪಾಡಿ ಕುಳಾಯಿ ಇವರು ಬಾಲವೃಂದ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮ ಆರಂಭಿಸುವ ಮೊದಲು ದೇವರನ್ನು ಪ್ರಾರ್ಥಿಸಲು ಮುಂದಾಗಿದ್ದಾರೆ. ಮೊದಲಿಗೆ ಪ್ರಾರ್ಥನೆ.

0: ಪ್ರಾರ್ಥನೆ ಎಂಬುದು ಬರಿಯ ನಾಲಗೆಯ ನುಡಿಯಲ್ಲ, ಅದು ಅಂತಃಕರಣದ ಮಾತು. ನಾವು ನಡೆಸಿಕೊಡುವ ಕಾರ್ಯಕ್ರಮ ಸುಸೂತ್ರವಾಗಿ ನಿರ್ವಿಘ್ನವಾಗಿ ನಡೆಯಲಿ ಎಂದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಇತ್ತ ಗೆಳತಿಯರಿಗೆ ಧನ್ಯವಾದಗಳು. ಇದೀಗ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾವು ಹೇಗೆ ಪಾಲ್ಗೊಳ್ಳಬಹುದು, ಏನು ಮಾಡಬಹುದು, ನೇತ್ರದಾನ ಮಾಡಿದರೆ ಹೇಗೆ, ಅದರ ಬಗ್ಗೆ ತಿಳಿಸಲಿದ್ದಾರೆ ನಮ್ಮ ಸಹಪಾಠಿಗಳು.
1: ಮನುಷ್ಯ ಸತ್ತ ನಂತರ ಶರೀರವನ್ನು ಹೂಳುತ್ತೇವೆ ಅಥವಾ ಸುಡುತ್ತೇವೆ. ಮನುಷ್ಯ ಸತ್ತ ನಂತರವೂ ಇತರರ ಉಪಯೋಗಕ್ಕೆ ಬರುವ ಹಾಗೆ ಏನು ಮಾಡಬಹುದು?
2: ನಮ್ಮ ಪಕ್ಕದ ಮನೆಯವರು ಹೇಳುತ್ತಿದ್ದರು, ನೇತ್ರದಾನ ಮಾಡಿದರೆ ಒಳ್ಳೆಯದು. ನಮ್ಮ ಕಣ್ಣಿನಿಂದ ಕಣ್ಣು ಕಾಣದ ಬೇರೆಯವರು ನೋಡುವಂತೆ ಅವರಿಗೆ ನಮ್ಮ ಕಣ್ಣನ್ನು ಅಳವಡಿಸುತ್ತಾರೆ ಅಂತ. ಕುರುಡರಿಗೂ ಹೃದಯ ಮನಸ್ಸು ಇದೆ, ಬದುಕುವ ಹಕ್ಕಿದೆ.
1: ಅದು ಹೇಗೆ ಸಾಧ್ಯ? ನಾವು ಸತ್ತಾಗ ನಮ್ಮ ಕಣ್ಣು ಸಾಯುವುದಿಲ್ಲವೇ?
3: ಸತ್ತ ಮೇಲೆ 6 ಗಂಟೆವರೆಗೆ ನಮ್ಮ ಕಣ್ಣಿಗೆ ಜೀವ ಇರ್ತದಂತೆ. ಅಷ್ಟರ ಒಳಗೆ ಶಸ್ತ್ರಚಿಕಿತ್ಸೆ ಮಾಡಿ ಕಣ್ಣುಗುಡ್ಡೆ ತೆಗೆದು ಜೋಪಾನ ಮಾಡಿ ಇಟ್ಟರೆ ಬೇರೆಯವರಿಗೆ ಅಳವಡಿಸಬಹುದಂತೆ.
0: ನಮ್ಮ ರಕ್ತದ ಕಣ ಅಥವಾ ಗುಂಪು ಬೇರೆ ಇರ್ತದೆ, ಅವರ ರಕ್ತದ ಗುಂಪು ಬೇರೆ ಇರ್ತದೆ. ಅದು ಹೇಗೆ ಹೊಂದಿಕೊಳ್ಳುತ್ತದೆ?
4: ರಕ್ತ ಪರೀಕ್ಷೆ ಮೊದಲೇ ಮಾಡಿರ್ತಾರೆ. ಒಂದೇ ರೀತಿಯ ರಕ್ತದ ಗುಂಪು ಇರುವವರಿಗೆ ಮಾತ್ರ ಅದನ್ನು ಜೋಡಿಸ್ತಾರೆ.
1: ಹೌದು, ನಮ್ಮ ಅತ್ತೆ ಹೇಳಿದ್ರು, ಒಂದು ಮಗು ಕಣ್ಣಿಗೆ ಸೂಜಿ ಚುಚ್ಚಿಕೊಂಡು ಕಣ್ಣು ಕಾಣದೇ ಇತ್ತಂತೆ. ಅದಕ್ಕೆ ಬೇರೆ ಕಣ್ಣು ಜೋಡಿಸಿ ಈಗ ಸರಿಯಾಯ್ತಂತೆ.
2: ಅದಕ್ಕೆ ತುಂಬಾ ಖರ್ಚು ಆಗಿರಬಹುದು ಅಲ್ವಾ?
1: ಲಕ್ಷಗಟ್ಟಲೆ ಖರ್ಚು ಆಗ್ತದಂತೆ. ಅದಕ್ಕೆ ಪಿನ್ನು, ಸೂಜಿ, ಕಡ್ಡಿ, ಮುಳ್ಳು ಇತ್ಯಾದಿ ಚೂಪಾದ ವಸ್ತು ಕಣ್ಣಿಗೆ ತಾಗದ ಹಾಗೆ ಜಾಗೃತೆ ಇರಬೇಕು ಅಂತ.
3: ನಮ್ಮ ಕಣ್ಣಿನ ರೆಪ್ಪೆ ಏನಾದ್ರೂ ಕಣ್ಣಿಗೆ ತಾಗುತ್ತೆ ಅಂತ ಆದ ಕೂಡಲೇ ಮುಚ್ಚಿಬಿಡ್ತದೆ. ಕಣ್ಣಿಗೆ ಕಸವಿದ್ದಾಗ ಕಣ್ಣು ತಿಕ್ಕಬಾರದು ಹೇಳ್ತಾರೆ, ಗಾಯ ಆಗ್ತದೆ. ಬಾಯಿಯಿಂದ ಬಿಸಿಗಾಳಿ ಕಣ್ಣಿಗೆ ಊದಬೇಕು ಅಥವಾ ಅಂಗೈಗೆ ಊದಿ ಬಿಸಿಯಾದ ಕೂಡಲೇ ಕಣ್ಣಿಗೆ ಅಂಗೈಯಿಂದ ಮುಚ್ಚಬೇಕು ಅಂತ ಹೇಳ್ತಾರೆ.
1: ಮೆಡ್ರಾಸ್ ಐ ಅಂತ ಹೇಳ್ತಾರಲ್ಲ, ಅದು ಬಂದರೆ ಕಣ್ಣು ಕೆಂಪಗೆ ಆಗ್ತದೆ, ನೋವಾಗ್ತದೆ. ಅದು ಒಂದು ಕಣ್ಣಿಗೆ ಮಾತ್ರ ಅಲ್ಲ, ಎರಡೂ ಕಣ್ಣಿಗೆ ಬರ್ತದೆ. ಆಗ ನಮ್ಮ ಕಣ್ಣನ್ನು ಯಾರು ನೇರ ನೇರ ನೋಡ್ತಾರೆ ಅವರಿಗೂ ಬರ್ತದೆ.
4: ಹೌದು, ಅದಕ್ಕೆ ಆ ಸಮಯದಲ್ಲಿ ಕಪ್ಪು ಕನ್ನಡಕ ಹಾಕಿಕೊಳ್ತಾರೆ. ಬಿಸಿಲಿಗೆ ಹೋಗಲು ಆಗುವುದಿಲ್ಲ. ಶಾಲೆಗೆ ಆಗ ಹೋದರೆ ಉಳಿದ ಮಕ್ಕಳಿಗೂ ಅದು ಬರ್ತದೆ. ಅದು ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ. ಅದಕ್ಕೆ ಮನೆಯಲ್ಲೇ ಇರಲು ಟೀಚರ್ ಹೇಳ್ತಾರೆ.
1: ಕೆಂಪು ಕಣ್ಣು ಆದಾಗ ಕೊತ್ತಂಬರಿ ನೀರು ಅಥವಾ ಪನ್ನೀರು ಹಾಕಿದ್ರೆ ಕಡಿಮೆ ಆಗ್ತದೆ. ಈಗ ಡಾಕ್ಟರ್ ಐಡ್ರಾಪ್ಸ್ ಕೊಡುತ್ತಾರೆ, ಅದನ್ನು ಹಾಕಿದ್ರೆ ಕಡಿಮೆ ಆಗ್ತದೆ. ಹಾಗೆಯೇ ಕೆಲವರಿಗೆ ಕಣ್ಣಲ್ಲಿ ಪೊರೆ ಬರ್ತದೆ, ಅದನ್ನು ತೆಗೆದು ಹಸಿರು ಬಟ್ಟೆ ಕಣ್ಣಿಗೆ ಮುಚ್ಚಿ ಸೂರ್ಯನ ಬಿಸಿಲು ನೇರವಾಗಿ ಬೀಳದಂತೆ 2 ದಿನ ಇದ್ದರೆ ಸರಿಯಾಗ್ತದೆ. ಕೆಲವರಿಗೆ ಕನ್ನಡಕದ ಅವಶ್ಯಕತೆ ಇರುತ್ತದೆ.
2: ದೇಹದ ಯಾವ ಅಂಗ ಇಲ್ಲದಿದ್ರೂ ಆಗಬಹುದು. ಕಣ್ಣಿಲ್ಲದಿದ್ರೆ ಏನನ್ನು ನೋಡುವುದಕ್ಕೆ ಆಗುವುದಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲು ಆಗುವುದಿಲ್ಲ. ಓದಲು ಬರೆಯಲು ಆಗುವುದೇ ಇಲ್ಲ.
1: ಓದಲು ಬರೆಯಲು ಬ್ರೈಲ್ ಲಿಪಿ ಇದೆ. ಕುರುಡರಿಗಾಗಿಯೇ ಬ್ರೈಲ್ ಎಂಬ ಕಣ್ಣು ಕಾಣದ ಒಬ್ಬಾತ ಕಂಡು ಹಿಡಿದ ಅಕ್ಷರ. ಅದನ್ನು ಕೈಯಲ್ಲಿ ಮುಟ್ಟಿ ಇಂಥ ಅಕ್ಷರ ಅಂತ ತಿಳಿದು ಓದ್ತಾರೆ.
3: ಪಾಪ, ಕಣ್ಣು ಕಾಣದವರಿಗೆ ಎಷ್ಟು ಕಷ್ಟ. ಕೋಲಿ ಹಿಡಿದು ನಡೆಯಬೇಕು, ಇಲ್ಲವಾದರೆ ಯಾರದ್ದಾದರೂ ಸಹಾಯ ಬೇಕು. ಪರಾವಲಂಬಿಯಾಗಿ ಇದ್ದು ಸಾಯೋ ತನಕ ಬದುಕಬೇಕಲ್ಲ ಪಾಪ.
1: ಅದಕ್ಕೆ ಹೇಳಿದ್ದು, ಕಣ್ಣು ಕಾಣದವರಿಗೆ ಕಾಣುವಂತೆ ಮಾಡಲು ಬೇರೆಯವರ ಕಣ್ಣು ಅಳವಡಿಸಬಹುದು. ಅದರಿಂದ ಅವರು ಪ್ರಕೃತಿಯ ಸೌಂದರ್ಯ ಕಾಣುವಂತೆ ಆಗುತ್ತದೆ ಅಂತ.
4: ಕಣ್ಣುದಾನ ಮಾಡುವವರು ಮೊದಲೇ ಬರೆದು ಕೊಡಬೇಕು, ಇಲ್ಲವಾದ್ರೆ ಆತ್ಮೀಯರಲ್ಲಿ ಸಂಬಂಧಿಕರಲ್ಲಿ ಹೇಳಿಡಬೇಕು. ಆಗ ಸತ್ತ ಕೂಡಲೇ ಡಾಕ್ಟರ್ ಬಂದು ಅಥವಾ ಆಸ್ಪತ್ರೆಗೆ ಹಣ ಕೊಂಡು ಹೋಗಿ ಕಣ್ಣು ತೆಗೆದು ರೆಪ್ಪೆ

0: ಕಡಿದು ಕಣ್ಣು ಮುಚ್ಚಿರುವಂತೆ ಮಾಡಿ ಮತ್ತೆ ದೇಹವನ್ನು ಹೂಳುವುದಕ್ಕೋ ಸುಡುವುದಕ್ಕೋ ಕೊಡ್ತಾರೆ. ಅವರವರ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡಬಹುದು.
1: ನಾವೆಲ್ಲ

ರೋಗಿಗೆ ತುರ್ತಾಗಿ ರಕ್ತದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ರಕ್ತವನ್ನು ದಾನಿಗಳಿಂದ ಸಂಗ್ರಹ

0: ಮಾಡದಂತೆ ಇರಲಿ. ನೇತ್ರದಾನ ರಕ್ತದಾನದಂತಹ ಪುಣ್ಯದ ಕೆಲಸ ಎಲ್ಲರೂ ಮಾಡುವಂತಾಗಲಿ.
1: ನೇತ್ರದಾನ ಮಹಾದಾನ, ಎಲ್ಲ ದಾನವೂ ಶ್ರೇಷ್ಠವೇ. ಅದರಲ್ಲೂ ಅನ್ನದಾನ, ವಿದ್ಯಾದಾನ ಅತ್ಯಂತ ಅಗತ್ಯದ ಶ್ರೇಷ್ಠವಾದ ಕೆಲಸ. ನಮ್ಮ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ, ಆಚರಣೆ ಇದು ತಿಳಿಯಬೇಕಾದರೆ ಹಬ್ಬಗಳು ಬರಬೇಕು. ಅಂತಹ ಹಬ್ಬಗಳಲ್ಲಿ ಧಾರ್ಮಿಕ ಹಾಗೂ ರಾಷ್ಟ್ರೀಯ ಹಬ್ಬಗಳು ಪ್ರಮುಖವಾದುವು. ಹಿಂದೂಗಳ ಧಾರ್ಮಿಕ ಹಬ್ಬ ಪ್ರಾರಂಭ ಆಗುವುದೇ ಯುಗಾದಿಯಿಂದ. ಇದೀಗ ಯುಗಾದಿ ಬಗ್ಗೆ ತಿಳಿಸಲಿದ್ದಾರೆ ನಮ್ಮ ಸಹೋದರಿ.
2: ಯುಗದ ಆದಿ ಯುಗಾದಿ ಪದ್ಯ ನೆನಪಾಗುತ್ತದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ.
1: ಯುಗಾದಿ ಎಂದರೆ ನವ ವರ್ಷದ ಉದಯದ ದಿನವೆಂದು ಅರ್ಥ. ಇದು ಚೈತ್ರ ಮಾಸದ ಶುದ್ಧ ಪಾಡ್ಯದಂದು ಆಚರಿಸಲ್ಪಡುತ್ತದೆ. ಯುಗಾದಿಯಂದು ಹೊಸ ಉಡುಪನ್ನು ಉಡುತ್ತಾರೆ. ಮನೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಔತಣದ ಊಟವನ್ನು ಏರ್ಪಡಿಸುತ್ತಾರೆ. ಮಕರ ಸಂಕ್ರಮಣದಂದು ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತನಾಡಿ ಎನ್ನುವಂತೆ, ಯುಗಾದಿಯಂದು ಬೇವು ಬೆಲ್ಲ ತಿನ್ನಿ ಕಷ್ಟ ಸುಖವನ್ನು ಸಮಾನವಾಗಿ ಸ್ವೀಕರಿಸಿ ಎನ್ನುವಂತೆ ಬೇವು ಬೆಲ್ಲ ಹಂಚುತ್ತಾರೆ. ಆ ದಿನ ಸಂತಸ ಸಂಭ್ರಮದಿಂದ ಇದ್ದರೆ, ಶುಭ ಶಕುನಗಳನ್ನೇ ಕಂಡರೆ ವರ್ಷ ಪೂರ್ತಿ ಶುಭ ಫಲಗಳೇ ಕಾಣಸಿಗುತ್ತದೆ ಎಂಬುದು ನಂಬಿಕೆ. ಯುಗಾದಿಯ ಮುನ್ನಾ ದಿನ ವಠಾರ ಸ್ವಚ್ಛಗೊಳಿಸಿ ದೇವರ ಎದುರು ವಿಶೇಷವಾಗಿ ಬೆಳೆದ ಹಲಸು, ಮಾವು, ಗೇರು, ತರಕಾರಿ ಇತ್ಯಾದಿ ಇರಿಸುವ ಕ್ರಮಕ್ಕೆ ಕಣಿಯಿಡುವುದು ಎಂದು ಹೇಳುತ್ತಾರೆ. ಪ್ರಾತಃ ಕಾಲ ಎದ್ದೊಡನೆ ಕಣಿಯನ್ನು ನೋಡಿ ಗುರು ಹಿರಿಯರಿಗೆ ನಮಿಸಿ ಮಿಂದು ಹೊಸ ಬಟ್ಟೆ ತೊಟ್ಟು ಕಡುಬು ಪಾಯಸ ಹೋಳಿಗೆ ತಿಂದು ಮತ್ತೆ ಸಂಬಂಧಿಕರ ಮನೆಗೆ ಹೋಗಿ ಹಿರಿಯರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುವ ಸಂಪ್ರದಾಯವಿದೆ. ಆ ದಿನಗಳಲ್ಲಿ ಒಕ್ಕಲು ಮನೆಯವರು ಧನಿಗಳಿಗೆ ತಾವು ಬೆಳೆದ ತರಕಾರಿಯನ್ನೋ ಹೂವು ಹಣ್ಣನ್ನೋ ಹಸಿಗೇರು ಬೀಜವನ್ನೋ ತಂದುಕೊಟ್ಟು ಧನಿಗಳು ನೀಡುವ ಊಟ ಮಾಡಿ ತಮ್ಮ ಕೃತಜ್ಞತೆಯನ್ನು ತೋರ್ಪಡಿಸುವುದು ವಾಡಿಕೆ. ಮುಖ್ಯವಾಗಿ ವರ್ಷ ಆರಂಭದ ದಿನ ಎಲ್ಲರೂ ಸಂತೋಷದಿಂದ ಇದ್ದರೆ ವರ್ಷವೆಲ್ಲ ಸಂತೋಷವಾಗಿರುತ್ತೇವೆ ಎಂಬ ಹಿರಿಯರ ನಂಬಿಕೆ. ಚಾಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ ಎಂದು ಎರಡು ರೀತಿ ಇದೆ. ಸಾಮಾನ್ಯವಾಗಿ ನಾವೆಲ್ಲ ಏಪ್ರಿಲ್ ತಿಂಗಳಲ್ಲಿ ಬರುವ ಮೇಷ ಸಂಕ್ರಮಣದ ಸೌರ ಯುಗಾದಿ ಆಚರಿಸುತ್ತೇವೆ.
3: ಯುಗಾದಿ ಬಗ್ಗೆ ತಿಳಿಯಪಡಿಸಿದ ಸಹೋದರಿಗೆ ಧನ್ಯವಾದ. ಕೇವಲ ಮಾತು ಭಾಷಣ ಅಲ್ಲ, ಬೇಸರಿಸದಿರಿ, ನಾನು ನಗೆಹಣಿ ಹೇಳಿ ನಿಮ್ಮನ್ನು ನಗುವಂತೆ ಮಾಡುತ್ತೇನೆ, ನಾನು ನಗುತ್ತೇನೆ ಎನ್ನುತ್ತಿದ್ದಾಳೆ ನಮ್ಮ ಒಡನಾಡಿ. ಕೇಳಿ ನಗೆಹಣಿ.
1: ಒಮ್ಮೆಯೊಬ್ಬರು ಅಧ್ಯಾಪಕರು ತಮ್ಮ ಮಗಳು ಸೊಂಟದಲ್ಲಿ ಹಗ್ಗ ಕಟ್ಟಿರುವುದನ್ನು ನೋಡಿ ಕೇಳಿದರು, ಮಗಳೇ ನೀನೇಕೆ ಸೊಂಟಕ್ಕೆ ಹಗ್ಗ ಬಿಗಿದಿರುವೆ? ಅದಕ್ಕೆ ಅವಳು ಹೇಳಿದಳು, ಅಪ್ಪ ಶಾಲೆಯಲ್ಲಿ ಟೀಚರ್ ಹೇಳಿದ್ರು, ಪರೀಕ್ಷೆ ಹತ್ರ ಬಂತು, ಸೊಂಟ ಕಟ್ಟಿ ಓದಿ ಅಂತ, ಅದಕ್ಕೆ ಸೊಂಟ ಕಟ್ಟಿ ಓದುತ್ತಿದ್ದೇನೆ ಎಂದಾಗ ಮಗಳ ಮಾತು ಕೇಳಿ ಅಧ್ಯಾಪಕರು ನಗಲಾರಂಭಿಸಿದರು. ರಾಮು ಶ್ಯಾಮನ ಹತ್ರ ಹೇಳಿದ, ಅಕ್ಕನ ಕೈಗಳನ್ನು ನೀನು ಹಿಡಿದುಕೋ, ಕಾಲುಗಳನ್ನು ನಾನು ಹಿಡಿದುಕೊಳ್ತೇನೆ, ಇಬ್ಬರೂ ಸೇರಿ ಚೆನ್ನಾಗಿ ಮೇಲೆ ಕೆಳಗೆ ಅಲ್ಲುಗಾಡಿಸುವ ಅಂತ. ಅದಕ್ಕೆ ಶ್ಯಾಮ ಕೇಳಿದ, ಯಾಕೆ? ಅದಕ್ಕೆ ರಾಮು ಹೇಳಿದ, ವೈದ್ಯರು ಹೇಳಿದ್ದಲ್ವಾ ಮದ್ದನ್ನು ಕೊಡುವ ಮೊದಲು ಚೆನ್ನಾಗಿ ಅಲುಗಾಡಿಸಿಕೊಡಿ ಅಂತ. ಅದಕ್ಕೆ ಅಂದ. ಆಗ ಶ್ಯಾಮ ನಗಲಾರಂಭಿಸಿದ. ರಾಮು ಕೇಳಿದ, ಯಾಕೋ ನಗ್ತಾ ಇದ್ದೀಯಾ, ಮತ್ತೆ ಇನ್ನೇನು? ಮದ್ದನ್ನು ಚೆನ್ನಾಗಿ ಅಲುಗಾಡಿಸಿಕೊಡಿ ಅಂತ ಹೇಳಿದ್ದು ಅಕ್ಕನನ್ನು ಅಲ್ಲ. ರಾಮ, ಓ ಹೌದಾ ಎಂದ. ಯುಗಾದಿ ಬಂತೆಂದರೆ ರಜೆ ಸಿಕ್ಕಿತು ಶಾಲೆಗೆ ಅಂದು ಅರ್ಥ.

ಒಬ್ಬ ತಂದೆ ಮಗನ ಹತ್ತಿರ ಕೇಳಿದ, ಮಗು, ನಾನು ಪೇಟೆಗೆ ಹೋಗುತ್ತಿದ್ದೇನೆ, ನಿನಗೇನು ತರಬೇಕು ಹೇಳು ಅಂತ. ಆಗ ಮಗ ಹೇಳಿದ, ಅಪ್ಪ, ನೀನು ಮಾಡಿಕೊಟ್ಟ ಗಾಳಿಪಟ ಹಗ್ಗ ಕಡಿದು ಎಲ್ಲೋ ಹಾರಿ ಹೋಗಿದೆ, ಅದೆಲ್ಲಿಯಾದರೂ ಕಾಣ ಸಿಕ್ಕಿದರೆ ಹಿಡಿದುಕೊಂಡು ಬಾ, ಆಯ್ತಾ? ಮಗನ ಮುಗ್ಧತೆಗೆ ಅಪ್ಪ ನಗುತ್ತಾ ಹೇಳಿದ, ಮಗು, ಗಾಳಿಪಟ ಪೇಟೆಗೆ ಹೋಗಿರಲಿಕ್ಕಿಲ್ಲ, ಎಲ್ಲೋ ಮರದಲ್ಲಿ ಸಿಕ್ಕಿ ಬಿದ್ದಿರಬೇಕು, ಅದು ತರ

0: ಎನ್ನುವ ನಮ್ಮ ಒಡನಾಡಿಗಳ ಮಾತು ಕೇಳಿ ಈಗ ಹರಟೆ.
1: ಮೊನ್ನೆ ಒಂದು ದೇವಸ್ಥಾನದ ಜಾತ್ರೆಗೆ ಹೋಗಿದ್ದೆ. ಅಲ್ಲಿ ತುಂಬಾ ಸಂತೆ ಇತ್ತು. ದೇವರನ್ನು ಹೊತ್ತುಕೊಂಡು ದೇವಸ್ಥಾನದ ಸುತ್ತ ಸುತ್ತುವಾಗ ಭಜನೆ ಸುತ್ತು, ಚಂಡೆ ಸುತ್ತು, ವಾದ್ಯ ಸುತ್ತು, ಪಲ್ಲಕ್ಕಿ ಸುತ್ತು ಎಲ್ಲಾ ನೋಡಿದೆ. ಚೆನ್ನಾಗಿತ್ತು.
2: ದೇವರೆದುರು ಬೇತಾಳ ಕುಣಿಯುವುದು ನೋಡಲು ಚಂದ. ಒಂದು ಗಂಡು ಒಂದು ಹೆಣ್ಣು ಎರಡು ಬೇತಾಳ ಇರುತ್ತದೆ. ನಮ್ಮ ಪುಟ್ಟ ಮಗು ಆ ಬೇತಾಳನ ಕೈಮುಟ್ಟಿ ನೋಡಿ ಮೈಮುಟ್ಟಿ ನೋಡಿ ಖುಷಿಪಟ್ಟಿತು.
3: ನಮ್ಮ ಮನೆ ಹತ್ತಿರದ ಮಗು ಬೇತಾಳನನ್ನು ನೋಡಿ ಎದರಿ ಅಳುವುದಕ್ಕೆ ಶುರು ಮಾಡಿತ್ತು. ಮತ್ತೆ ಅವರ ಅಮ್ಮ ದೂರ ಕರೆದುಕೊಂಡು ಹೋಗಿ ಸಮಾಧಾನ ಪಡಿಸಿದ್ರು.
4: ನಮ್ಮ ಮನೆ ಹತ್ತದ ದೇವಸ್ಥಾನದ ಜಾತ್ರೆಯಲ್ಲಿ ರಥೋತ್ಸವ ನೋಡ್ಬೇಕು, ಎಷ್ಟು ಚಂದ. ಅದಕ್ಕೆ ಹಗ್ಗ ಕಟ್ಟಿ ಎಲ್ಲರೂ ಇಳಿಯುತ್ತಾರೆ. ದೇವರನ್ನು ರಥದಲ್ಲಿ ಕುಳಿತುಕೊಳ್ಳಿಸಿ ಅರ್ಚಕರು ಇಡುತ್ತಾರೆ. ಮಾರ್ಗದಲ್ಲಿ ಎಳೆದು ಬಂದ ಮೇಲೆ ರಥಕ್ಕೆ ಕಟ್ಟಿದ ಬೇರೆ ಬೇರೆ ಹಣ್ಣನ್ನು ಪ್ರಸಾದ ರೂಪದಲ್ಲಿ ಎಸೆಯುತ್ತಾರೆ. ಸಿಕ್ಕಿದವರು ಪುಣ್ಯವಂತರು. ನಾನು ಓಡಿ ಹೋಗಿ ಹೆಕ್ಕಿಕೊಂಡಿದ್ದೇನೆ.
5: ನನಗೆ ಹಾಗೆ ಎಸೆಯುವಾಗ ದುಡ್ಡು ಸಿಕ್ಕಿದೆ. ಅದನ್ನು ನನ್ನ ಡಬ್ಬೆಗೆ ಹಾಕಿದ ಮೇಲೆ ಡಬ್ಬೆಯಲ್ಲಿ ಹಣ ತುಂಬುತ್ತಾ ಇದೆ. ಮೊದಲು ಖಾಲಿ ಇತ್ತು.
6: ಜಾತ್ರೆಯ ಮೊದಲ ದಿನ ಕೊಡಿಮರಕ್ಕೆ ಅಡಿಕೆ, ತೆಂಗು, ಬಾಳೆಗೊನೆ, ತರಕಾರಿ, ಪಿಂಗಾರ ಎಲ್ಲ ಕಟ್ಟಿ ಕೊಡಿ ಏರಿಸ್ತಾರಲ್ಲ, ನೋಡ್ಲಿಕ್ಕೆ ಚೆಂದ. ಆರಾಟದ ದಿನ ಕೊಡಿ ಇಡಿಸುವ ರೀತಿಯು ತುಂಬಾ ಚೆಂದ.
0: ಕೆಲವು ದೇವಸ್ಥಾನದಲ್ಲಿ ಕೊಡಿಮರ ಇರುವುದಿಲ್ಲ, ಅಲ್ಲಿ ಒಂದೇ ದಿನ ಜಾತ್ರೆ. ಕೊಡಿಮರ ಇರುವಲ್ಲಿ 5 ದಿನ, 7 ದಿನ, 9 ದಿನ ಹೀಗೆಲ್ಲ ಜಾತ್ರೆ ಇರ್ತದೆ. ದಿನಾ ದೇವರ ಬಲಿಯಾದ ಮೇಲೆ ಊಟ ಇರ್ತದೆ. ಊಟ ತುಂಬಾ ರುಚಿ ಇರ್ತದೆ, ಒಳ್ಳೆಯದೂ ಇರುತ್ತದೆ. ಸಾರು, ಹುಳಿ, ಪಲ್ಯ, ಪಾಯಸ, ಉಪ್ಪಿನಕಾಯಿ ಎಲ್ಲ ರುಚಿ ಇರ್ತದೆ. ನಮ್ಮ ಮನೆಯವರು ಹೋಗ್ತಾರೆ. ನಮಗೆ ಶಾಲೆ ಉಂಟಲ್ಲ, ದಿನಾಲು ಹೋಗಲಿಕ್ಕೆ ಆಗುವುದಿಲ್ಲ. ರಜೆ ಇದ್ದ ದಿನ ಹೋಗ್ತೇನೆ.
2: ಜನಮವಳು ಜಾತ್ರೆ ಮಾಡು ಅಂತ ಹೇಳ್ತಾರೆ. ನನಗೆ ಜನಕ್ಕಿಂತ ಜಾತ್ರೆಗಿಂತ ಸಂತೆ ತಿರುಗುವುದೇ ಖುಷಿ. ಏನು ತೆಗೆದುಕೊಳ್ಳುವುದಿಲ್ಲ, ಸುಮ್ಮನೆ ನೋಡುವುದು ಮಾತ್ರ. ಕೊನೆಗೆ ಚರುಮುರಿ ಅಥವಾ ಐಸ್ ಕ್ಯಾಂಡಿ, ಇಲ್ಲವಾದರೆ ಐಸ್ ಕ್ರೀಮ್ ತಿಂದು ಮನೆಗೆ ಹೋಗುವುದು.
3: ಕೆಲವು ಕಡೆ ತಿರುಗುವ ತೊಟ್ಟಿಲು, ಕುದುರೆ, ರೈಲು ಹೀಗೆ ಬೇರೆ ಬೇರೆ ಆಡಲು ಬರುತ್ತದೆ. ಅದಕ್ಕೆ ಟಿಕೆಟ್ಗೆ ಹಣ ಬೇಕು. ನಾನು ಅದನ್ನು ನೋಡುತ್ತೇನೆ, ಹೋಗುವುದಿಲ್ಲ. ಮನೆಯಲ್ಲಿ ಅದಕ್ಕೆಲ್ಲ ದುಡ್ಡು ಕೊಡುವುದಿಲ್ಲ. ಅಪ್ಪ ಅಮ್ಮ ಭಾಳ ಕಷ್ಟಪಟ್ಟು ದುಡಿದು ನಮ್ಮನ್ನು ಸಾಕ್ತಾರೆ. ಆದ ಕಾರಣ ಸುಮ್ಮನೆ ದುಡ್ಡು ಖರ್ಚು ಮಾಡುವುದಿಲ್ಲ.
4: ಈಗ ಯಾವ ದೇವಸ್ಥಾನಕ್ಕೆ ಹೋದರೂ ಜಾತ್ರೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನೆ, ಹೋಮ, ಊಟ ಎಲ್ಲ ಇರ್ತದೆ. ಕೆಲವು ಕಡೆ ಕೋಲ ಇರ್ತದೆ.
5: ಕೋಲ ನೋಡಲು ಭಯ ಆಗ್ತದೆ. ಭೂತದ ಕುಣಿತ, ಓಟ, ಬೊಬ್ಬೆ, ನಟನೆ ನೋಡಿದರೆ ನನಗೆ ಭಯ. ಅದಕ್ಕೆ ನಾನು ಹೋಗುವುದೇ ಇಲ್ಲ.
6: ಜಾತ್ರೆ ಕೋಲ ನೋಡಲು ಹೋಗುವಾಗ ಜಾಗ್ರತೆ ಬೇಕು. ಚಿನ್ನಾಭರಣ, ದುಡ್ಡು, ಮೊಬೈಲ್ ಎಲ್ಲ ಕದಿಯುವವರು ಇದ್ದಾರೆ. ಮೊನ್ನೆ ಕೋಲದಲ್ಲಿ ಜನ ಕುತ್ತಿಗೆಯನ್ನು ಸರ ಕದ್ದದ್ದು ವಾಟ್ಸಪ್ನಲ್ಲಿ, ಪೇಪರ್ನಲ್ಲಿ, ಟಿವಿಯಲ್ಲಿ ಎಲ್ಲ ಬಂದಿತ್ತು. ಇರಲಿ, ಜಾತ್ರೆ, ಕೋಲ, ಕಂಬಳ ಇವೆಲ್ಲ ನಮ್ಮ ಸಂಸ್ಕೃತಿ ಸಂಪ್ರದಾಯದ ಕುರುಹು. ಇದನ್ನು ನಮ್ಮಂತಹ ಕಿರಿಯರು ನೋಡಿ, ಕೇಳಿ, ತಿಳಿದುಕೊಂಡು ಉಳಿಸುವ ಬೆಳೆಸುವ ಪ್ರಯತ್ನ ಮಾಡುವ.
7: ಜನ ಮರುಳು ಜಾತ್ರೆ ಮರುಳು ಎಂಬಂತೆ ಹೆಂಗಸರಿಗೆ ಹರಟೆ ಹೊಡೆಯಲು ಸಿಗುವ ತಾಣ ಜಾತ್ರೆಯ ಸಮಯ. ಅಲ್ಲಲ್ಲಿ ಜಾತ್ರೆ ನಡೆಯುತ್ತಿರುವ ಡಿಸೆಂಬರ್ ತಿಂಗಳಿನಿಂದ ಏಪ್ರಿಲ್ ವರೆಗಿನ ಈ ಸಮಯದ ಒಂದು ಪದ್ಯ ಜಾತ್ರೆ.

0: ಬಂದಂತೆ ಹಾಡು ಹಾಡಿದ್ದು ಚೆನ್ನಾಗಿತ್ತು. ಧನ್ಯವಾದಗಳು. ಜಾತ್ರೆ ಇರಲಿ, ಮನೆ ಇರಲಿ, ಸಭೆ ಸಮಾರಂಭ, ಧಾರ್ಮಿಕ ಕಾರ್ಯಕ್ರಮ ಏನೇ ಇರಲಿ, ಒಂದು ನಿಯಮ ಅಂತ ಇರ್ತದೆ. ಆ ನಿಯಮಬದ್ಧವಾದ ಜೀವನದ ಬಗ್ಗೆ ನಮ್ಮ ಗೆಳತಿ ಏನು ಹೇಳ್ತಾರೆ ಕೇಳೋಣ.
1: ಜೀವನಕ್ಕಿಂತ ಜೀವನದಲ್ಲಿ ಅನುಸರಿಸಬೇಕಾದ ಶಿಸ್ತು ಮುಖ್ಯ. ಒಬ್ಬನು ಹಲವು ತತ್ವಶಾಸ್ತ್ರಗಳನ್ನು ಅಭ್ಯಾಸಿಸಿ ಸಂದೇಹಗಳನ್ನು ನಿವಾರಿಸಿಕೊಳ್ಳಬಹುದು. ಕೊನೆಯಲ್ಲಿ ಬರುವುದು ನಿಯಮಬದ್ಧವಾದ ಜೀವನ. ಎಷ್ಟೇ ಎಡರು ತೊಡರುಗಳು ಬರಲಿ, ಜೀವನ ನಿಯಮಬದ್ಧವಾಗಿದ್ದರೆ ಒಳ್ಳೆಯದು. ಮನುಷ್ಯನು ಯಾವ ವರ್ಗಕ್ಕೆ ಧರ್ಮ, ಜಾತಿ, ಭಾಷೆ, ಆಚಾರ ವಿಚಾರ ಅನುಸರಿಸಲಿ, ಆತನಿಗೆ ಗೌರವ ತಂದೊಡ್ಡುವುದು ಆತನ ನಡವಳಿಕೆ. ನೀತಿ ನಿಯಮ ಧರ್ಮಶಾಸ್ತ್ರ ಮರೆತಿದ್ದರೆ ಮತ್ತೊಮ್ಮೆ ಓದಿ ತಿಳಿಯಬಹುದು. ಆತ ಕುಲೀನನಾಗಿರಲಿ ಉಚ್ಚನಾಗಿರಲಿ, ಸಾರ್ಥಕತೆ ಇರುವುದು ನಿಯಮಬದ್ಧವಾದ ಜೀವನದಲ್ಲಿ. ನಡತೆ ಮತ್ತು ಗುಣದಲ್ಲಿ ಆತ್ಮಸಂಯಮ ಇಲ್ಲವಾದಲ್ಲಿ ವಿಶೇಷ ಪಾಂಡಿತ್ಯ ಹೊಂದಿದ್ದರೂ ಅದು ನಿರರ್ಥಕ. ಸಮಾಜದೊಂದಿಗೆ ಬೆರೆತು ಸಹಕಾರ ಮನೋಭಾವ ಹೊಂದಿದ್ದವರು ಅಳಿದರೂ ಉಳಿದಂತೆ. ಆದ್ದರಿಂದ ಜೀವನದಲ್ಲಿ ನಿಯಮ ನೀತಿ ಅನುಸರಿಸಿ ಉಸಿರಿರುವ ತನಕ ಜೀವಿಸೋಣ. ಉಸಿರು ನಿಂತ ಮೇಲೆ ಹೆಸರು ಉಳಿವಂತ ಕೆಲಸ ಮಾಡೋಣ.
2: ನಿಯಮಬದ್ಧವಾದ ಜೀವನದ ಬಗ್ಗೆ ಏನೇ ಹೇಳಿ, ಎಷ್ಟೇ ಹೇಳಿದರೂ ಅದು ಒಂದು ಬಿಡಿಸಲಾರದ ಒಗಟು. ಹೌದು, ಜನಪದರು ತಮ್ಮ ಮನದ ಭಾವನೆಗಳನ್ನು ಒಗಟಿನ ರೂಪದಲ್ಲಿ ಹೇಳುತ್ತಿದ್ದರು. ಅದರ ಅರ್ಥ ತಿಳಿದರೆ ಅವರ ಒಗಟಿಗೆ ಉತ್ತರಿಸಬಹುದು. ಇದೀಗ ಈ ಸಹೋದರಿ ಹೇಳುವ ಒಗಟಿಗೆ ಯಾರು ಉತ್ತರ ನೀಡುತ್ತಾರೆ ಕೇಳುವ ಆಗದೆ?
0: ಮಳೆಗಾಲದಲ್ಲಿ ಅರಳುವ, ಚಳಿಗಾಲದಲ್ಲಿ ಮೊಗ್ಗಿನಂತಾಗುವ ವಸ್ತು ಯಾವುದು?
3: ಕೊಡೆ.
0: ಐದು ಉಂಟು, ಐದು ಇಲ್ಲ. ಆಕಾಶ ಉಂಟು,
3: ಏಣಿ ಇಲ್ಲ.
0: ಸಮುದ್ರ ಉಂಟು,
3: ಸೇತುವೆ ಇಲ್ಲ.
0: ಅಂಗೈ ಉಂಟು,
3: ರೋಮ ಇಲ್ಲ.
0: ನಾಲಿಗೆ ಉಂಟು,
3: ಎಲುಬುವಿಲ್ಲ.
0: ಮೊಟ್ಟೆ ಉಂಟು,
3: ತೊಟ್ಟು ಇಲ್ಲ.
0: ಎಳೆದಷ್ಟೂ ಗಿಡವಾಗುತ್ತದೆ,
3: ಬೀಡಿ.
0: ಕಡಿದಷ್ಟೂ ಉದ್ದವಾಗುತ್ತದೆ,
3: ತೋಡು.
0: ಅಂಗಣ್ಣ ಮಂಗಣ್ಣ, ಬಟ್ಟೆ ಬಿಚ್ಚಿ ನುಂಗಣ್ಣ,
3: ಬಾಳೆಹಣ್ಣು.
0: ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ,
3: ಮಲ್ಲಿಗೆ ಹೂ.
0: ಅಜ್ಜಿ ಹಾಸಿ ಸುತ್ತೋಕ್ಕಾಗಲ್ಲ, ಅಜ್ಜನ ಕಾಸು ಎಣಿಸೋಕ್ಕಾಗಲ್ಲ.
3: ಆಕಾಶ ಮತ್ತು ನಕ್ಷತ್ರಗಳು
0: ಬಿಸಿಲಿಗೆ ಅರಳುತ್ತೆ, ನೆರಳಿಗೆ ಬಾಡುತ್ತೆ.
3: ಛತ್ರಿ
0: ಒಂದು ಮುಳುಗುತ್ತೆ, ಇನ್ನೊಂದು ತೇಲುತ್ತೆ, ಮತ್ತೊಂದು ಕರಗುತ್ತೆ.
3: ಅಡಿಕೆ ಎಲೆ ಸುಣ್ಣ,
0: ಅಂಗೈ ಕೊಟ್ರೆ ಮುಂಗೈನೂ ನುಂಗ್ತದೆ.
3: ಬಳೆ
0: ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತಗೆ ನೋಡಿದ್ರೂ ಬಾಗಿಲಿಲ್ಲ.
3: ಕೋಳಿ ಮೊಟ್ಟೆ
0: ಅಂಗಡಿಯಿಂದ ತರ್ತಾರೆ, ಕೊಯ್ತಾ ಕೊಯ್ತಾ ಅಳ್ತಾರೆ.
3: ಈರುಳ್ಳಿ
0: ಊರೆಲ್ಲ ಸುತ್ತುತ್ತೀನಿ, ಮನೆ ಬಾಗಿಲಲ್ಲಿ ಬಂದು ನಿಲ್ತೀನಿ.
3: ಚಪ್ಪಲಿ
0: ನಾನು ಮಾತ್ರ ಕೆಂಪು, ಆದ್ರೆ ನನ್ನನ್ನು ಮುಟ್ಟಿದವರೆಲ್ಲ ಆಗ್ತಾರೆ ಕಪ್ಪು.
3: ಬೆಂಕಿ
0: ನೀರೊಳಗಿದ್ದರೆ ಆಟ, ನೀರ ಹೊರಗೆ ಬಂದ್ರೆ ಪ್ರಾಣ ಸಂಕಟ.
3: ಮೀನು
0: ತಣ್ಣೀರಾದ್ರೆ ತೇಲಾಡುತ್ತೆ, ಬಿಸಿ ನೀರಾದ್ರೆ ಮಾಯವಾಗುತ್ತೆ.
3: ಬೆಣ್ಣೆ
0: ಬಿಳಿ ಸೈನಿಕರಿಗೆ ಕೆಂಪು ಟೋಪಿ.
3: ಬೆಂಕಿ ಕಡ್ಡಿ
0: ಕಪ್ಪುಂಟು ಕಸ್ತೂರಿ ಅಲ್ಲ, ಬಿಳಿಪುಂಟು ಸುಣ್ಣವಲ್ಲ, ನೀರುಂಟು ಬಾವಿಯಲ್ಲ, ರೆಕ್ಕೆಯುಂಟು ಪಕ್ಷಿಯಲ್ಲ.
3: ಕಣ್ಣು
0: ಬಾಲವಿದ್ರು ಕೋತಿಯಲ್ಲ, ಹಾರಾಡಿದ್ರೂ ಪಕ್ಷಿಯಲ್ಲ. ಮಕ್ಕಳಿಗೆ ಇದರಿಂದ ಸಿಗೋ ಖುಷಿ ಅಷ್ಟಿಷ್ಟಲ್ಲ.
3: ಗಾಳಿಪಟ
0: ಹಸಿರು ಕೊಡದು ತುಂಬಾ ಸಿಹಿ ನೀರು,
3: ಎಳನೀರು.
0: ಏನೇ ಹೇಳಿ ಏನೇ ಮಾಡಿ, ಜೀವನ ಎಂಬ ದೋಣಿಯಲ್ಲಿ

0: ಪಯಣಿಗರು ನಾವು. ಆ ಪಯಣದಲ್ಲಿ ಐಷಾರಾಮದ ಜೀವನ ನಡೆಸುವ ಶ್ರೀಮಂತರೂ ಇದ್ದಾರೆ. ಉಂಡು ಒಟ್ಟು ತಮ್ಮ ಆಸೆ ಆಕಾಂಕ್ಷೆ ಪೂರೈಸಲಾಗದೆ ಕಷ್ಟಪಡುವ ಬಡವರೂ ಇದ್ದಾರೆ. ಅಂತಹ ಬಡವರಿಗೆ ನಮ್ಮ ಕೈಲಾದ ಸಹಾಯ ಮಾಡಿದರೆ ಒಳ್ಳೆಯದು ಎನ್ನುತ್ತಾರೆ ನಮ್ಮ ಗೆಳತಿ. ಈಗ ಕೇಳಿ ಬಡವರ ಉದ್ಧಾರ.
1: ಸಾಮಾನ್ಯವಾಗಿ ಜಲ ಸಂರಕ್ಷಣೆ ಮರ ಬೆಳೆಸುವುದು ಪ್ರತಿಯೊಬ್ಬರೂ ಕನಿಷ್ಠ ಪಕ್ಷ ಒಬ್ಬ ಬಡವರ ಜೀವನ ಸುಧಾರಿಸಿ ವೋಕಲ್ ಲೋಕಲ್ ಸ್ವದೇಶಿ ಅಳವಡಿಸಿಕೊಳ್ಳಿ, ನೈಸರ್ಗಿಕ ಕೃಷಿ ಅಳವಡಿಸಿಕೊಳ್ಳಿ, ಆರೋಗ್ಯಪೂರ್ಣ ಜೀವನ ಶೈಲಿ ಅಳವಡಿಸಿಕೊಳ್ಳಿ, ಊಟದಲ್ಲಿ ಎಣ್ಣೆ ಕಡಿಮೆ ಬಳಸಿ, ಸಿರಿಧಾನ್ಯ ಬಳಸಿ, ಎಲ್ಲರೂ ಯೋಗಿಗಳಾಗಿ ಯೋಗ ಅಳವಡಿಸಿಕೊಳ್ಳಿ, ಹಸ್ತಪ್ರತಿ ಸಂರಕ್ಷಣೆಗೆ ಸಹಯೋಗ ನೀಡಿ, ಕನಿಷ್ಠ ಪಕ್ಷ ದೇಶದ 25 ಕ್ಷೇತ್ರಗಳ ದರ್ಶನ ಮಾಡಿ, ವಿಕಸಿತ ಕರ್ನಾಟಕ ವಿಕಸಿತ ಭಾರತ ಸಂಕಲ್ಪ ನಮ್ಮದಾಗಲಿ. ಈ ಎಲ್ಲ ಸಂಕಲ್ಪದಲ್ಲಿ ಬಡವರ ಉದ್ಧಾರ ನಮ್ಮ ಮುಖ್ಯ ಧ್ಯೇಯವಾಗಿರಲಿ. ಆಗ ನಮ್ಮ ಭಾರತ ವಿಕಸಿತ ಭಾರತವಾಗಲು ಸಾಧ್ಯ. ಒಂದು ಮಾತಿದೆ, ಹಸಿದಾಗ ಉಣಬೇಕು, ಹಸಿದವಗೆ ಕೊಡಬೇಕು. ಸರ್ವಜ್ಞ ಹೇಳಿದ್ದಾನೆ, ಇದ್ದಾಗ ಉಣಲಿಲ್ಲ, ಇದ್ದಾಗ ಉಡಲಿಲ್ಲ, ಇದ್ದಾಗ ದಾನ ಕೊಡಲಿಲ್ಲದವಗೆ ಕಳ್ಳಗೆಂಡ್ರಪನೆ ಸರ್ವಜ್ಞ. ಹಸಿವಿರದೆ ಉಣಬೇಡ, ಹಸಿದು ಮತ್ತಿರಬೇಡ. ಹೌದು, ಅವಶ್ಯಕತೆ ಇದ್ದವನಿಗೆ ಕೊಡಲ್ಪಡುವುದೇ ದಾನ, ಇತರರಿಗೆ ಕೊಡುವುದೆಲ್ಲ ವ್ಯಾಪಾರ. ಕೊಟ್ಟದ್ದನ್ನು ಮರುಪಾವತಿ ಮಾಡಬೇಕೆಂದು ನಿರೀಕ್ಷೆ ಇರುವುದೇ ವ್ಯಾಪಾರ ವಹಿವಾಟು. ಕಡುಬಡತನ ರೋಗ ರುಜಿನ ಅಶಕ್ತರಿಗೆ ದಾನ ಮಾಡಿದ ಪುಣ್ಯ ಬೇರೆ ಯಾವುದರಲ್ಲೂ ಇಲ್ಲ. ಕೊಡುವುದನ್ನು ಮನಸಾಕ್ಷಿಯಾಗಿ ನಿಸ್ವಾರ್ಥಿಯಾಗಿ ಮಾಡಿದರೆ ಅದರ ಆನಂದ ಅಪರಿಮಿತ. ಆದರೆ ಕೊಂಡುಕೊಳ್ಳುವವ ಯೋಗ್ಯನಾಗಿರಬೇಕು, ಪಡೆದದ್ದಕ್ಕೆ ತೃಪ್ತಿ ಕೃತಜ್ಞತೆ ತೋರುವವನಾಗಿರಬೇಕು. ಕೊಡುವ ಕೈ ಮೇಲೆ ಪಡೆವ ಕೈ ಕೆಳಗೆ. ಸಂಸಾರ ಎಂದ ಮೇಲೆ ಭಿನ್ನ ಭವಣೆಗಳು ಸಾಮಾನ್ಯ. ಆದರೆ ಅದನ್ನು ಮರೆತು ನಮಗಿಂತ ಬಡವರಿಗೆ ಕಷ್ಟದಲ್ಲಿರುವವರಿಗೆ ದಾನ ಮಾಡಿದ ಪುಣ್ಯ ಸ್ವರ್ಗಕ್ಕೆ ಸಮಾನ. ಸರ್ವತ್ಯಾಗಿಯಾದ ಸನ್ಯಾಸಿ ಹಸಿವೆ ಸಹಿಸಬಲ್ಲ, ಅದೇ ಅವನ ಸಾಧನೆಯ ಶಕ್ತಿ. ಆದರೆ ಶ್ರೀಸಾಮಾನ್ಯ ಸಹಿಸಲಾರ. ಬಡತನದ ಉದ್ಧಾರಕ್ಕಾಗಿ ಶ್ರಮಿಸುವವನೇ ಭಾಗ್ಯವಂತ. ನಾವು ಕಡೆಗಾಲದಲ್ಲಿ ಕೊಟ್ಟು ಹೋಗಬಹುದು ಅಥವಾ ಬಿಟ್ಟು ಹೋಗಬಹುದು, ಆದರೆ ಕೊಂಡು ಹೋಗುವಂತಿಲ್ಲ. ಈವರೆಗೆ ದೇವರಿಗೆ ಆವುದಂತರವಯ್ಯ, ಇವನೇ ದೇವ ಸರ್ವಜ್ಞ. ದಾನದ ಮಹತ್ವ ತಿಳಿದವನು ಯಾವತ್ತಿಗೂ ದಾನ ಮಾಡಲು ಹಿಂಜರಿಯಲಾರ. ಅದರಿಂದ ಆಗುವ ಅನುಭವ ಅಮಿತಾನಂದ ಅವರ್ಣನೀಯ. ದಾರಿದ್ರ್ಯದ ದೆಸೆಯಿಂದ ಭಿಕ್ಷೆ ಬೇಡಬೇಕಾಗಿ ಬಂದವನು ಭಿಕ್ಷುಕನಲ್ಲ, ಅದಕ್ಕೆ ಕಾರಣ ಆತನ ಬಡತನ. ಬಡತನ ನಿವಾರಣೆಗಾಗಿ ಹಲವಾರು ಯೋಜನೆ ಜಾರಿಯಲ್ಲಿದೆ. ಇಂದಿನ ಭಿಕ್ಷಾಧಿಪತಿ ನಾಳಿನ ಲಕ್ಷಾಧಿಪತಿ ಆಗಬಾರದೆಂದೇನಿಲ್ಲ, ಇಂದಿನ ಲಕ್ಷಾಧಿಪತಿ ನಾಳಿನ ಭಿಕ್ಷಾಧಿಪತಿಯಾಗಲೂಬಹುದು. ದೇವರ ಆಟ ಬಲ್ಲವರಿಲ್ಲ. ದೇವರ ಸೂತ್ರಧಾರ, ನಾವು ಪಾತ್ರಧಾರಿಗಳು. ಜಗವೇ ಒಂದು ನಾಟಕರಂಗ. ನಾವೆಲ್ಲ ಒಂದು ದೃಢ ನಿರ್ಧಾರ ಮಾಡೋಣ. ಸಂಕುಚಿತ ಮನೋಭಾವ ಬಿಟ್ಟು ಹಸಿದು ಮನೆಬಾಗಿಲಿಗೆ ಬಂದವನಿಗೆ ಒಂದು ಹಿಡಿ ಅನ್ನ ಇಕ್ಕೋಣ. ತಿಂದು ತಿಂದಾದರೂ ಕರೆದು ಜಂಗಮಗಿಕ್ಕು ಪರಿಣಾಮವಕ್ಕು ಪದವಕ್ಕು ಕೈಲಾಸ ನೆರೆ ಮನೆಯಕ್ಕು ಸರ್ವಜ್ಞ. ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದಲೇ ಆಗಲೇ ಕೊಡುವವನ ಧರ್ಮ ಒಂದಾಗಲಿ ಬಿಡದು ಸರ್ವಜ್ಞ. ಆಡದಲ್ಲಿ ಕೊಡುವವನು ರೂಢಿಯೊಳಗುತ್ತಮನು, ಆಡಿ ಕೊಡುವವನು ಮಧ್ಯಮನು, ತಾನಾಡಿಯು ಕೊಡದವನು ಅಧಮನು ಸರ್ವಜ್ಞ. ಅನ್ನದಾನಗಳಿಗಿಂತ ಮುನ್ನದಾನಗಳಿಲ್ಲ. ಅನ್ನಕ್ಕೆ ಮಿಗಿಲು ಇನ್ನೆಲ್ಲ ಜಗದೊಳಗೆ, ಅನ್ನವೇ ಪ್ರಾಣ ಸರ್ವಜ್ಞ. ಆದ್ದರಿಂದ ಬದುಕಿದ್ದಾಗ ನಮ್ಮಿಂದ ಆದ ಸಹಾಯ ಸಹಕಾರ ನೆರವು ನೀಡುವ ಮೂಲಕ ಬಡವರಿಗೆ ಬಡವರ ಉದ್ಧಾರಕ್ಕೆ ಪ್ರಯತ್ನಿಸೋಣ.
2: ಮನುಷ್ಯ ಒಂದು ಸೇತುವೆಯೇ ಹೊರತು ಒಂದು ಗುರಿಯಲ್ಲ. ಶ್ರೀಮಂತ ಮತ್ತು ಬಡವರ ಮಧ್ಯೆ ಸೇತುವೆಯಾಗಿ ಸದಾಕಾಲ ಒಂದಿಲ್ಲೊಂದು ಕೆಲಸದಲ್ಲಿ ತೊಡಗಿರುವಾಗ ಮಾತ್ರ ಸಂತೋಷ ಅನುಭವಕ್ಕೆ ಬರುತ್ತದೆ. ಇದೀಗ ಗಾದೆ ಮಾತು ಹೇಳಿ ಕಾರ್ಯಕ್ರಮ ಮುಕ್ತಾಯಗೊಳಿಸುತ್ತೇವೆ.
3: ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಕೃಷಿ ಅಥವಾ ಮೇಟಿ ವಿದ್ಯೆ ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆಯಾಗಿದೆ. ವಚನಕಾರ ಸರ್ವಜ್ಞ ಮಿಕ್ಕ ಯಾವುದೇ ವಿದ್ಯೆಗಳಿಗಿಂತ ಕೃಷಿ ವಿದ್ಯೆ ಮೇಲು ಎಂದು ತನ್ನ ಒಂದು ವಚನದಲ್ಲಿ ಹೇಳಿದ್ದಾನೆ. ಬೇಸಾಯ ಜೀವನೋಪಾಯದ ಒಂದು ಕಸುಬು. ಅಷ್ಟೇ ಅಲ್ಲ, ಕೃಷಿಯಿಂದಲೇ ಎಲ್ಲ ಉದ್ಯೋಗಗಳು ಹುಟ್ಟಿವೆ ಎಂದರೆ ತಪ್ಪಾಗಲಾರದು. ಪ್ರಾಚೀನ ಭಾರತದಲ್ಲಿ

0: ಕೃಷಿ ಒಂದು ಗೌರವಯುತ ಕಸುಬು, ಧಾರ್ಮಿಕ ವಿಧಿಯೂ ಆಗಿತ್ತು. ನಾಡ ಜೀವನದಲ್ಲಿ ಕೃಷಿಗೆ ಬಹುಮುಖ್ಯ ಸ್ಥಾನವಿದೆ. ವಾಣಿಜ್ಯದ ಬೇರು ಕೃಷಿ, ಹೀಗಾಗಿ ಮೇಟಿವಿದ್ಯೆ ಅಥವಾ ಒಕ್ಕಲುತನ ಭರವಸೆ ನೀಡುವ ನಮ್ಮನ್ನು ಉಳಿಸುವ ವಿದ್ಯೆ. ಎಲ್ಲ ಕಾಲಕ್ಕೂ ಒದಗಿ ಬರುವ ಈ ವಿದ್ಯೆ ಬೇರಾವ ವಿದ್ಯೆಗಳಿಗಿಂತಲೂ ಮೇಲಲ್ಲವೇ?
1: ಇಷ್ಟು ಹೊತ್ತು ವೈವಿಧ್ಯಮಯ ಕಾರ್ಯಕ್ರಮ ನೀಡಿದ ನಮ್ಮ ಸಹಪಾಠಿಗಳು ಕಲ್ಪನಾ, ಶ್ರೇಯಾ, ತಶ್ವಿ, ಮೇಘ, ಶಾರ್ವಿಕಾ, ನೇಹ, ರಶ್ಮಿ, ಸುಷ್ಮಿತಾ, ದೀಪ, ಸಾನ್ವಿ, ಮನೋಜ, ಶಾಹಿದ್, ಶಾದಿಕ್, ಪ್ರೀತಮ್, ಗೌತಮ್. ನಮ್ಮ ಬಾಲವೃಂದ ಕಾರ್ಯಕ್ರಮ ನಡೆಸಲು ಸಹಕರಿಸಿದವರು ನಮ್ಮ ಶಾಲಾ ಸಂಚಾಲಕಿ ಶ್ರೀಮತಿ ಕೆ ಕಲಾವತಿ, ಮುಖ್ಯೋಪಾಧ್ಯಾಯರು ಶ್ರೀಯುತ ಗೋಪಲ್ವಿ, ಸಹಶಿಕ್ಷಕಿಯರಾದ ಶ್ರೀಮತಿ ಧನಲಕ್ಷ್ಮಿ ಮತ್ತು ಶ್ರೀಮತಿ ಆಲಿಯಾ ಎಂ ಖಾನ್. ಮಂಗಳೂರು ಆಕಾಶವಾಣಿಯ ಎಲ್ಲ ತಾಂತ್ರಿಕ ವರ್ಗ ಸಿಬ್ಬಂದಿಗಳಿಗೆ ಕೃತಜ್ಞತೆಗಳು, ಧನ್ಯವಾದಗಳು.
2: ಇದುವರೆಗೆ ಅನುದಾನಿತ ಶ್ರೀ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆ ಮೈರ್ಪಾಡಿ ಕುಳಾಯಿ ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ರಲ್ವಾ ಮಕ್ಕಳೇ?

ತರಂಗಾಂತರ ಮೀಡಿಯಂ ವೇವಿನ 225.5 meters, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡ್ನ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಇದೀಗ ಭದ್ರಗಿರಿ ಅಚ್ಯುತದಾಸ್ ಅವರಿಂದ ಕಥಾ ಕಾಲಕ್ಷೇಪ, ಶಿವಶರಣೆ ಅಕ್ಕಮಹಾದೇವಿ.

ಸದ್ಗುಣಗಳಿಂದ ಆರಾಧಿಸಬೇಕೇ ಹೊರತು ಬಾಹ್ಯವಾದ ವಸ್ತುಗಳನ್ನು ಸಮರ್ಪಿಸಿ ಮಾಡತಕ್ಕಂಥ ಪೂಜೆ ಗೌಣವಾಗಿರತಕ್ಕಂಥ. ಅದಕ್ಕಾಗಿ ಬಸವಣ್ಣನವರು ಷಡಕ್ಷರಿಯಂತಹವರು ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ. ಒಂದು ಹೇಳ್ತಾರೆ ಷಡಕ್ಷರಿಗಳು,

ಪರಮಾತ್ಮನನ್ನ ಪರಮೇಶ್ವರನ್ನು ಮೆಚ್ಚಿಸುವೆ. ಈ ದೇಹವೇ ದೇವರಿಗೆ ದೇವಾಲಯ. ಸಮತೆ ಎಂಬ ಜಲ, ಸದ್ಗುಣವೆಂಬ ಗಂಧ, ಸತ್ಯವೆನ್ನುವುದೇ ಅಕ್ಷತೆಗಳು, ಜ್ಞಾನವೆನ್ನುವುದೇ ಪುಷ್ಪ, ಭಕ್ತಿಯೇ ನೈವೇದ್ಯ, ಮನಸ್ಸೇ ಪೂಜಾ. ಈ ವಿಧವಾಗಿ ಶಿವನನ್ನು ಉಳಿಸಿಕೊಳ್ಳಬೇಕು. ಸದ್ಗುಣಗಳಿಲ್ಲದಿರತಕ್ಕಂತಹ ಶಿವಭಕ್ತಿ ಹೇಗೆ ಸಿದ್ಧಿಸುತ್ತದೆ? ಮೃದುವಚನಗಳೇ ಸಕಲ ಜಪಗಳು ತಪಗಳು ಅಂತ ಬಸವಣ್ಣನವರು ಹೇಳ್ತಾರೆ.

ಜಗಕರಂ ವಾಕ್ಯಂ ಗೀತೆಯಲ್ಲೂ ಈ ಮಾತು ಬಂದಿದೆ. ಆದರೆ ನಿಂತ ಸದ್ಗುಣಗಳನ್ನು ಬೆಳೆಸಿ ಶಿವನ ಪೂಜೆಯನ್ನು ಮಾಡ್ತಾ ಆ ಲಿಂಗಾಂಗ ಸಾಮರಸ್ಯ ದಿವ್ಯ ಸುಖವನ್ನು ಅನುಭವಿಸಲೋಸ್ಕರವಾಗಿ ಈ ಮಾನಸಿಕವಾಗಿರತಕ್ಕಂಥ ಪೂಜೆಗೆ ಹೆಚ್ಚಿನ ಮಹತ್ವ ಇದೆ. ಹೊರಗಿನಿಂದ ಎಷ್ಟೇ ಪೂಜೆ ಮತ್ತೊಂದು ಮಗನ್ನು ಮಾಡಿದ್ರು ಗೌಣವಾಗ್ತದೆ. ಆದ್ದರಿಂದಾಗಿ ಅಂಥ ವಿಶಿಷ್ಟವಾದಂಥ ಮಾನಸ ಪೂಜೆಯಿಂದ ಶಿವನನ್ನು ಒಲಿಸಿ ಶಿವನಿಗೆ ತನ್ನನ್ನು ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡಿರತಕ್ಕಂಥ ಉಡುತಡಿಯ ಶಿವಶರಣೆ ಅಕ್ಕಮಹಾದೇವಿಯ ಮಂಗಳ ಚರಿತೆಯನ್ನು ಜ್ಞಾನಿಗಳಿಂತ ವರ್ಣಿಸುತ್ತಾರೆ.

ತಡಿ ಎನ್ನತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ನಿರ್ಮಲ ಶೆಟ್ಟಿ ಸುಮತಿ ಎಂಬ ದಂಪತಿಗಳ ಉದರದಲ್ಲಿ ರುದ್ರಕನ್ಯೆ ಜನಿಸುತ್ತಾರೆ. ಪುರಾಣ ಕಥೆ ಹೀಗೆ ವರ್ಣಿಸಿದ್ದಾರೆ. ಒಂದು ರುದ್ರ ಸಭೆ, ಕುಳಿತಿದ್ದಾನ ದಕ್ಷಿಣಾಮೂರ್ತಿ ಶಂಕರ ಮಹಾದೇವ.

ಜಠಾಳಿಗಳು ಕೆಳಕ್ಕೆ ಇಳಿದಿವೆ. ವಿಷ್ಣು ಪಾದೋದ್ಭವೇ ದಿವ್ಯ ಗಂಗೆ ವಿರಾಜಮಾನನಾಗಿದ್ದಾಳೆ ಜಠೆಯಲ್ಲಿ. ಹಾಲಚಂದ್ರ ಕಾಣಿಸ್ತಾ ಇದ್ದಾನೆ. ಆ ಶೂಲಿ ತ್ರಿನಯನು, ಆ ತ್ರಿನಯನನು ಕಿವಿಗಳ ಬಿಲದಲ್ಲಿ ಫಣಿಗಳು ಕುಣಿದಾಡುವವು. ಆ ಕಿವಿಗಳಿರತಕ್ಕಂತಹ ಬಿಲದಲ್ಲಿ ನಾಗರ ಹಾವುಗಳು ಹೊರಕ್ಕೆ ಒಳಕ್ಕೆ ಹೊರಕ್ಕೆ ಹೊರಕ್ಕೆ ಹೋಗ್ತಾ ಬರ್ತಾ ಇವೆ. ಈ ಮಹಾರುದ್ರ ಕುಳಿತಿರತಕ್ಕಂತಹ ಸಭೆಯಲ್ಲಿ ಶಿವನು ಗುಪ್ತ ಗಣನಾಥನ ಕರೆದು ದೇವಿಯ ಸಮಯ ತಿಳಿದು ಬಾ ಅಂತ ಹೇಳ್ತಾನೆ. ಆ ಗಣನಾಥ ದೇವಿಯ ಸಭೆಗೆ ಮೆಲ್ಲ ಬರುವಾಗ ಅಲ್ಲಿ ಕುಳಿತಿದ್ದ ರುದ್ರಕನ್ಯೆ ಮಹಾದೇವಿ ಅಂತ ಅವಳ ಹೆಸರು. ಆ ರುದ್ರಕನ್ಯೆಗೆ ಗಣನಾಥನ ಕಾಲು ಸೋಂಕಿತು. ಅಷ್ಟಕ್ಕೆ ಕುಪಿತಳಾದಂತ ರುದ್ರಕನ್ಯೆ ಗಣನಾಥನ ಹೇ ಭವಿ ಅಂತ ಕರೆದಳು. ಅಂದ್ರೆ ವಿಷಮ ವಿಷಯ ಸಂಸಾರದಲ್ಲಿ ಬಿದ್ದವನೇ ಅಂತ ಕರೆಯಿರು. ಪಾರ್ವತೀದೇವಿದನ್ನು ನೊಂದುಕೊಂಡು ಎಷ್ಟು ದುರಹಂಕಾರವೇ ನಿನಗೆ ರುದ್ರಕನ್ಯಾ, ಹೀಗೆಂದು ದೇವಿ ಶಾಪ ಕೊಡ್ತಾಳೆ ಪಾರ್ವತಿ. ಭೂಲೋಕದಲ್ಲಿ ಭಕ್ತರಲ್ಲಿ ಹುಟ್ಟಿ ಭವಿಗೆ ಹೆಂಡತಿಯಾಗಿ ಭಕ್ತರಿಗೆ ಶರಣಾಗತಳಾಗಿ ಮುಂದೆ ನನ್ನನ್ನು ಸೇರ್ತಿ ಅಂತ ಈ ಪ್ರಕಾರವಾಗಿ ಶಪಿಸಲು ಆ ರುದ್ರಕನ್ಯೆಯೇ

ಆ ದಿವ್ಯ ಹೆಣ್ಣು ಶಿಶು ಜನಿಸಿದರೆ ಆ ಆಕೆಯ ದಿವ್ಯವಾಗಿರತಕ್ಕಂತಹ ಶರೀರ ಲಿಂಗಮಯ, ಅದು ಸೂಕ್ಷ್ಮ, ಕೇವಲ ಅನ್ನಮಯವಲ್ಲವಂತೆ. ಹುಟ್ಟುತ್ತಲೇ ಗುರು ಅನುಗ್ರಹವೇ ದೊರಕಿ

ಹೀಗೆ ಲಿಂಗಮಯವಾಗಿ ಬೆಳೆದಂತಹ ದಿವ್ಯ ಶರೀರ ಅದು. ಅಪ್ಪ ಅಮ್ಮ ಅಂತ ಮಗು ಕರೆಯಲಿಲ್ಲ, ಮೊದಲ ಮಾತು ಹೊರಹೊಮ್ಮಿತ್ತು ಹಾಗೆ. ಶಿವ ಎಂಬ ಪದವೇ ನಾಲಿಗೆಯಿಂದ ರೋಮ ರೋಮದಿಂದ ಅದೇ ಶಬ್ದ ಹೊರಹೊಮ್ಮುತ್ತಾ ಇದೆ.

ಯಾರ ನಾಲಿಗೆಯಿಂದ ಶಿವ ಎಂಬ ಮಂಗಳ ನಾಮ ಹೊರಹೊಮ್ಮುತ್ತದೋ ಅವರ ಜನ್ಮಾಂತರದ ಪಾಪಗಳೆಲ್ಲ ಸುಟ್ಟು ಹೋಗ್ತಾವಾದ್ರೆ. ರುದ್ರಕನ್ಯೆ ಪಾರ್ವತಿಯ ಸಭೆಯಲ್ಲಿದ್ದವಳೆ, ಲಿಂಗಮಯವಾಗಿದೆ ದೇಹವೆಲ್ಲ, ಶಿವನಾಮವನ್ನು ಉಸಿರು ಉಸಿರಿಗೂ ಉಚ್ಚರಿಸ್ತಾ ಇದ್ದಾಳೆ. ಆಕೆಯ ಕರ್ಣ ಲಿಂಗದಿಂದ ಪರಿಪೂರ್ಣವೆನಿಸಿತು.

ದಿವ್ಯ ಶಿವ ಶಿಶುವಂ ಕಂಡು ಗುರುಲಿಂಗ ದೇವರು ಬಂದು ಲಿಂಗಧಾರಣಾದಿಗಳನ್ನು ಮಾಡಿಸಿ ವಿಶೇಷ ಅನುಗ್ರಹವನ್ನು ಮಾಡಿದ್ದಾರೆ. ಶ್ರೀ ಗುರುಲಿಂಗ ದೇವರು

ಆ ಗುರುಲಿಂಗ ದೇವನ ಹಸ್ತವು ಮಸ್ತಕದ ಮೇಲೆ ಇಡುತ್ತದೆ. ಆ ಹಸ್ತಮಸ್ತಗಳ ಸಂಯೋಜನೆಯಿಂದ ದಿವ್ಯವಾದ ಸಂಸ್ಕಾರ ತನಗಾಯಿತೆಂಬುದಾಗಿ ಮಹಾದೇವಿ ವರ್ಣಿಸುತ್ತಾರೆ. ತನ್ನ ಕರಸ್ತಲದ

ಹೀಗೆ ವರ್ಣಿಸ್ತಾ ಇದ್ದಾನೆ. ಗುರು ಲಿಂಗ ಜಂಗಮ ಭಸ್ಮ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಹುಟ್ಟುತ್ತರೆ ಈಕೆಗೆ ಮಲ್ಲಿಕಾರ್ಜುನ ದರ್ಶನವಾಗಿ ಅಷ್ಟಾವರಣಗಳ ಜೊತೆಗೆ ಮಲ್ಲಿಕಾರ್ಜುನನೇ ಕಂಡು ಮೈ ಮರೆಯುತ್ತಾಳೆ.

ಭಗವತಿ ಪಾರ್ವತಿಯ ಆಜ್ಞೆಯಂತೆ ಲೋಕೋದ್ಧಾರಕ್ಕಾಗಿ ಅವತರಿಸಿರತಕ್ಕಂತ ಮಹಾಮಾತೆ ಇತರರಂತೆ ಪ್ರಾರಬ್ಧದ ಶರೀರವನ್ನು ಹೊಂದಿ ಬರದೆ ಆ ರುದ್ರಾಣಿಯ ಆಜ್ಞೆಯಂತೆ ಮರಳಿ ಕೈಲಾಸವನ್ನು ಸೇರಲಿಕ್ಕಾಗಿ ಬಯಸ್ತಾ ಇದೆ ಆ ದಿವ್ಯಚೇತ. ಎಲ್ಲಿಂದ ಬಂದಿದೆಯೋ ಮತ್ತೆ ಅಲ್ಲಿ ಹೋಗಲೋಸ್ಕರವಾಗಿ ಪ್ರಯತ್ನಿಸ್ತಾ ಇರತಕ್ಕಂತಹ ಕಾಲ ನಿರ್ಮಲ ಶಕ್ತಿ ಸುಮತಿಯರು ಮಗಳು ವಯಸ್ಸಿಗೆ ಬರುವುದನ್ನು ನೋಡುತ್ತಾ ಪರಮ ಸುಂದರಿ ಭಸ್ಮಾಂಕಿತೆ ಕೂತಾಗ ಎದ್ದಾಗ ನಡೆವಾಗ ನುಡಿವಾಗ ಶಿವ ಶಿವ ಶಿವ ಶಿವ ಎಂಬ ದಿವ್ಯ ನಾಮ ಅರಕ್ಷಣವಾದರೂ ವಿಸ್ಮೃತಿ ಇಲ್ಲ. ಜಾಗೃತ ಸ್ವಪ್ನ ಸುಷುಪ್ತಿಗಳಲ್ಲಿ ಶಿವನೇ ತುಂಬಿ ಹೋಗಿಬಿಟ್ಟಿದ್ದಾನೆ. ವಿವಾಹ ವಯಸ್ಸಾಗಿರತಕ್ಕಂಥ ಮಗಳು ಪರಮ ಸುಂದರಿ ಈಕೆಗೆ ಎಲ್ಲಿ ವರನನ್ನು ಹುಡುಕಲಿ? ಈ ಚಿಂತೆಯಲ್ಲಿ ತಂದೆ ತಾಯಿಗಳಿದ್ದು ಮಗಳೇ ಹೀಗೆ ನೀ ವಿರಕ್ತಳಾಗಿ ಕಾಲ ಕಳೆದ್ರೆ ಯಾರು ನಿನ್ನನ್ನು ಸಂಸಾರಕ್ಕೆ ಉಪಯೋಗಿಸುತ್ತಾರೆ? ಪ್ರಪಂಚದಲ್ಲಿ ಇತರರಂತೆ ಬಾಳಬೇಡವೇ. ಮಹಾದೇವಿ ತಾಯಿ ಹೇಳ್ತಾಳಮ್ಮ ನನಗೆ

ಬೇಕಾದ ಗಂಡನನ್ನು ನಾನಾಗಲೇ ಆರಿಸಿಕೊಂಡು ಬಿಟ್ಟಿದ್ದೆ. ಮಾತಾಪಿತೃಗಳಾದ ನಿಮಗೆ ಈ ಹೊಣೆ ಇಲ್ಲ. ಹಾಗೇನು, ಯಾರು ನಿನ್ನ ಗಂಡ, ಯಾರನ್ನ ಆರಿಸಿದೆ, ಅವನ ಕುಲವೇನು, ಗೋತ್ರವೇನು, ಯಾವ ಜಾತಿ, ಯಾವ ವರ್ಣ,

ಶಿವನನ್ನೊಲಗಿದ್ದೇನೆ, ಅವನೇ ನನ್ನ ಗಂಡ. ತಂದೆ ತಾಯಿಗಳಂದ್ರು, ಮಗಳೇ ಅದು ಪರಕ್ಕಾಯ್ತು, ಇಹಕ್ಕೇನು ಮಾಡ್ತಿ? ಅವ ಬೇಡ, ನಿನಗೆ ಶಿವನಿಂದೇ ಲೌಕಿಕ ದೊರಕುತ್ತದೆ. ಬಂಗಾರಗಳು ಬೇಕು ಅಂತ ಕೇಳ್ತೀಯೋ, ಅವನೇ ಮೈ ಮೇಲೆಲ್ಲ ಹಾವುಗಳು ಬಿಟ್ಟುಕೊಂಡಿದ್ದ. ಮನೆ ಕಟ್ಟಿಕೊಡು ಅಂತವನ್ನ ಕೇಳ್ತೀಯೋ, ಅವ ಸ್ಮಶಾನದಲ್ಲೇ ವಾಸವಾಗಿದ್ದ. ಕುಡಿಲಿಕ್ಕೆ ಏನಾದ್ರೂ ಕೊಡು ಅಂತ ಕೇಳ್ತೀಯ, ತ್ರಶೆಗೆ ವಿಷವನ್ನೇ ನೀನು ಕೊಟ್ಟು ಬಿಟ್ಟ. ಅವನ ವಿಷಧರ ಪಿಶಾಚಿಗಳ ಒಡನಾಡಿ ಅವ, ಕುಲವಂತನಲ್ಲ, ಕೈ ಹಿಡಿದ್ರೆ ಅವ ದರಿದ್ರ ಧನಿಕನಲ್ಲ, ನಾಡಿಗ ನಾಡಾಡಿ ಅವ. ಮಹಾದೇವಿ ಹೇಳ್ತಾಳೆ, ಶಿವನೆಂಥವ

ಬರೀ ಮೆರುಗಿನ ಲೌಕಿಕ ಪತಿಗಳು ಈ ದೇಹಕ್ಕಾದ್ರಮ್ಮ ಆತ್ಮೋದ್ಧಾರಕ್ಕೆ ಏನು ಸಹಾಯ ಮಾಡ್ತಾರೆ? ಇದು ಕಾರಣ ಮಲ್ಲಿಕಾರ್ಜುನ ಚಲುವ ಗಂಡ ನೆನಗೆ ಆರೂಹಿಲ್ಲದ ಕೇಡಿಲ್ಲದ ಎಡೆಯಿಲ್ಲದ ತಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚಲುವಂಗೊಲದಿದ್ದೇನೆ.

ದೇಹದ ಲೌಕಿಕರನ್ನು ಮದುವೆ ಮಾಡ್ಕೊಂತೀಯಲ್ಲ, ಸಾವ ಕೆಡುವ ಗಂಡನನ್ನು ಇದು, ಈ ಹುಟ್ಟಿ ಸಾಯುವ ಮಾನವ ಮರ್ತ್ಯ ಲೋಕದ ಗಂಡರನ್ನ ನಾನು ನಂಬುತ್ತೇನೆ ತಿಳ್ಕೊಂಡಿ ಅಮ್ಮ. ಸಾವ ಕೆಡುವ ಗಂಡರ ನೊಯ್ದು ಒಲೆಯೊಳಗಿಕ್ಕು, ಭೌತ ವಿಷಯ ಸುಖಕ್ಕಾಗಿ ಈ ಮಲಭಾಂಡವನ್ನು ಮೋಹಿಸತಕ್ಕಂಥವರನ್ನ ನಾನು ಎಂದು ವಿವಾಹವಾಗತಕ್ಕಂಥವಳಲ್ಲ. ತಂದೆ ತಾಯಿಗಳು ಮಹಾದೇವಿಯನ್ನು ಬಳಿ ಕರೆದು ಹೇಳ್ತಾಳೆ, ಮಗು ಕಾಣದ ದೇವರಲ್ಲಿ ಕಣ್ಣಿಟ್ಟು

ಗೆಳತಿ ಇರಲ್ಲ, ಏನ್ ಹೇಳ್ತಾಳೆ ಕೇಳು. ಇತರಡಂತೆ ಸಂಸಾರಿಯಾಗಿ ನೀ ಬಾಳು ಬೇಡವೇನಮ್ಮ, ಯೋಗ್ಯ ಕಾಲದಲ್ಲಿ ಸಂಸಾರ ಮಾಡಿ ಬಳಿಕ ಇದರಲ್ಲಿ ವಿರಕ್ತಿಯನ್ನು ಹೊಂದಿ ಆಮೇಲೆ ನೀನು ಶಿವನ ಧ್ಯಾನ ಚಿಂತನೆಯ ಸತ್ಸಂಗಾದಿಗಳ ಕಾಲ ಕಳೆಯಬಹುದೇ ಹೊರತು ಈ ಪ್ರಾಪಂಚಿಕವಾಗಿರತಕ್ಕಂಥ ವಿಷಯಗಳನ್ನು ಅರ್ಥ ಕಾಮಗಳೇ ತಿರಸ್ಕಾರ ಮಾಡ್ತೀವಿ. ಮಹಾದೇವಿ ಹೇಳ್ತಾಳೆ, ತಂದೆ ತಾಯಿಗಳು ನಮಸ್ಕಾರ ಮಾಡ್ತಾಳೆ, ನಾನಂಥ ಪ್ರಪಂಚಕ್ಕಾಗಿ ಬಂದವಳಲ್ಲ.

ಕಿರಿ ಹಳ್ಳ ಕೊಳ್ಳಗಳಿಗೆ ತಾನೇ ಇಳಿಯುತ್ತದೆ ನಮ್ಮ. ಹೀಗೆ ಅಕ್ಕ ಮಹಾದೇವಿ ತಾರುಣ್ಯದಲ್ಲೇ ವಿರಕ್ತಿಯನ್ನು ಹೊಂದಿದವಳಾಗಿ ಪ್ರಾಪಂಚಿಕವಾಗಿರತಕ್ಕಂಥ ವಿಷಯದ ಕಡೆಗೆ ಲಕ್ಷ್ಯ ಕೊಡದೆ ಈ ದೇಹದ ದಿವ್ಯಾಲಂಕಾರ ಮಾಡಿಕೊಂಡು ಬಹುಬೆಲೆಯ ಉಡುಗೆ ಆಭರಣಗಳನ್ನೆಲ್ಲ ಧರಿಸಿಕೊಂಡು ಆನಂದ ಪಡತಾಳೆ. ಯಾರಿಗಾಗಿ? ಈ ಲೌಕಿಕರನ್ನು ಮೆಚ್ಚಿಸಲಿಕ್ಕಲ್ಲ, ಶಿವನ ಮುಂದೆ, ಆತನ ಸ್ವಾಮಿಯ ಮುಂದೆ ಅವನನ್ನು ಪತಿಯಾಗಿ ಒಲಿಸಿಕೊಳ್ಳಲು ಓಸ್ಕರವಾಗಿ ತನ್ನ ಶೃಂಗಾರ, ಉಡುಗೆ, ತುಡುಗೆ, ನಡೆ, ನುಡಿ ಎಲ್ಲವೂ ಶಿವನ ಪ್ರೀತ್ಯರ್ಥವಾಗಿದೆ. ಕಣ್ಣುಗಳು ನಿತ್ಯ ಶಿವಮೂರ್ತಿಯನ್ನ, ದಿವ್ಯಲಿಂಗವನ್ನು ಕಾಣಲು ಅಪೇಕ್ಷಿಸುತ್ತದೆ. ಕಿವಿಗಳು ಶಿವ ಚರಿತೆಯನ್ನು ಕೇಳುತ್ತಾ ಮೈ ಮರೆಯುತ್ತಾವಂತೆ. ಇಂಥ ಸ್ಥಿತಿಯಲ್ಲಿ ಆ ಶಿವಪೂಜಾ ರಥಳಾಗಿರತಕ್ಕಂಥ ಮಹಾದೇವಿ ದಿವ್ಯಾಲಂಕಾರ ಮಾಡಿಕೊಂಡು ಶಿವಪೂಜಾದ ಮುಗಿಸಿ ಹೊರಕ್ಕೆ ಬಂದು ಅರಮನೆಯಂತಿರುವ ತನ್ನ ಮನೆಯ ಮೇಲಂತಸ್ತಿನಲ್ಲಿ ನಿಂತಿದ್ದಾಳೆ. ಕೆಳಗಿನಿಂದ ಮಂಗಲ ವಾದ್ಯಗಳು ಮೊರೆಯುತ್ತಾ ಇರತಕ್ಕಂಥ ದನಿ ಕೇಳಿಸಿತು. ಇದೇ ಅನುವೈಭವದ ಮೆರವಣಿಗೆ ನೋಡೋಣ ಅಂತ ಕೇಳಿದು ಆ ಮಹಿಳೆಯ ಮೇಲೆ ನಿಂತು ಹೊರಕ್ಕೆ ನೋಡುತ್ತಾಳೆ. ಆ ಮಾರ್ಗದಲ್ಲಿ ರಾಜವೈಭವದಿಂದ ಗಜವನ್ನೇರಿ ಕೌಶಿಕ ಅಂಬ ಊರಿನ ಮಹಾರಾಜ ಬರ್ತಾ ಇದ್ದ. ಆ ಮೆರವಣಿಗೆಯನ್ನು ನೋಡಲೋಸ್ಕರವಾಗಿ ಜನರೆಲ್ಲ ಸೇರಿದ್ದಾರೆ. ಅಕ್ಕ ಮಹಾದೇವಿ ತಾನೇನಕ್ಕೆ ಹೊರಕ್ಕೆ ನೋಡ್ತಾಳೆ? ಇದ್ದಕ್ಕಿದ್ದ ಕೌಶಿಕ ಮಹಾರಾಜ ಮದ್ದಾನೆ ನೇರಿಕೊಂಡು ಬರುವ ಮಾ ಮೆಲ್ಲ ತಿರುಗಿ ಅಕ್ಕ ಮಹಾದೇವಿಯ ಕಡೆಗೆ ನೋಡಿದ. ದಿವ್ಯವಾದ ಯೌವನ ಸೂಸ್ತಾ ಇದೆ. ಪರಮಾಶ್ಚರ್ಯವಾಯಿತು ಮನಸ್ಸಿಗೆ, ಯಾರಿವಳು?

ಕಾಲಿನಿಂದ ಕೆಳಕ್ಕಿಳಿದು ಪಲ್ಲಕ್ಕಿಯ ಮೇಲೆ ಕೂತಿದ್ದ. ಪರಿವಾರದವರನ್ನ ಕರೆದು ವಸಂತಕ ಎಂಬ ಪ್ರತಿನಿಧಿಯನ್ನಟ್ಟಿದ್ದ. ನಿರ್ಮಲ ಶೆಟ್ಟಿಯ ಮನೆಗೆ ರಾಜಪ್ರತಿನಿಧಿಗಳು ಒಳಕ್ಕೆ ಬಂದರು. ಅವರನ್ನು ಕರೆದು ಉತ್ತಮ ಆಸನದಲ್ಲಿ ಕುಳ್ಳಿರಿಸಿ ಗೌರವಿಸ್ತಾ ನಿರ್ಮಲ ಶೆಟ್ಟಿ ಸುಮತಿಯರು ಕೇಳಿದರು, ಅರಮನೆಯಿಂದ ಬಂದಿದ್ದೀರಿ, ಏನಾಗಬೇಕಾಗಿದೆ ಪ್ರಜೆಗಳಾದ ನಮ್ಮಿಂದ? ವಸಂತಕ ಹೇಳ್ತಾ ಇದ್ದಾನೆ, ನಿಮ್ಮ ಮನೆತನದ ಭಾಗ್ಯೋದಯದ ಕಾಲ ಬಂದಿದೆ. ಮಹಾರಾಜರು ನಿಮ್ಮ ಮಗಳಾಗಿರತಕ್ಕಂಥ ಪರಮ ಸುಂದರಿಯಾದ ಅಕ್ಕ ಮಹಾದೇವಿಯಲ್ಲಿ ಮನಸ್ಸು ನಟ್ಟಿದ್ದಾರೆ. ಆಕೆಯನ್ನ ರಾಣಿಯಾಗಿಸಿಕೊಂಡು ರಾಜವೈಭವದಿಂದ ಮೆರೆಸಬೇಕು ಅಂತ ಅಪೇಕ್ಷೆ ಮಾಡಿದ್ದಾರೆ. ಇಂತಹ ದಿವ್ಯ ಭಾಗ್ಯ ಇನ್ಯಾರಿಗೆ ದೊರಕುತ್ತದೆ? ನೀನು ರಾಜನ ಮಾವನಾಗ್ತಿ, ನಿನಗೇನು ಕೊರತೆ ಇದೆ? ಇದನ್ನು ಕೇಳುತ್ತಲೇ ಶಿವಾಚಾರ ಶಿವನಿಷ್ಠೆಯಲ್ಲಿ ಮೈಮರೆತಂತ ದಂಪತಿಗಳು ಭಯಗೊಂಡ್ರು. ವಿರಕ್ತರಾದ ಶಿವಪೂಜಾರತಳಾಗಿರತಕ್ಕಂತ ಮಹಾದೇವಿಯನ್ನ ಈ ಭವಿಗೆ ಈ ಪಾವರ್ಣಿ ಕೊಡೋದೆ? ಈ ಚಿಂತೆಯಲ್ಲಿ ತೊಡಗುತ್ತ ಶಿವ ಶಂಕರ ಪರಮಸುಂದರಿಯಾದಂತ ಈ ಮಗಳನ್ನು ನಾವು ಪಾಲಿಸಿ ಪೋಷಿಸಿ ಬಳಕೊಂಡು ಬಂದವಳು ಉಳಿಸಿಕೊಳ್ಳಿ. ಹಾಗೆ ಬಂದು ವಸಂತಕನು ಬೆದರಿಕೆ ಹಾಕಿದ, ನೀವು ಮನಮೆಚ್ಚಿ ಹೆಣ್ಣನ್ನು ಕೊಡದೇ ಇದ್ರೆ ನಿಮ್ಮ ಕುಲವೇ ನಾಶ ಮಾಡಿಬಿಟ್ಟ ಅನ್ರಾಜ್. ಸಿಟ್ಟಿಗೆದ್ದನಾದ್ರೆ ಸುತ್ತುರುಹಿಬಿಟ್ಟ, ಈಗಲೇ ಮಗಳನ್ನ ವೈಭವದಿಂದ ಕಳುಹಿಕೊಡಬೇಕನ್ನಾಗಿ ಮನೆಯೊಳಗೆ ಹಾಕಿಸಿ

ಮಗಳನ್ನು ಬರಸಳೆದು ಬಿಗಿದಪ್ಪಿ ಮುಂಡಾಡಿ, ಮಗಳೇ ಇನ್ನೇನ್ ಮಾಡಿ, ಶಂಕರ ನೀನೇ ಕಾಪಾಡು. ಪರಿಣಮ ಪಾರ್ವತೀ ಪದಯೇ ಹರ ಹರ ಮಹಾದೇವ. ರಾಜನ ಬೆದರಿಕೆಗೆ ಬೆದರಿದಂತಹ ನಿರ್ಮಲ ಶೆಟ್ಟಿ ದಂಪತಿಗಳು, ಮಗಳೇ ಮಹಾದೇವಿ, ನಿನ್ನನ್ನು ಸತಿಯಾಗಿ ಬಯಸಿದ್ದಾನಲ್ಲ ರಾಜ, ನಾಚಿಕೆಯಿಂದ ತಲೆ ತಗ್ಗಿಸಿ ಮಾತೆಯ ತೊಡೆಯಲ್ಲಿ ಕುಳಿತು ಮಹಾದೇವಿ ಹೇಳ್ತಾಳೆ,

ಆ ಭವಿಗಳನ್ನು ನಾನು ಬಲ್ಲ. ಭವಿ ಮತ್ತು ಭಕ್ತರನ್ನು ಸಮಾನ ಅಂತ ಈ ಪ್ರಕಾರ ತಿಳಿಯುತ್ತಲ್ಲ. ಕತ್ತಲೆ ಬೆಳಕು ಕೂಡಿರುವುದುಂಟೆ, ತಿಳಿವಿಗೆ ಅಜ್ಞಾನದ ಸಂಘ ಉಂಟೆ. ರಾಜನ ಸಂಪತ್ತು ಎಷ್ಟೇ ಇರಲಿ, ಆ ಕೌಶಿಕನನ್ನ ಮನಸಾರೆ ಪ್ರೀತಿಸುವುದಲ್ಲ, ಮನಃಪೂರ್ವಕವಾಗಿ ಧಿಕ್ಕರಿಸುತ್ತೇನೆಂಬುದಾಗಿ ಹೇಳುವಾಗ ತಂದೆ ತಾಯಿಗಳಿಗೆ ಗಾಬರಿ ಆಗ್ತದೆ. ಮಗಳನ್ನು ಹೇಗಾದ ಸಮಾಧಾನ ಮಾಡಿದ್ರು? ವಸಂತಕನ ಕಡೆಯಿಂದ ಮತ್ತೆ ಬೆದರಿಕೆ ಬಂತು. ಅಕ್ಕನ ನಿರ್ಣಯವನ್ನು ಹೇಳಿ ಕಳಿಸ್ತ, ಎಂದೆಂದೂ ಲೌಕಿಕಾಳು ಒಪ್ಪೋದಿಲ್ಲ. ಮಹಾದೇವಿ ರಾತ್ರಿ ಮಲಗಿದ್ದಾಳ ಸುಖ ಶೈರ್ ಶಿವ ಆ ಶಿವನ ಪಾದ ಅಂಬುರುಹುವನ್ನು ಚಿಂತಿಸ್ತ. ಗಾಢ ಸುಷುಪ್ತಿಯಲ್ಲಿಯೂ ಕೂಡ ಲಿಂಗ ಸಂಗದ ಯೋಗದಿಂದ ಮೈಮರೆತಿದ್ದಂತಹ ಆ ಸುಂದರಿ ಉಷತ್ಕಾಲ

ನನ್ನ ಸ್ವಾಮಿ ನನ್ನ ಪತಿ ನನಗೆ ಸುಪ್ರಭಾತದ ದರ್ಶನ ಕೊಟ್ಟಿದ್ದಾರೆ. ಹೀಗಾನಂದ ಪಡತಾ ಮೈ ಮರೆತಳು ಆ ದಿವ್ಯವಾದ ವಿಂಗನ ಸಂಘದಿಂದ. ರಾಜ ಕೌಶಿಕನು ಕೋಪದಿಂದ ನಿರ್ಮಲ ಶೆಟ್ಟಿ ದಂಪತಿಗಳಿಗೆ ಹೇಳಿ ಕಳುಹಿದ್ದ, ಮಗಳನ್ನು ಒಪ್ಪಿಸಿ ವಿವಾಹ ಕಡಿ ಮಾಡದೇ ಇದ್ರೆ ಬಲಾತ್ಕಾರವೇ ಭೇಷಜ ಅಂದ. ಆ ಮಗಳನ್ನು ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಮಹಾದೇವಿ. ಆ ಪರದ ಗಂಡ ಶಿವ ನಿನ್ನ ಲೌಕಿಕಕ್ಕೆ ಬರ್ತಾನೇನು, ವಿವಾಹವಿಲ್ಲದೆ ಇರತಕ್ಕಂತಹ ಹೆಣ್ಣು ಮಕ್ಕಳ ಬಾಳು ಬಾಳೆ. ಆಗ ಹೇಳ್ತಾಳೆ, ಜನನಿ ಅಮ್ಮ ಸುಮತಿ ದೇವಿ ಕಾರಿಕಾಲಮ್ಮೆ ಸುಗ್ಗರೆ ವೈದ್ಯಕ್ಕ ಮುಂಗಾಯಕ್ಕರಸಿ ಇವರೆಲ್ಲ ತಮ್ಮ ತಮ್ಮ ಪತಿಗಳೊಡನೆ ಬಾಳಿ ಪಾರಮಾರ್ಥ ಸಾಧಿಸಿದ್ದಾರೆ ಅಂತ ನೀವು ನಮ್ಗೆ ಹೇಳ್ತಾ ಇದ್ದೀರಲ್ಲ, ನಾನಿದ್ಕೋ

ಅಂದಕ್ಕಂಥವಳು ಅಲ್ಲಮ್ಮ, ಅವರೆಲ್ಲರ ಆದರ್ಶ ನನ್ನದಲ್ಲ. ಶಿವನನ್ನು ಸರ್ವಥಾ ಚಿಂತಿಸಿ ನನ್ನ ಸರ್ವವನ್ನು ಶರ್ವನಿಗೆ ಒಪ್ಪಿಸಿದ ಮೇಲೆ ನಾನು ಇನ್ನೊಬ್ಬ ನನ್ನ ಪತಿ ಅಂತ ಹ್ಯಾಕ್ ಸ್ವೀಕಾರ ಮಾಡಿ. ತಂದೆ ತಾಯಿಗಳು ನಾನಾ ವಿಧವಾಗಿ ಇವಳಿಗೆ ಬುದ್ಧಿ ಹೇಳಿ ಸಂಸಾರವು ನಿನ್ನ ಪಾರಮಾರ್ಥಕ್ಕೆ ತೊಡಕಾಗುವುದಿಲ್ಲ, ಕಾರಿಕಾಲಮ್ಮೆಯ ಮೊದಲಾದವರು ಸಂಸಾರದಿಂದ ಶಿವನ ಅನುಗ್ರಹ ಪಡೆದಿದ್ದಾರೆ, ನೀನು ಅದನ್ನೇ ಮುನ್ನಡೆಸಿ ನಮ್ಮ ಕುಲವನ್ನು ಉಳಿಸು, ರಾಜನ ಕೋಪದಿಂದ ಮನ ಮುಕ್ತಗಳು ಶರಣಳಾಗಿ. ಮಹಾದೇವಿ ಮಾತಾಪಿತೃಗಳ ದುಃಖವನ್ನು ಕಂಡು ವಿವಾಹಕ್ಕೆ ಒಪ್ಪುತ್ತಾಳೆ. ಆದರೆ ರಾಜನಿಗೆ ಕರೆಸಿ ನನ್ನ ಮೂರು ಷರತ್ತುಗಳುಂಟು, ಇದಕ್ಕಾತ ಒಪ್ಪಿದರೆ ಅವನ ಜೊತೆಗೆ ಸಂಸಾರ ಮಾಡುತ್ತೆ. ಶಿವ ಪೂಜೆ, ಮಹೇಶ್ವರ ಗೋಷ್ಠಿ, ಗುರು ಚರಣ ಸೇವೆ, ಇದಕ್ಕೆ ಅವನು ನನಗೆ ಅಡ್ಡಿ ಉಂಟು ಮಾಡಬಾರದು. ನಾನು ಯಾವಾಗ ಬಯಸ್ತೇನೋ ಆಗ ಮಾತ್ರ ನಾನು ರಾಜನೊಡನೆ ಇರ್ತೇನೆ. ಇದಕ್ಕೆ ಒಪ್ಪಿದ್ರೆ ಅವನನ್ನು ಮದುವೆ ಮಾಡಿಕೊಳ್ತೇನೆ. ಒಂದು ವೇಳೆ ಕೌಶಿಕ ಮಹಾರಾಜನು ಮರೆತು ತಪ್ಪು ಮಾಡಿದರೆ ಅವನು ಮೂರು ಬಾರಿ ಮಾಡುವ ತಪ್ಪುಗಳನ್ನು ಸಹಿಸ್ತೇನೆ. ನಾಲ್ಕನೇ ಬಾರಿ ನನ್ನ ಪರದ ಗಂಡನಾದ ಮಲ್ಲಿಕಾರ್ಜುನನನ್ನು ಸೇರಲು ಪ್ರಪಂಚದ ಎಲ್ಲ ವಿಧವಾದಂತಹ ವಸ್ತುಗಳನ್ನು ತಿಳಿಸಿ ಹೊರಟು ಬಿಡ್ತೇನೆ. ಅಮ್ಮ, ಆ ರಾಜನನ್ನು ಕೇಳುವುದಕ್ಕೆ ಒಪ್ಪಿಗೆ ಇದೆಯೋ ಅಂತ ಕೌಶಿಕನಿಗೆ ವರ್ತಮಾನವನ್ನು ಹೋಗಿ ಹೇಳಿದ್ದಾರೆ. ರಾಜ ಇದಕ್ಕೆ ಒಪ್ಪಿದ. ಆಕೆಯ ಯಾವುದೇ ಮಾತಿಗಾದರೂ ಒಪ್ಪುತ್ತೇನೆ, ವಿವಾಹದ ಸಿದ್ಧತೆಯಾಗಿದೆ. ಅಕ್ಕ ಮಹಾದೇವಿಗೆ ಮನಸ್ಸಿನ ತಳಮಳ ಉಂಟಾಕ. ಶಂಕರ ಮಲ್ಲಿಕಾರ್ಜುನ, ಈ ಪ್ರಪಂಚಕ್ಕೆ ಬಂದ ನನಗೆ ಭವದ ಹಾವಳಿ ತಪ್ಪಲಿ.

ಓ ಚಂದ ಮಲ್ಲಿಕಾರ್ಜುನ, ನೀನೇಲ್ವೇ ನನ್ನ ಮತ್ಪತಿ, ಸತ್ಪತಿ, ಜಗತ್ಪತಿ. ಇತ್ತ ರಾಜ ಹರ್ಷಿಸ್ತಾ ಇದ್ದಾನೆ. ಲಗ್ನ ಮಂಟಪದಲ್ಲೆಲ್ಲವೂ ಅಣಿಯಾದಾಗ ಆ ತೆರೆ ಹಾಕಿದ್ದಾರೆ ಮಧ್ಯೆ. ಒಳಗೊಳಗೆ ಶಿವನನ್ನು ಪ್ರಾರ್ಥಿಸ್ತಾಳೆ, ನನಗೂ ನನ್ನ ಪತಿಯ ಮಧ್ಯದಲ್ಲೂ ವಿವಾಹ ಪೂರ್ವವಾದಿ ತೆರೆಯ ನಂತರ ಪಟ ಹಿಡಿದಿದ್ದಾರಲ್ಲ, ಈ ತೆರೆ ಶಾಶ್ವತವಾಗಲಿ ಶಿವನೇ. ನಿನ್ನಲ್ಲದೆ ಪ್ರಪಂಚದ ಯಾರ ಮೋರೆಯನ್ನು ನಾನು ಕಾಣತಕ್ಕಂತಹ ಸ್ಥಿತಿ ಬರದಿರಲಿ. ಹೀಗೆ ಅಕ್ಕ ಶಿವನನ್ನು ಪ್ರಾರ್ಥಿಸ್ತಾ ಇರುವಂತೆ ವಿವಾಹ ವಿಧಿಗಳು ಮುಗಿದು ಅರಮನೆಯಲ್ಲಿ ಸೇರಿದ್ದಾಳೆ. ನಿರಂತರ ಮಹೇಶ್ವರ ಗೋಷ್ಠಿ, ಲಿಂಗಾರ್ಚನೆ, ಗುರುದೇವತಾ ಪೂಜೆಯಲ್ಲಿ ಮಗ್ನಳಾಗಿಬಿಟ್ಟಿದ್ದಾಳೆ. ಮನೆಯ ಮುಂದೆ ಪ್ರತಿದಿನವೂ ಕೂಡ ಸಹಸ್ರಾರು ಮಹೇಶ್ವರರು ಬಂದು ಎಡಬಿಡದೆ ಸೇರ್ತಾ ಇದ್ದಾರೆ. ಶಿವನಾಮ ಸಂಕೀರ್ತನೆಗಳು, ಶಿವನ ಗುಣಗಾನಗಳು, ನಾನಾ ಮಹಿಮಾತಿಶಯಗಳಿಂದ ಅರಮನೆ ಸಾಧು ಸಂತರ ಬೀಡ ಆಯಿತು. ಅದೊಂದು ದಿನ ರಾಜ ಮದವೇರಿ ನಾನಾಲಂಕಾರಗಳಿಂದ ಭೂಷಿತನಾಗಿ ಅಕ್ಕ ಮಹಾದೇವಿಯ ಅರಮನೆಗೆ ಬರುತ್ತಿರುವಾಗ ವಸುಮಾಧೂಳಿತರಾದ ಮಹೇಶ್ವರರ ಸಾಲನ್ನು ನೋಡ್ತಾ ಇದ್ದ. ಧಿಕ್ಕರಿಸಿದ ಅವರನ್ನ, ಇಲ್ಲೇನು ಮಾಡ್ತಾ ಇದ್ದರು ಜಡಮೂಢರೆ? ರಾಜನ ಏಕಾಂತದ ಈ ದಿವ್ಯ ಅರಮನೆ ಕಂಡ ಕಂಡ ಭಿಕಾರಿಗಳ ಯಾವ ಪಾಲಾಯಿತೆಂಬುದಾಗಿ ಘರ್ಜಿಸ್ತಾ ಆ ಮಹೇಶ್ವರರನ್ನ ಕತ್ತಿಗೆ ಕೈ ಹಾಕಿ ಹೊರಕ್ಕೆ ದಬ್ಬಿಸುತ್ತಿರುವಾಗ ಮಹಾದೇವಿ ಇದಕ್ಕಾಗಿ ಮರುಗ್ತಾ ಇದ್ದಾಳೆ. ಅಯ್ಯೋ, ಈ ಭವ್ಯ ಕೈಯಲ್ಲಿ ಇಂಥ ಸ್ಥಿತಿ ಉಂಟಾಯಿತೆ ನನಗೆ.

ರಾಜನಲ್ಲಿ ತಿಳಿಯಪಡಿಸಿದ್ದು ಕೌಶಿಕ. ಮೂರು ಶರ್ತಗಳಲ್ಲಿ ಒಂದನ್ನು ನೀನೀಗ ಮುರಿದಿದ್ದಿ. ಮಹೇಶ್ವರ ಗೋಷ್ಠಿಗೆ ನನಗೆ ಆತಂಕವನ್ನು ತಂದೊಡ್ಡಿದ್ದು, ಅವರಿಗೆ ಅವಮಾನ ಮಾಡಿದ್ದು. ಸಮಸ್ತ ರಾಜ ಭಂಡಾರವನ್ನು ಅವರಿಗೆ ನಾನು ದಾನ ಕೊಡ್ತಾ ಇದ್ದೆ. ಈ ಪುಣ್ಯದಿಂದ ನೀನು ಉದ್ಧಾರವಾಗ್ತಾ ಇತ್ತು. ರಾಜ ಇದಕ್ಕಾಗಿ ಕ್ಷಮೆ ಕೇಳ್ತಾರೆ. ಭಂಡಾರ ಸಂಪೂರ್ಣ ಸೂರೆ ಹೋಗ್ತದೆಂಬುದಾಗಿ, ಯಾರಿಗೇನು ಬೇಕಾದರೂ ಕೊಡು ನಿನ್ನ ಇಚ್ಛೆ ಇದ್ದಂತಾಗಲೆಂಬುದಾಗಿ ಭಂಡಾರಿಯಿಂದ ಬೀಗದ ಕೈಯನ್ನು ಅಕ್ಕ ಮಹಾದೇವಿ ಕೈಯಲ್ಲಿ ಕೊಡಿಸುತ್ತಾರೆ. ಆಕೆಯಿಂದ ಮಹೇಶ್ವರನಿಗೆಲ್ಲ ದಾನ ನಡೆಯುತ್ತಾ ಇದೆ. ಒಂದು ತಪ್ಪು ಇವ ಮಾಡಿದರೂ ಕೂಡ ಸಹಿಸಿದ್ದಾಳೆ. ಕೆಲವೇ ದಿನದ ಬಳಿಕ ಅದೊಂದು ದಿನ ಮಹಾದೇವಿ ಶಿವಪೂಜಾರತಳಾಗಿದ್ದಾಳೆ. ಆ ದಿವ್ಯವಾಗಿರತಕ್ಕಂಥ ಮಂಗಳ ಸ್ನಾನಗೈದು ಮಡಿಯುಟ್ಟು ಶಿವನಂ ಕರಸ್ಥಲದಲ್ಲಿರಿಸಿ ಆ ಷಟ್ಫಲಾದಿಗಳನ್ನು ಅನುಸಂಧಾನ ಮಾಡ್ತಾ ದೇಹಭಾವ ಮರೆಯಲು ಅಣಿಯಾಗುವ ಕಾಲ. ದೂರದಿಂದ ಎಣಿಕೆ ನೋಡ್ತಾ ಇದ್ದಾನೆ ರಾಜ ಕಾಮಪರವಶನಾದ. ಆ ದೇವಿ ಮಹಾದೇವಿ ಬೇಡ್ತಾ ಇದ್ದಾಳೆ. ದಿವ್ಯ ವೀಣೆಯನ್ನುಡಿಸ್ತಾ ಶಿವನನ್ನು ಧ್ಯಾನಿಸ್ತಾ ಚಿಂತಿಸ್ತಾ ಇರತಕ್ಕಂಥ ಈ ಮನೋಹರ ಮಹಾದೇವಿಯ ಮೂರ್ತಿಯನ್ನು ಕಂಡು, ಆ ಸುಂದರ ದೇಹವನ್ನು ಕಂಡು ಕಾಮಪರವಶನಾಗಿ ಒಳನುಗ್ಗಿ ಆ ಕೌಶಿಕನು ಮಹಾದೇವಿಯನ್ನು ಅಪ್ಪಿಕೊಂಡ್ಬಿಟ್ಟು ಶಿವ ಸಿಡಿದಳು ದೂರಕ್ಕೆ. ಭವಿ ಪಾಪಿ ಕೌಶಿಕ, ಇದೇನು ಮಾಡ್ತಾ ಇದ್ದ? ಲಿಂಗಾರ್ಚನೆಗೆ ಆತಂಕ ಒಡ್ಡಿದ್ದಿ, ಇದರಿಂದ ಎರಡನೇ ತಪ್ಪು. ನಾಚಿ ಕೌಶಿಕ ಹಿಂದಾದ, ಇದನ್ನು ಸಹಿಸಿಕೊಂಡಿದ್ದಾಳೆ. ನಿರಂತರವೂ ಮನೆಯಲ್ಲಿ ಮಹೇಶ್ವರ ಗೋಷ್ಠಿಗಳು, ಶಿವಪೂಜೆಗಳು, ನಾನಾ ದಾನ ಧರ್ಮ ಶುಭ ಶೋಭನಗಳು ನಡೆಯುತ್ತಾ ಇರುವಂತೆ ಗುರುಗಳಾದಂತಹ ಗುರುಲಿಂಗ ದೇವರು ಬಂದಿದ್ದಾರೆ. ಪೂಜಾರತಳಾದವಳು ಆ ಮಹಾದೇವಿ ಪೂಜೆಯನ್ನಲ್ಲಿ ನಿಲ್ಲಿಸಿ ಸಾಕ್ಷಾತ್ಚರ ಶಿವನಾಗಿರತಕ್ಕಂತಹ ಗುರುವನ್ನು ಕಂಡು ಬಂದು ಪಾದಕ್ಕೆರಗುತ್ತಾಳೆ. ಅಂಗಲಿಂಗ ಸಾಮರಸ್ಯದ ದಿವ್ಯ ಅನುಭವವನ್ನು ತಂದುಕೊಟ್ಟ ಗುರುವೇ, ಎಂಥ ಉಪಕಾರ! ನಿನ್ನ ಉಪಕಾರ ನಾನು ಎಂದು ಹೇಗೆ ಮರೆಯಲಿ? ಹೀಗಂದ ಗುರುದೇವನಿಗೆ ಬಂದು ಎರಗುವಾಗ ಮೈ ಮರೆತಂತ ಮಹಾದೇವಿಯಕ್ಕನಿಗೆ ಎದೆಯ ಸೆರಗು ಜಾರತಾ ಇದೆ. ಮೈ ಮರೆತಿದ್ದಾಳೆ. ಇದನ್ನು ನೋಡ್ತಾ ಇರತಕ್ಕಂತಹ ರಾಜ ಕಾಮಪರವಶನಾದ ಕೌಶಿಕ ಅಣಕವಾಡ್ತಾನೆ. ಹೇ ಮಹಾದೇವಿ, ಎಲ್ಲಿಟ್ಟಿದ್ದು ದೇಹಭಾನ? ಆ ಗುರುದೇವನ ನಮಸ್ಕಾರ ಮಾಡ್ತಾ ಇದ್ದೀಯಲ್ಲ, ನಿನ್ನ ಅಂಗಸೌಷ್ಠವನ್ನು ಕಂಡು ಮರುಳಾಗಿದ್ದಾನಾತ. ಮತ್ತು ನನ್ನನ್ನೇಕೆ ನಿಂದಿಸ್ತಾ ಇದ್ದ? ಆ ಗುರುಲಿಂಗ ದೇವರ ನಿಂದೆಯನ್ನು ರಾಜ ಮಾಡತಕ್ಕಂಥದನ್ನು ಕಂಡು ಕುಪಿತಳಾಗಿರತಕ್ಕಂಥ ಮಹಾದೇವೇಂದ್ರ ಕೌಶಿಕ ಸಂದೀತಯ್ಯ ತನ್ನ ಋಣ ಸಂಧಿ. ಮೂರು ತಪ್ಪುಗಳನ್ನು ನೀನೀಗ ಮಾಡಿದ್ದಿ, ಇನ್ನು ನಿನ್ನ ಜೊತೆಯಲ್ಲಿ ನಾನಿರೋದು ಸಾಧ್ಯವಲ್ಲ. ಅರಮನೆಯಲ್ಲಿ ಗೊಂಬೆಯಾಗಿ ನನ್ನ ನಿಲ್ಲಿಸಿದ್ದಿ, ನನ್ನ ಮೇಲೆ ನಿಂಗೆ ಅಧಿಕಾರ ಏನು? ನೀ ಕೊಟ್ಟ ಉಡುಗೆ ತೊಡುಗೆಗಳು ತಕೋ. ಸಕಲಾಭರಣಗಳನ್ನು ಕಿತ್ತು ಎಸೆದು ಬಿಟ್ಟು ಹುಟ್ಟಂತಹ ಅರಮನೆಯ ವೈಭವದ ಸೀರೆಯನ್ನು ಕಿತ್ತೆಸೆದಳು. ಆತ ಕೊಟ್ಟ ಭಾಷೆಗೆ ಉತ್ತರವನ್ನು ಮಾಡಿ

ಸ್ವಾಮಿ, ಯಾವ ಉಪಾಧಿಗಳು ನನ್ನ ಬಳಿ ಇರಲಾಗುತ್ತೆ. ಸರ್ವತ್ರ ನೀನೇ ತುಂಬಿರತಕ್ಕಂತಹ ಈ ದಿವ್ಯಾನಂದದ ಮುಂದೆ ಭವಿಗಳಿಗಿರತಕ್ಕಂತಹ ದೇಹಾಭಿಮಾನ ನನಗೆ ಯಾಕೆ? ದಿಗಂಬರನನ್ನ ನೆನೆಯಿತ ಒಂದರೆ ಕ್ಷಣ ತಳುವುದೇ ಹೊರಟು ಬಿಟ್ಟು.

ಮನಸ್ಸಿನೊಳಗ ಸುಖದಂತಹ ಅರಮನೆಯ ಸಮಸ್ತ ಭೋಗಗಳನ್ನು ತಿಳಿಸಿ ದಿಗಂಬರಿಯಾಗಿ ತನ್ನ ಕೂದಲ ರಾಶಿಯಿಂದಲೇ ಮೈಯನ್ನು ಮುಚ್ಚಿಕೊಂಡು ಹರನೇ ಶಿವನೇ ಈ ಭವಿಯ ಸಂಬಂಧ ತನಗಿಲ್ಲವೆಂಬುದಾಗಿ ಹೊರಟು ಬಿಟ್ಟಿದ್ದಾರೆ. ಅಚ್ಚರಿಯಾಯಿತು ಜಗಕ್ಕೆಲ್ಲ. ಯಾರೂ ಎಂದೂ ಎಲ್ಲಿಯೂ ಕೇಳರಿಯದಿರತಕ್ಕಂತ ಅದ್ಭುತ ಘಟನೆ ನಡೆದಿದೆ. ಮಹಾದೇವಿ ನೇರವಾಗಿ ಕಲ್ಯಾಣದತ್ತ ನಡೆದು ಬಸವಣ್ಣನೇ ತನಗೆ ಗುರು, ಅವನೇ ಆದರ್ಶ ಎಂಬುದಾಗಿ ಅವನ ಆಶ್ರಯ ಪಡೆಯಲೋಸ್ಕರವಾಗಿ ಬಸವಣ್ಣನವರಿಂದ ಅಲ್ಲಮ ಪ್ರಭುಗಳೇ ಅಧ್ಯಕ್ಷರಾಗಿರತಕ್ಕಂತಹ ಶುಭಾನುಭವ ಮಂಟಪಕ್ಕೆ ಬರ್ತಾಳೆ. ಅಲ್ಲಿ ಅಲ್ಲಮ ಪ್ರಭು ಭಕ್ತಿ ಭಂಡಾರಿ ಬಸವಣ್ಣ, ಚನ್ನ ಬಸವಣ್ಣ, ಮಡಿವಾಳ ಮಾಚಿದೇವ, ಸಿದ್ಧರಾಮ, ಬಾಚರಸ, ಕಕ್ಕಯ್ಯ, ಕಿನ್ನರಣೇ ಮೊದಲಾಗಿರತಕ್ಕಂತಹ ಅನುಭಾವಿಗಳ ಮಹಾಸಭೆಗೆ ಬರ್ತಾ ಇದ್ದಾಳೆ. ಈಕೆಯನ್ನು ಕಂಡು ನಿಂದಿಸಿದರು ಹಲವು. ಏನಿದೆ ಅಂತಹ ಸಾಮರ್ಥ್ಯ ಈಕೆಗೆ? ಹೀ ಅಕ್ಬನ್ ಲಿಲ್ಲಿಗೆ

ವಿಷಯ ವಿರಕ್ತರಾದ ಸಮರ್ಥನನ್ನ ಮಾತ್ರ ಆ ಮಹಲಿಂಗ ಕೈ ಹಿಡಿಯುತ್ತಾನಲ್ಲದೆ ನಿನ್ನನ್ನೇನು? ನಿನಗಿನ್ನೂ ಕಾಯದಲ್ಲಿ ಕಳವಳವಿದೆ, ಪ್ರಾಣದಲ್ಲಿ ಮಾಯೆ ಇದೆ. ಮಹಾದೇವಿ ಇದಾವುದನ್ನು ಲೆಕ್ಕಿಸದೆ ಧ್ಯಾನಸ್ಥಳಾಗಿ ಆ ಸಭೆಯಲ್ಲಿ ನಿಂತಿದ್ದಾಳೆ. ಆಗ ಕಿನ್ನರಯ್ಯಗಳು ಭಯಭಕ್ತಿ ವಿನೀತರಾಗಿ ಮಹಾದೇವಿಯ ಅಂಗ ಪ್ರತ್ಯಂಗಗಳ ಮೇಲೆ ಕೈಯಾಡಿಸಿದರು. ಈಕೆಗೆ ಜಡದೇಹ ತಾದಾತ್ಮ್ಯ ಉಂಟೆ, ವಿಷಯವಾಸನಗಳು ಉಳಿದದ್ದುಂಟೆ ನೋಡ್ತಾರೆ.

ಕಿನ್ನರಯ್ಯಗಳು ಶರಣು ಬಂದರು. ಅಲ್ಲಮಪ್ರಭುಗಳು ತಲೆದೂಗಿದು. ಆ ಮಹಾಸಭೆಯಲ್ಲಿ ಅನುಭಾವಿಗಳ ಅನುಭವ ಮಂಟದಲ್ಲಿ, ಆ ಮಂಟಪದಲ್ಲಿ ಬಸವಣ್ಣನವರನ್ನೇ ತನ್ನ ಗುರುಗಳಾಗಿ ಆರಿಸಿಕೊಂಡು ಪಾದ ಕರಗುತ್ತಾರೆ.

ಬಸವಣ್ಣನವರನ್ನೇ ತನ್ನುದ್ಧಾರದ ಗುರುವೆಂಬುದಾಗಿ ಸ್ವೀಕಾರ ಮಾಡ್ತಾ ಅನುಭಾವಿಗಳ ಮಧ್ಯದಲ್ಲಿ ಕೆಲವು ಕಾಲ ಕಳೆದರೂ ಕೂಡ ಆ ಚನ್ನಮಲ್ಲಿಕಾರ್ಜುನನ ವಿಯೋಗ ಸಹಿಸುವುದು ಸಾಧ್ಯವಾಗದೆ ಹೋಯಿತು. ಸೆಳೆಯುತ್ತಾ ಇರ ಮನ ಶ್ರೀಶೈಲದೆಡೆಗೆ, ಅದನ್ನೇ ಚಿಂತಿಸ್ತ ಎಂದ ನಾನು ಆತನನ್ನು ಕಂಡೆ. ಏಕಾಂತ ಸ್ಥಳ ನನಗೆ ಸಾಧನೆಗೆ ಎಲ್ಲಿ ಅಂತ ಈ ಪ್ರಕಾರ ಕೇಳುತ್ತದೆ ಅಲ್ಲಮ ಪ್ರಭುಗಳು. ಆ ಬಯಲ ಬೆರಸುವರೇ, ನಿನಗೆ ನಿರ್ಭಯಲಾಗಬೇಕು ಅಂತ ಇಚ್ಛೆ.

ನಿರ್ಭಯನಿಗೆ ಯೋಗ್ಯವಾಗಿರತಕ್ಕಂತಹ ಸ್ಥಾನವೆಂಬುದಾಗಿ. ಎಲ್ಲ ಶರಣರ ಪಾದಕ್ಕೆರಗಿದಳು. ಹಿಂದೆಂದೂ ಬರದೇ ಇರತಕ್ಕಂತಹ ನಮ್ಮೂರಿಗೆ ಹೋಗ್ತೀರಂದ್ರು.

ಸಂಗಾರಿ ದಿವ್ಯ ಸುಖವನ್ನು ತಿಳಿಸಿ ಆ ನಿರ್ಭಯನ ಕೇವಲ ಸುಖಾನಂದಕ್ಕಾಗಿ ಬಿಟ್ಟು ಹೊರಡುವಾಗ ಬಸವಣ್ಣನಂಥವರೇ ಕಣ್ಣೀರು ತಂದುಕೊಂಡು ತಡೆದರೂ ಬೇಡ, ಕೇಳದೆ ಹೊರಟಿದ್ದಾಳೆ ಆ ಶ್ರೀಶೈಲದ ಭೀಕರವಾದಂತಹ ಕಾಡಿನಲ್ಲಿ ಒಬ್ಬಳೆ. ಪಕ್ಷಿ ಸಂಕುಲಗಳನ್ನ, ವನಸ್ಥಳಗಳನ್ನ ಎಲ್ಲರನ್ನು ಕೇಳ್ತಾ ಕೇಳ್ತಾ ನನ್ನ ಶಿವನನ್ನ ಕಂಡಿರೇ ಕಂಡಿರೇ ಕಂಡಿರೇ ಅಂತ ಹೊಗಳ್ತಾ ಬರ್ತಾಳೆ, ಕೇಳ್ತಾ ಕೇಳ್ತಾ ಬರ್ತಾಳೆ. ಆ ದಿವ್ಯವಾಗಿರತಕ್ಕಂತಹ ಶ್ರೀಶೈಲವನ್ನು ಸೇರಿದಾಗ ಅಲ್ಲಿ ನೋಡ್ತಾರ ಸಂಖ್ಯಾತ ಸಾಧು ಸಂತರೆಲ್ಲ.

ಆ ಸನ್ಯಾಸಿಗಳನ್ನೆಲ್ಲ ನೋಡ್ತಾಳೆ. ಲೌಕಿಕ ಅಪೇಕ್ಷೆ ಇದ್ದು ಸನ್ಯಾಸಿ ವೇಷವನ್ನು ಇಟ್ಟುಕೊಂಡವರನ್ನೆಲ್ಲ ಕಂಡು ಅಚ್ಚರಿ ಪಡ್ತಾಳೆ. ಚನ್ನಮಲ್ಲಿಕಾರ್ಜುನ, ಏನು ನನ್ನ ಮಾಯೆಯ ಮಹಿಮೆ?

ಆ ದೇವಿಯನ್ನು ಒಲಿಸಿಕೊಳ್ಳಲುಸ್ಕರನಾಗಿ ಕೌಶಿಕನು ವೇಷಾಂತರದಿಂದ ಅಪಾರ ಸಂಪತ್ತನ್ನು ತಂದುಕೊಟ್ಟರೂ ಕೂಡ ಆ ವಿಷಯ ಸಂಪತ್ತನ್ನು ಚಿಂತನೆ ಮಾಡದೆ ಆ ಶ್ರೀಶೈಲ ಮಲ್ಲಿಕಾರ್ಜುನ ಬಳಿಗಾಗಿ ಬರುತ್ತಾನೆ. ಕದಳಿ ವನವನ್ನು ಪಕ್ಕು

ದಿವ್ಯ ಚೇತನು ಆ ಶಿವನಲ್ಲಿ ಸೇರುತ್ತದೆ. ಜಯ ಜಯವೆಂದು ದಮರಗಣ ಮಹಾದೇವಿ ಆ ಶಿವ ಸಾಯುಜ್ಯವನ್ನು ಹೊಂದಿದಂತಹ ಪರಮ ಮಂಗಳ ಚರಿತಾ ಶ್ರವಣ ಮಾತ್ರದಿಂದ ಭಕ್ತಿ ಜ್ಞಾನ ವೈರಾಗ್ಯ ಲಿಂಗಾನುಭವಗಳು ಪ್ರಾಪ್ತಿಯಾಗಿ ಮುಕ್ತಿಗೆ ಮಹಾಮಾರ್ಗವಾದಂತೆ.

ಭದ್ರಗಿರಿ ಅಚ್ಯುತದಾಸ್ ಅವರಿಂದ ಕಥಾ ಕಾಲಕ್ಷೇಪ ಶಿವಶರಣೆ ಅಕ್ಕಮಹಾದೇವಿ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಬಪ್ಪಿ ಲಹರಿ ಅವರು ಸಂಗೀತ ನೀಡಿರುವ ಚಲ್ತೆ ಚಲ್ತೆ ಚಿತ್ರದ ಗೀತೆ. ಅಮಿತ್ ಖನ್ನಾ ಅವರ ರಚನೆಯನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್.

ಬಿ ಸಾಲ್ ಬಾದ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಲತಾ ಮಂಗೇಶ್ಕರ್. ಶಕೀಲ್ ಬದಾಯಿನಿ ಅವರ ರಚನೆಗೆ ಸಂಗೀತ ನೀಡಿರುವವರು ಹೇಮಂತ್ ಕುಮಾರ್.

ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಕೇಳಿ ತುಮಾರೆ ಲಿಯೆ ಚಿತ್ರದ ಗೀತೆ. ನಕ್ಷ್ ಲಿಯಲ್ಪುರಿ ಅವರ ರಚನೆಗೆ ಸಂಗೀತ ನೀಡಿರುವವರು ಜಯದೇವ್.

ಹರೇ ರಾಮ ಹರೇ ಕೃಷ್ಣ ಚಿತ್ರದ ಯುಗಳಗೀತೆಯನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್. ಸಾಹಿತ್ಯ ಆನಂದ್ ಬಕ್ಷಿ, ಸಂಗೀತ ನೀಡಿರುವವರು ಆರ್ ಡಿ ಬರ್ಮನ್.

ಆರ್ ಡಿ ಬರ್ಮನ್ ಅವರ ಸಂಗೀತದಲ್ಲಿ ರಾಜೇಂದರ್ ಕೃಷ್ಣ ಅವರ ರಚನೆಯನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್. ಚಿತ್ರ ಪಡೋಸನ್.

ಎಸ್ ಟಿ ಬರ್ಮನ್ ಸಂಗೀತ ನೀಡಿರುವ ಆರಾಧನಾ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ರಚನೆಯನ್ನು ಹಾಡಿದ್ದಾರೆ ಗಾಯಕ ಜೋಡಿ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಮೈನೆ ಪ್ಯಾರ್ಕಿಯಾ ಚಿತ್ರದ ಗೀತೆ, ಸಾಹಿತ್ಯ ಅಸದ್ ಭೋಪಾಲಿ, ಸಂಗೀತ ರಾಮ್ ಲಕ್ಷ್ಮಣ್.

0: ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆ ಆಗಲಿದೆ. ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಈಗ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ತಲುಪಿದ ಪ್ರಧಾನಮಂತ್ರಿ ಅವರನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಸ್ವಾಗತಿಸಿ ಬರಮಾಡಿಕೊಂಡರು. ಪ್ರಸ್ತುತ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಅವರು ತಲುಪಿದ್ದು 45ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಆಯೋಜಿತ ಬೃಹತ್ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಮೇ 10 ಚಾರಿತ್ರಿಕ ದಿನವಾಗಿದೆ. 1857ರ ಈ ದಿನದಂದು ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಯು ಹತ್ತಿತು. ಬಳಿಕ ಅದು ಜ್ವಾಲೆಯಾಗಿ ವ್ಯಾಪಿಸಿ ದೇಶವನ್ನು ಗುಲಾಮಗಿರಿಯಿಂದ ಮುಕ್ತಿಗೊಳಿಸಿತು ಎಂದರು. ನಾಳೆ 11ರಂದು ಗುಜರಾತಿನ ಸೋಮನಾಥ ದೇಗುಲ ಪುನರ್ ನಿರ್ಮಾಣದ 75ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ನಿರ್ಮಾಣಗೊಂಡ ಸಂದಿಗ್ಧ ಪರಿಸ್ಥಿತಿ ಬಗ್ಗೆ ಉಲ್ಲೇಖಿಸಿದ ಅವರು, ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಇದು ಪರಿಣಾಮ ಬೀರಿದೆ, ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗೂಡಬೇಕಿದೆ ಎಂದರು. ಕಂದಾಯ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳ ಸೇವೆ ಒದಗಿಸುವಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ, ಪಹಣಿ, ಪಿಂಚಣಿ ಸೇರಿದಂತೆ ಸೌಲಭ್ಯ ವಿತರಣಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭೂ ಗ್ಯಾರಂಟಿ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ ಎಂದರು. ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ಮಾತನಾಡಿ, ಕಂದಾಯ ಗ್ರಾಮ ಯೋಜನೆಯಡಿ ಕಲಬುರಗಿ ಜಿಲ್ಲೆಯಲ್ಲಿ 368 ಗ್ರಾಮಗಳನ್ನು ಗುರುತಿಸಿ ಅದರಲ್ಲಿ 330 ಗ್ರಾಮಗಳನ್ನು ಘೋಷಿಸಲಾಗಿದೆ. 6060 ಡಿಜಿಟಲ್ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. 23,447 ಪಹಣಿ ತಿದ್ದುಪಡಿ ಮಾಡಿಕೊಡಲಾಗಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕಾಕರಣ ಅಭಿಯಾನ ಚುರುಗುತ್ತಿದೆ. ಈ ತಿಂಗಳ 22ರವರೆಗೆ ನಡೆಯಲಿರುವ 9ನೇ ಸುತ್ತಿನ ಲಸಿಕಾಕರಣ ಅಭಿಯಾನದ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕರಾದ ಡಾ ರವಿ ಸಾಲಿಗೌಡರ್,
3: ಕಾಲು ಮತ್ತು ಬಾಯಿ ಬೇನೆ ಲಸಿಕಾಕರಣವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 13 ಲಕ್ಷ ಜಾನುವಾರುಗಳ ಸಂಖ್ಯೆಯಲ್ಲಿ %40 ಸಾಧನೆಯನ್ನ ಮಾಡಲಾಗಿದೆ. ಉಳಿದ ಎಲ್ಲ ಜಾನುವಾರುಗಳನ್ನ ಕಾಲು ಹಾಗೂ ಬಾಯಿ ಬೇನೆ ಲಸಿಕಾಕರಣಕ್ಕೆ ಒಳಪಡಿಸಿ ಜಿಲ್ಲೆಯ ಜಾನುವಾರು ಮಾಲೀಕರು ಸಹಕರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಕಾಲು ಮತ್ತು ಬಾಯಿ ಬೇನೆ ಲಸಿಕಾಕರಣ ಹಾಗೂ ಜಾನುವಾರುಗಳ ಕೃತಕ ಗರ್ಭಧಾರಣ ಯೋಜನೆಗಳನ್ನ ನಮ್ಮ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ತಮಗೆ ಸೇವೆ ನೀಡಿದ ನಂತರ ತಮ್ಮ ನೋಂದಣಿಯಾದ ಮೊಬೈಲ್ಗೆ ಸ್ವೀಕರಿಸುವ ಓಟಿಪಿಯನ್ನು ಇಲಾಖೆಯ ಅಧಿಕಾರಿ ಅಥವಾ ಸಿಬ್ಬಂದಿಯವರಿಗೆ ನೀಡಿ ಸಹಕರಿಸಬೇಕು.
2: ಅರಣ್ಯ ಇಲಾಖೆ ಸ್ಥಳೀಯ ಪ್ರಜಾತಿಯ ಗಿಡಗಳನ್ನು ನೆಟ್ಟು ಅರಣ್ಯೀಕರಣವನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಪರಿಸರ, ಜೀವಿಶಾಸ್ತ್ರ ಮತ್ತು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ ಸವಾಲಿನ ನಡುವೆ

0: ನಗರ ಪ್ರದೇಶಗಳ ಸಮೀಪದ ಅರಣ್ಯ ಭೂಮಿಗಳನ್ನು ಉಳಿಸಿ ಬೆಳೆಸುವುದು ಅತ್ಯಗತ್ಯವಾಗಿದೆ. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಗಣ್ಯರು ಕಂಬನಿ ಮಿಡಿದಿದ್ದು ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಜನಸೇವೆಯಲ್ಲಿ ಅಪಾರ ಕಾಳಜಿ ಹಾಗೂ ಬದ್ಧತೆ ಹೊಂದಿದ್ದ ವ್ಯಕ್ತಿ ಸುಧಾಕರ್, ಇಂಥವರು ಇನ್ನಷ್ಟು ಕಾಲ ಜನರ ನಡುವೆ ಇರಬೇಕಿತ್ತು. ವೈದ್ಯರ ನಿರಂತರ ಪ್ರಯತ್ನ, ಎಲ್ಲರ ಹಾರೈಕೆಯ ಹೊರತಾಗಿಯೂ ಅವರು ನಮ್ಮನ್ನಗಲಿದ್ದಾರೆ. ಇದೊಂದು ಅತ್ಯಂತ ನೋವಿನ ಘಳಿಗೆಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓದಿಕೊಳ್ಳುವ ಕಥೆಗಳಿಗಿಂತ ಲೇಖಕರೇ ಓದಿ ಹೇಳುವ ಕಥೆಗಳು ಹೆಚ್ಚು ಪರಿಣಾಮಕಾರಿ ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾ ಬಸವರಾಜ್ ಸಾದರ್ ಹೇಳಿದರು. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸಹಯೋಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯೋಜಿಸಿದ ಕೇಳು ಕಥೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ ಹೊನ್ಕಲ್ ಸೇರಿದಂತೆ ಸಾಹಿತ್ಯಾಸಕ್ತರು ತಮ್ಮ ಸಣ್ಣ ಕಥೆಗಳನ್ನು ವಾಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಿಳೆಯರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾರೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಒಂಥರ ವಿಭಿನ್ನವಾಗಿರುತ್ತೆ. ಒಂದು ಹುಡುಗಿ ತನ್ನ ಯವನಾವಸ್ಥೆಯಲ್ಲಿ ಪ್ಯುಬರ್ಟಿ ಅಚೀವಾದಾಗ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾಳೆ. ಒಂದು ಚೈಲ್ಡ್ ಬಿಯರಿಂಗ್ ಏಜಲ್ಲಿ ಗರ್ಭಾವಸ್ಥೆಯಲ್ಲಿ ಬೇರೆ ತರಹದ ತೊಂದರೆಗಳು ಕಂಡು ಬರ್ತವೆ. ಡೆಲಿವರಿ ಆದ್ಮೇಲೆ ಬೇರೆ ತರಹದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಹುಡುಕೋಣ. ಮಹಿಳೆಯರ ಆರೋಗ್ಯ ಮತ್ತು ಆಯುರ್ವೇದ ಈ ವಿಷಯವಾಗಿ ನಮ್ಮ ಜೊತೆ ಮಾತನಾಡೋದಿಕ್ಕೆ ಡಾಕ್ಟರ್ ಅನುಶ್ರೀ ಎಂವಿ, ಇವರು ಆಯುರ್ವೇದ ತಜ್ಞೆ, ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಅನುಶ್ರೀ ಅವರೇ, ನಿಮ್ಮ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ.
3: ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಕೂಡ, ಆಮೇಲೆ ಯೋಗ ಥೆರಪಿಸ್ಟ್. ನಮ್ಮದೇ ಆದಂತಹ ಒಂದು ಸ್ಕಿನ್ ಮತ್ತು ಹೇರ್ ಕೇರ್ ಪ್ರಾಡಕ್ಟ್ ಬ್ರ್ಯಾಂಡ್ ಇದೆ, ಅದರದ್ದು ಫೌಂಡರ್ ಆಗಿದ್ದೀನಿ. ಆ್ಯಂಡ್ ನಾನು ಆಯುರ್ವೇದ ಕಾಸ್ಮೆಟಾಲಜಿಸ್ಟ್. ಸೊ ಇದು ನನ್ನ ಸಣ್ಣ ಪರಿಚಯ. ನಾನು ಮೈಸೂರಿಂದ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ, ಈಗ ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಲ್ಲಿ ನನ್ನ ಸಂಸ್ಥೆ ಇದೆ.
2: ಈಗ ಆಯುರ್ವೇದದಲ್ಲಿ ದೇಹ ಪ್ರಕೃತಿಯ ಬಗ್ಗೆ ಮಾತಾಡ್ತಾರೆ.
3: ಹೌದೌದು.
2: ಇದರ ಬಗ್ಗೆ ನಿಮ್ಮ ಪ್ರಕಾರ ಜನರಿಗೆ ಎಷ್ಟು ಅರಿವಿರಬೇಕು, ಮತ್ತು ಆಯುರ್ವೇದದಲ್ಲಿ ಈ ದೇಹ ಪ್ರಕೃತಿಯನ್ನು ಹೇಗೆ ವಿವರಿಸಲಾಗಿದೆ?
3: ಓಕೆ, ಈಗ ಆಯುರ್ವೇದದಲ್ಲಿ ನಾವು ದೇಹ ಪ್ರಕೃತಿ ಅಂತ ಬಂದಿದ ತಕ್ಷಣ ಹೇಳೋದೇ ವಾತ ಪಿತ್ತ ಕಫ. ಸೊ ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಪಿ ದೀಯತೆ. ಅಂದರೆ ಸ್ವಸ್ಥ, ಒಬ್ಬ ಸ್ವಸ್ಥ ಅಂದರೆ ಹೆಲ್ದಿ ಪರ್ಸನ್, ಒಬ್ಬ ಸ್ವಸ್ಥನ ದೇಹದಲ್ಲಿ ಹೇಗೆ ನಮ್ಮ ಎಲ್ಲ ದೋಷಗಳು, ಧಾತುಗಳು, ಪ್ರಕೃತಿ ಇದನ್ನ ಡಿಪೆಂಡ್ ಆಗುತ್ತೆ, ಅವೆಲ್ಲ ಸಮವಾಗಿದ್ದರೆ, ಅಂದರೆ ಸಮದೋಷ. ಸಮದೋಷ ಅಂತ ಬಂದಾಗ ದೋಷಗಳು ಅಂದರೆ ವಾತ ಪಿತ್ತ ಕಫ. ಸೊ ಇದು ಸಮವಾಗಿದ್ದಾಗ ಸಮದೋಷ. ಸಮ ಅಗ್ನಿ, ಸೊ ಅಗ್ನಿ ಅಂದರೆ ನಮ್ಮ ಪಿತ್ತ, ದೇಹದಲ್ಲಿರುವಂತಹ ಟೆಂಪ್ರೇಚರ್. ಒಂದು ನಾವು ಅಗ್ನಿನ ನಮ್ಮ ಡೈಜೆಸ್ಟಿವ್ ಫೈರ್ಗೆ ಅದನ್ನ ಇದು ರೆಫರ್ ಮಾಡ್ತೀವಿ. ಅದರಲ್ಲಿ ಹೆಂಗೆ ಅಂದರೆ, ಡೈಜೆಸ್ಟಿವ್ ಫೈರ್ ಅಂದರೆ ನಮ್ಮ ಬಾಡಿನಲ್ಲಿರುವಂತಹ ಡೈಜೆಸ್ಟಿವ್ ಜ್ಯೂಸ್ಗಳಾಗಿರಲಿ ಅಥವಾ ಹಾರ್ಮೋನ್ಸ್ ಆಗಿರಲಿ, ಇವಕ್ಕೆ ನಾವು ಅದನ್ನು ರೆಫರ್ ಮಾಡ್ತೀವಿ ಅಗ್ನಿ. ಸೊ ಸಮ ಅಗ್ನಿ ಅಂದರೆ ಅಗ್ನಿ ಕೂಡ ಸಮವಾಗಿರಬೇಕು. ಸಮದೋಷ ಸಮಾಗ್ನಿ ಸಮಧಾತು. ಸಮಧಾತುಗಳು ಅಂದ್ರೇನು? ನಮ್ಮ ಬಾಡಿನಲ್ಲಿರುವಂತಹ ರಸ, ರಕ್ತ, ಮಾಂಸ, ಮೇದ, ಮಜ್ಜ, ಶುಕ್ರ, ಆರ್ಥವ. ಸೊ ಇದೆಲ್ಲ ಏನು? ನಮ್ಮ ಬಾಡಿನಲ್ಲಿರುವಂತಹ ಅಂಶಗಳು. ರಸ ಬಂದು ನಮ್ಮ ಫ್ಲೂಯಿಡ್ಸ್, ರಕ್ತ ಬಂದು ಬ್ಲಡ್. ಸೊ ಇದೇ ಥರ ಇರೋದು. ಇದನ್ನೆಲ್ಲ ನಾವು ಸಮ

0: ಸಮದೋಷ ಸಮಾಗ್ನಿ ಸಮಧಾತು, ಸೊ ಸಮವಾಗಿರ್ಬೇಕು. ಮಲ ಕ್ರಿಯ, ಸೊ ಮಲ ಅಂದ್ರೆ ನಮ್ಮಲ್ಲಿರುವಂತಹ ಕಲ್ಮಶಗಳು, ಸೊ ಏನ್ ಎಕ್ಸ್ಕ್ರೀಟ್ ಮಾಡ್ತೀವಿ ಹೊರಗಾಗ್ತಿವಲ್ಲ ಆ ಮಲಗಳು, ಅವು ಕೂಡ ಕ್ಲಿಯರ್ ಆಗಿ ಹೊರಗಡೆ ಹೋಗಬೇಕು. ಸೊ ಇದೆಲ್ಲ ಇದ್ದಾಗ ಒಬ್ಬ ಸ್ವಸ್ಥ ಅಂತ ಹೇಳ್ತೀವಿ. ಸೊ ಇದೆಲ್ಲದನ್ನು ಹೇಗೆ ನಾವು ಸಮವಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಆಯುರ್ವೇದದಲ್ಲಿ ಹೇಳಿರುವಂತಹ ಕ್ರಿಯೆಗಳು ಅಥವಾ ಏನು ಟ್ರೀಟ್ಮೆಂಟ್ಗಳು ಇದೆಲ್ಲ ರೆಫರ್ ಆಗುತ್ತೆ. ಸೊ ನಮ್ಮ ಬಾಡಿನಲ್ಲಿ ನೀವು ಕೇಳಿದಂಗೆ ಈ ದೋಷಗಳು ಬಗ್ಗೆ ಕೇಳಿದ್ರಿ, ಈ ಪ್ರಕೃತಿ ಅನಾಲಿಸಿಸ್ ಮಾಡೋದು ಹೆಂಗೆ ಅಂತ. ಸೊ ನಾವು ಪ್ರಕೃತಿನ ಅನಲೈಸ್ ಮಾಡೋದೇ ಈ ದೋಷಗಳ ಮೇಲೆ.
1: ಈಗ ನಾವು ಕಾಮನ್ ಪೀಪಲ್ ಆಗಿ ನಮ್ಗೆ ಗೊತ್ತಿರಲ್ಲ ನನ್ನ ಬಾಡಿ ಅಂದ್ರೆ, ಕೆಲವೊಂದ್ಸಲ ಜಾಸ್ತಿ ಕೋಲ್ಡ್ ಬಂದ್ರೆ ಓ ನಿಂದು ಕೋಲ್ಡ್ ಬಾಡಿ, ಅಥವಾ ಜಾಸ್ತಿ ಗ್ಯಾಸ್ಟ್ರಿಕ್ ಆದ್ರೆ ಅಥವಾ ಹೀಟ್ ಆದ್ರೆ ಓ ನಿಂದು ಹೀಟ್ ಬಾಡಿ, ಅದಕ್ಕೆ ಹಂಗಾಗ್ತಿದೆ. ಇದು ಜನರಲೈಸ್ ನಮ್ಗೆ ಒಂದು ಅಸಂಪ್ಷನ್ಸ್ ಅಷ್ಟೇ ನಮ್ಗೆ, ಬಟ್ ಅದ್ರ ಬಗ್ಗೆ ಜನರಿಗೆ ನಿಖರವಾದ ಮಾಹಿತಿ ಇರ್ಬೇಕಾ, ಇದ್ರೆ ಎಷ್ಟು ಉಪಯುಕ್ತವಾಗಿ.
0: ನಾವೇನ್ ಹೇಳ್ತೀವಿ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೋಬೇಕು. ನಮ್ಮ ಬಾಡಿ ಬಗ್ಗೆ ನಾವು ತಿಳ್ಕೊಂಡಷ್ಟು ನಮಗೆ ಹೆಲ್ಪ್ ಜಾಸ್ತಿ. ಸೊ ಎಷ್ಟೋ ಸಲ ನಮ್ಮ ಆಯುರ್ವೇದದಲ್ಲಿ ಹೇಳೋದು ಆಹಾರವೇ ಔಷಧಿ. ಸೊ ಆಹಾರವೇ ಔಷಧಿ ಆಗಬೇಕು ಅಂದರೆ ನಿಮ್ಮ ಬಾಡಿನ ನೀವು ತಿಳ್ಕೊಂಡಿದ್ರೆ ಮಾತ್ರ ನಿಮಗೆ ಆಹಾರ ಔಷಧಿ ಆಗುತ್ತೆ, ಇಲ್ಲ ಅಂದರೆ ಆಹಾರನೇ ವಿಷ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವೀಗ ಪ್ರಕೃತಿ ಬಗ್ಗೆ ಕೇಳಿದ್ರಿ, ಈ ಒಬ್ಬೊಬ್ಬ ದೇಹದ ಪ್ರಕೃತಿ ಹೇಗಿರಬೇಕು ಅಂತ. ಈಗ ನಾನು ವಾತ ಮತ್ತು ಪಿತ್ತ ದೋಷ ಇರುವಂತಹ ಪ್ರಕೃತಿ. ಸೊ ಈಗ ಇನ್ನೊಂದು ಎಲ್ಲರಿಗಲ್ಲಿ ಮಿಸ್ಕನ್ಸೆಪ್ಷನ್ ಏನಿದೆ ಅಂದರೆ, ನಂದು ವಾತ ಬಾಡಿ ನಂದು ಪಿತ್ತ ಬಾಡಿ ಅಂತ ಹೇಳ್ತಾರೆ. ಇಲ್ಲ, ಆ ಥರ ಒಂದೇ ಒಂದು ದೋಷ ಪ್ರಿಡಾಮಿನೆನ್ಸ್ ಇರೋದಿಲ್ಲ, ಅಥವಾ ಒಂದೇ ಒಂದು ದೋಷದ ಪ್ರಕೃತಿ ಇರೋದಿಲ್ಲ. ಇದರಲ್ಲಿ ಯಾವಾಗಲೂ ಮಿಕ್ಸ್ಡೇ ಇರೋದು. ಸೊ ವಾತ ಪಿತ್ತ, ಪಿತ್ತ ಕಫ, ಇಲ್ಲಾಂದ್ರೆ ವಾತ ಕಫ, ಹೀಗೆ ಮಿಕ್ಸ್ಚರ್ ಆಗೇ ಇರುತ್ತೆ ಹೊರತು ಒಂದೇ ಪ್ರಿಡಾಮಿನೆನ್ಸ್ ಇರೋದಿಲ್ಲ. ಸೊ ಅದನ್ನು ಸ್ವಲ್ಪ ತಿಳ್ಕೋಬೇಕಾಗತ್ತೆ. ಸಿಂಪಲ್ ಆಗಿ ಹೆಂಗೆ ಹೇಳ್ಬೋದು ನಾನು, ಇವೆಲ್ಲ ಅರ್ಥ ಮಾಡ್ಕೊಳ್ಳೋಂಗೆ ನಿಮ್ಮ ಬಾಡಿ ಹೇಗೆ ತಿಳ್ಕೋಬೋದು ಅಂದರೆ, ಒಂದು 4-5 ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಅದನ್ನು ತಿಳ್ಕೊಂಡು ನೀವು ನಿಮ್ಮ ಬಾಡಿನ ಅನಲೈಸ್ ಮಾಡ್ಕೋಬಹುದು, ಬಟ್ ನಾಟ್ ಕಂಪ್ಲೀಟ್ಲಿ. ಯಾಕಂದ್ರೆ ನಾನು ಇಲ್ಲಿ ಹೇಳ್ತಾ ಹೋದ್ರೆ ಒಂದು ಶೋ ಫುಲ್ ಬೇಕು ಬರೀ ವಾತ ಪಿತ್ತ ಬಗ್ಗೆ ಮಾತಾಡೋಕೆ.
1: ಸಾಧ್ಯ ಇಲ್ಲ.
0: ಹೌದು ಹೌದು, ಅಷ್ಟು ಕ್ಲಿಯರ್ ಆಗಿ ಆಮೇಲೆ ಒಂದೊಂದನ್ನು ವಿವರಿಸಿ ಹೇಳಿದ್ದಾರೆ ನಮ್ಮ ಆಯುರ್ವೇದದ ವೇದಗಳಲ್ಲಿ. ಸೊ ನಾನೀಗ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ಈಗ ವಾತ ಬಂತು ಅಂದ್ರೆ ವಾತ ಪ್ರಕೃತಿನಲ್ಲಿ ಏನಿರುತ್ತೆ ವಾತ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ವಾತ ಕ್ಯಾನ್ ಅದನ್ನು ನೀವು ವಾಯುಗೆ ಕಂಪೇರ್ ಮಾಡ್ಬೋದು. ವಾಯು ಅಂದರೆ ಗಾಳಿ, ಏರ್. ಸೊ ಏರ್ ಹೇಗೆ ತಣ್ಣಗಿರುತ್ತೆ, ತಂಪಿರುತ್ತೆ, ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ಸೊ ತುಂಬ ಬೇಗ ಓಡಾಡೋದು ಮಾತಾಡೋದು ಆ ಥರ ನೇಚರ್ ಇರುತ್ತೆ. ಬಾಡಿ ಕೂಲ್ ಇರುತ್ತೆ. ಆಮೇಲೆ ನಿಮ್ಮ ದೇಹದ ದೇಹ ಉದ್ದ ಇರ್ತಾರೆ, ತುಂಬ ಎತ್ತರ ಇರ್ತಾರೆ, ತುಂಬ ತೆಳ್ಳಗಿರ್ತಾರೆ. ಆಮೇಲೆ ರಫ್ ಸ್ಕಿನ್ ಇರುತ್ತೆ, ರಫ್ ಹೇರ್ ಇರುತ್ತೆ, ಕರ್ಲಿ ಹೇರ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ವಾತ ಪ್ರಕೃತಿಯವರ ನೇಚರ್ ಅಂದರೆ ವಾತ ಪ್ರಕೃತಿ ಪ್ರಿಡಾಮಿನೆಂಟ್ ಆಗಿರೋಂತಹ ಬಾಡಿ ನೇಚರ್ ಇರುತ್ತೆ. ಅದೇ ರೀತಿ ಈಗ ಪಿತ್ತ ಪ್ರಕೃತಿ ಇರೋ ಪ್ರಿಡಾಮಿನೆಂಟ್ ನೇಚರ್ ಇತ್ತು ಅಂದರೆ, ಪಿತ್ತ ಪ್ರಕೃತಿ ಇರೋರಿಗೆ ಐಸೈಟ್ ತುಂಬ ಫಾಸ್ಟ್ ತುಂಬ ಶಾರ್ಪ್ ಇರುತ್ತೆ, ತುಂಬ ಐಸೈಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ಅವ್ರ ಕಣ್ಣು ನೋಡಿದ ತಕ್ಷಣ ನೀವು ಹೇಳ್ಬೋದು ಏನಿಷ್ಟು ಬ್ರೈಟ್ ಐಸ್ ಇದೆ ಅಂತ. ಹೌದು, ಪಿತ್ತ ಪ್ರಕೃತಿ ಇರೋರಿಗೆ ತುಂಬ ಬ್ರೈಟ್ ಐಸ್ ಇರುತ್ತೆ, ತುಂಬ ಬೆಳ್ಳಗಿರ್ತಾರೆ, ಕೆಂಪಾಗಿರ್ತಾರೆ. ಬೇಗ ಬಿಸಿಲಿಗೆ ಹೋದರೆ ಕೆಂಪಾಗುವಂಥ ನೇಚರ್ ಇರುತ್ತೆ, ತುಂಬ ಬೇಗ ಕೋಪ ಬರುವಂಥ ನೇಚರ್ ಇರುತ್ತೆ. ಆಮೇಲೆ ಹುಳಿ ಖಾರ ತಿನ್ನೋ ಆಸೆ ಭಾಳ ಇರುತ್ತೆ. ಆಮೇಲೆ ಅದರ ಜೊತೆಗೆ ಏನದು ಸ್ವಲ್ಪ ಡೈಜೆಷನ್ ಹೆಚ್ಚಾಗಿ ಫಾಸ್ಟಾಗಿ ಆಗೋದ್ರಿಂದ ತೆಳ್ಳಗೂ ಇರ್ತಾರೆ, ಬೇಗ ಮೆಟಬಾಲಿಸಮ್ ಫಾಸ್ಟ್ ಮೆಟಬಾಲಿಸಮ್ ಇರುತ್ತೆ, ಊಟ ಜೀರ್ಣಶಕ್ತಿ ಭಾಳ ಫಾಸ್ಟಾಗಿ ಆಗುತ್ತೆ ಅವರಲ್ಲಿ. ಆಮೇಲೆ ಮಾತಿನಲ್ಲಿ ಸ್ಪೀಡ್ ಇರುತ್ತೆ. ಆಮೇಲೆ ತುಂಬ ಯೋಚನೆ ಮಾಡಿ ಮಾತನಾಡೋ ಅಂಥ ಯೋಚನೆ ಮನೋಭಾವನೆ ಇರುತ್ತೆ. ಸೊ ಇದೆಲ್ಲ ನೀವು ಪಿತ್ತ ಪ್ರಕೃತಿ ಅವ್ರದಕ್ಕೆ ಕಂಪೇರ್ ಮಾಡ್ಕೋಬೋದು. ಕಫ ಪ್ರಕೃತಿ ಅವ್ರದ್ದು ಬಂತು ಅಂದರೆ ಕಫ ಹೆವಿ, ಹೆವಿನೆಸ್. ಸೊ ನಾವು ಕಫ ಅಂದರೆ ಅದನ್ನು ಅರ್ತ್ಗೆ ಹೋಲಿಸ್ತೀವಿ. ಸೊ ಅರ್ತ್ ಅಂದರೆ ಹೆವಿ ಇರುತ್ತೆ. ಸೊ ಅವರು ಹೆವಿ ಇರ್ತಾರೆ, ನೋಡಕ್ಕೆ ತುಂಬ ಚೆನ್ನಾಗಿರ್ತಾರೆ, ತುಂಬಾ ಏನದು ರೇಡಿಯಂಟ್ ಸ್ಕಿನ್ ಇರುತ್ತೆ. ಆಮೇಲೆ ಮಾತಾಡುವಾಗ ಸ್ಲೋ ಮಾತಾಡ್ತಾರೆ, ತುಂಬಾ ಯೋಚನೆ ಮಾಡಿ ಆಮೇಲೆ ಉತ್ತರ ಕೊಡ್ತಾರೆ, ತುಂಬಾ ಚೆನ್ನಾಗಿ ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ಬುದ್ಧಿವಂತರಾಗಿರ್ತಾರೆ, ಅಂದ್ರೆ ಬುದ್ಧಿವಂತರು ಅಂದರೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಹೇಳ್ಬೋದು ನಾವು. ಸೊ ಈ ನೇಚರೆಲ್ಲ ಬಂದು

0: ನಮ್ಮ ಕಫ ಪ್ರಕೃತಿ. ಸೊ ಈಗ ಎಲ್ಲರಿಗೂ ಈಗ ನಾನು ಹೇಳ್ದಂಗೆ ನೀವು ಯೋಚನೆ ಮಾಡ್ತಾ ಇರ್ಬೇಕು, ಕೇಳ್ತಾ ಇರೋರು ತಿಳ್ಕೊಬಹುದು, ನಂಗೆ ವಾತ ಪ್ರಕೃತಿದು ಅಂಶಗಳಿದೆ, ಪಿತ್ತ ಪ್ರಕೃತಿ ಅಂಶಗಳಿದೆ, ಕಫ ಪ್ರಕೃತಿ ಅಂಶಗಳಿದೆ ಅಂತ. ಸೊ ಅವಾಗ ಏನು, ನೀವು ಕಾಂಬಿನೇಷನ್ ಅಲ್ಲಿ ಇದ್ದೀರಾ, ನೀವು ವಾತ ಮತ್ತೆ ಕಫ ಕಾಂಬಿನೇಷನ್,
1: ಅಂಶ ಜಾಸ್ತಿ ಇರುತ್ತೆ.
0: ಹೌದು,
1: ಕಂಪೇರ್ ಟು, ಹೌದು
0: ಹೌದು, ಒಂದು ಪ್ರಿಡಾಮಿನೆಂಟ್ ಇರುತ್ತೆ, ಒಂದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅದರ ಮೇಲೆ ನಿಮ್ಮ ಪ್ರಕೃತಿ ಅನಾಲಿಸಿಸ್ ಆಯ್ತು. ಸೊ ಈಗ ಪ್ರಕೃತಿ ಅನಾಲಿಸಿಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಆಹಾರ ವಿಹಾರನ ಮಾಡಿಫೈ ಮಾಡ್ಕೋಬೇಕು. ಸೊ ಆಹಾರ ವಿಹಾರ ಬಂತು, ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಫ ಮತ್ತೆ ಪಿತ್ತ ಮತ್ತೆ ಕಫ ಪ್ರಕೃತಿ ತಗೋತೀನಿ, ಅದರಲ್ಲಿ ಕಫ ಪ್ರಿಡಾಮಿನೆಂಟು, ಪಿತ್ತ ಇರೋಂತಹವರು. ಸೊ ಇವರಲ್ಲಿ ಏನು ಊಟ ತಿಂಡಿ ಹೇಗೆ ಅವರು ಬ್ಯಾಲೆನ್ಸ್ ಮಾಡಬೇಕು ಅಂದರೆ, ಅತಿಯಾದಂತಹ ಉಪ್ಪು ಹುಳಿ ಖಾರಗಳನ್ನ ಅವಾಯ್ಡ್ ಮಾಡಬೇಕು, ವಿಹಾರ ಇಂಪ್ರೂವ್ ಮಾಡಬೇಕು. ವಿಹಾರ ಅಂತ ಬಂತು ಅಂದರೆ ವ್ಯಾಯಾಮ.

0: ಪಿತ್ತ ಇರುವಂತಹವರು. ಸೊ ಇವರಲ್ಲಿ ಏನು ಊಟ ತಿಂಡಿ ಹೇಗೆ ಅವರು ಬ್ಯಾಲೆನ್ಸ್ ಮಾಡಬೇಕು ಅಂದರೆ, ಅತಿಯಾದಂತಹ ಉಪ್ಪು ಹುಳಿ ಖಾರಗಳನ್ನ ಅವಾಯ್ಡ್ ಮಾಡಬೇಕು, ವಿಹಾರ ಇಂಪ್ರೂವ್ ಮಾಡಬೇಕು. ವಿಹಾರ ಅಂತ ಬಂತು ಅಂದರೆ ವ್ಯಾಯಾಮ, ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡೋದು, ಇದನ್ನೆಲ್ಲ ಮಧ್ಯಾಹ್ನ ನಿದ್ದೆ ಕಮ್ಮಿ ಮಾಡಬೇಕು, ವ್ಯಾಯಾಮ ಜಾಸ್ತಿ ಮಾಡಬೇಕು, ಆ್ಯಕ್ಟಿವ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಊಟ ತಿಂಡಿ ಬಂದಾಗ ಹೆವಿ ಫುಡ್ನ ಊಟ ಮಾಡೋ ಹಾಗಿಲ್ಲ. ಹೆವಿ ಫುಡ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಜಂಕೆ, ಪಿಜ್ಜಾ, ಬರ್ಗರು, ಚೀಸು ಇವೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆ ಅಂದರೆ ಇದು ಗುರು ಆಹಾರ ಅಂತ ಹೇಳ್ತೀವಿ. ಗುರು ಆಹಾರನ ಡೈಜೆಸ್ಟ್ ಮಾಡೋದಕ್ಕೆ ಅಗ್ನಿ ಜಾಸ್ತಿ ಉಪಯೋಗ ಆಗುತ್ತೆ. ಸೊ ಅಗ್ನಿ ಜಾಸ್ತಿ ಉಪಯೋಗ ಆಗಬೇಕು ಅಂದರೆ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಈಗ ಆಹಾರಕ್ಕಾಗಿ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂದರೆ ಪಿತ್ತ ಜಾಸ್ತಿ ಆಯಿತು, ಬಟ್ ಬೇರೆಯ ಕೆಲಸಗಳಿಗೆ ಅಗ್ನಿ ಅತಿ ಆಯಿತು. ಅತಿ ಆದಾಗ ಆ ಕೆಲಸಗಳಲ್ಲೂ ಹಾಳಾಗುತ್ತೆ. ಸೊ ನಿಮಗೆ ಅಗ್ನಿ ಅತಿ ಆದಾಗ ಕೋಪ, ಆಂಗ್ಸೈಟಿ, ಒತ್ತಡ, ಸ್ಟ್ರೆಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಬೇರೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಹಾರ್ಮೋನಲ್ ಚೇಂಜಸ್ ಇಂದ ಬೇರೆ ಬೇರೆ ರೋಗಗಳು ಬಾಡಿನಲ್ಲಿ ಬರುತ್ತೆ.
1: ಪ್ರಕೃತಿ ಎಲ್ಲ ಅಂದ್ರೆ ಈ ಪ್ರಾಬ್ಲಮ್ಗಳಿಗೆ ಇಂಟರ್ಲಿಂಕ್ಡ್ ಅಂತ ಹೇಳ್ಬೋದು.
0: ಡೆಫಿನೆಟ್ಲಿ ಎಲ್ಲ ಚೈನ್ ಇದು. ಒಂದು ಕಡೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಎಂಡ್ ಆಗದೆ ನೀವು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೇನೆ. ಸೊ ಹಾಗಾಗಿ ಏನು ಹೇಳ್ತೀವಿ ನಾವು ಅಂದ್ರೆ, ನಿಮ್ಮ ಆಹಾರ ವಿಹಾರ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಾಡಿಯ ಮೇಂಟೆನೆನ್ಸ್ಗೆ. ಸೊ ಎಷ್ಟು ಮಿತವಾದ ಆಹಾರ ಮಿತವಾದ ವಿಹಾರನೂ, ಯಾಕೆಂದ್ರೆ ಈಗ ವಾತ ಪ್ರಕೃತಿ ಇರೋರು ಅತಿಯಾದ ವ್ಯಾಯಾಮನೂ ಮಾಡಂಗಿಲ್ಲ. ಅವರು ಅತಿಯಾದ ವ್ಯಾಯಾಮ ಮಾಡಿದಾಗ ವಾಯು ಜಾಸ್ತಿ ಆಗುತ್ತೆ ಬಾಡಿನಲ್ಲಿ, ಇದರಿಂದ ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ಏನೋ ಜಾಯಿಂಟ್ ಏನಾದರೂ ಇಶ್ಯೂಗಳು ಬರುತ್ತೆ, ಮೂಳೆ ಸವೆತ ಇವೆಲ್ಲ ಇಶ್ಯೂಗಳಾಗುತ್ತೆ. ಜೊತೆಗೆ ಅವರಲ್ಲಿ ಸ್ನಿಗ್ಧತ್ವ ಕಮ್ಮಿ ಇರುತ್ತೆ. ಅಂದರೆ ನಾವು ಸ್ನಿಗ್ಧತ್ವನ ಹೇಗೆ ರೆಫರ್ ಮಾಡ್ಬೋದು ಅಂದರೆ, ಗ್ರೀಸಿಂಗ್, ನಿಮ್ಮ ಮೂಳೆ ಜಾಯಿಂಟ್ಗಳಲ್ಲಿ ಗ್ರೀಸಿಂಗ್ ಕಮ್ಮಿ ಇರುತ್ತೆ. ಸೊ ನೀವು ವ್ಯಾಯಾಮನೂ ಜಾಸ್ತಿ ಮಾಡಿ, ಗ್ರೀಸಿಂಗ್ ಕಮ್ಮಿ ಇತ್ತು ಅಂದರೆ ಉಜ್ಜಿ ಉಜ್ಜಿ ನಿಮ್ಮ ಮೂಳೆ ಜಾಯಿಂಟ್ಗಳು ಸವಿಯುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಯಾವ ಪ್ರಕೃತಿಯವರು ಯಾವುದನ್ನ ಜಾಸ್ತಿ ಮಾಡಬೇಕು ಅವರಷ್ಟೇ ಜಾಸ್ತಿ ಮಾಡಬೇಕು, ಯಾರು ಏನ್ ಕಮ್ಮಿ ಮಾಡಬೇಕು ಅವ್ರು ಅದನ್ನ ಕಮ್ಮಿನೇ ಮಾಡಬೇಕು. ಸೊ ನೀವು ಎಲ್ಲರಿಗೂ ಒಂದೇ ಅಲ್ಲ. ದೋಷಗಳು ಪ್ರಕೃತಿ ಇಸ್ ಈಕ್ವಲ್ ಟು ಡಿ ಎನ್ ಎ. ಒಬ್ರದ್ದು ಡಿ ಎನ್ ಎ ಇನ್ನೊಬ್ರದ್ದು ಸೇಮ್ ಇಲ್ಲ ಅಂದಾಗ ನಿಮ್ಮ ಪ್ರಕೃತಿ, ನಿಮ್ಮ ದೋಷಗಳು ಡಿಫ್ರೆಂಟ್ ಇರುತ್ತೆ, ಇನ್ನೊಬ್ರ ಪ್ರಕೃತಿ ಡಿಫ್ರೆಂಟ್ ಇರುತ್ತೆ.
1: ಈಗ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡೋದಾದ್ರೆ, ದೇ ಗೋ ಥ್ರೂ ಲಾಟ್ ಆಫ್ ಚೇಂಜಸ್, ಪ್ಯೂಬರ್ಟಿಯಲ್ಲಿ ಇರ್ಬೋದು ಅಥವಾ ಪ್ರೆಗ್ನೆನ್ಸಿಯಲ್ಲಿ ಇರ್ಬೋದು, ಪೋಸ್ಟ್ ಪಾರ್ಟಮ್ ಅಲ್ಲಿ ಇರ್ಬೋದು. ಸೊ ಇವಾಗ ತುಂಬಾ ಜನ ಹೆಣ್ಮಕ್ಳು ಪ್ಯೂಬರ್ಟಿ ಟೈಮಲ್ಲಿ ಕಂಪ್ಲೇಂಟ್ ಮಾಡೋದು PCOD ಕಾಯಿಲೆ ಬಗ್ಗೆ. ಇದಕ್ಕೆ ಆಯುರ್ವೇದದಲ್ಲಿ ಏನಾದರೂ ಸೊಲ್ಯೂಷನ್ ಇದೆಯಾ ಡಾಕ್ಟರ್?
0: ಡೆಫಿನೆಟ್ಲಿ ಇದೆ. ನಮ್ಮ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಅದನ್ನ ಕ್ಲಿಯರ್ ಕಟ್ ಆಗಿ PCOD ಅಂತ ಹೇಳಿಲ್ಲ, ಬಟ್ ಬೇರೆ ಬೇರೆ ಹೆಸರುಗಳಲ್ಲಿದೆ. ಆರ್ತವ ಕ್ಷಯ, ಅನಾರ್ತವ ಅಥವಾ ಯೋನಿ ವ್ಯಾಪತ್, ಈ ತರ ನಾವು ಮೆನ್ಷನ್ ಮಾಡಿದ್ದೆ ಆಯುರ್ವೇದದಲ್ಲಿ. ಸೊ ಆಯುರ್ವೇದದಲ್ಲಿ ಈ PCOD ಆಗ್ಲಿ ಥೈರಾಯ್ಡ್ ಡಿಫಿಷಿಯನ್ಸಿ ಇಂದ ಆಗುವಂತ ಪ್ರಾಬ್ಲಮ್ಗಳಾಗಿ ಇವನ್ನೆಲ್ಲ ಯಾವ ಅವಸ್ಥೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮಧ್ಯಮ ಅವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಕಿಶೋರಾವಸ್ಥೆ ಮುಗಿದು, ಗರ್ಭಾವಸ್ಥೆ ಮುಗಿದು, ಮಧ್ಯಮ ಅವಸ್ಥೆ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ನೀವು ಇದು PCODನ ಕಿಶೋರಾವಸ್ಥೆ ಆಗ್ತಿದಂಗೆನೆ ಕಾಣಿಸುವಂತಹ ಚೇಂಜಸ್ ನೋಡ್ಬೋದು, ಅಥವಾ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ. ಈಗ ಎಷ್ಟೋ ಮಕ್ಕಳು ಮುಂಚೆ ಇದ್ದಿದ್ದ ಏಜ್ ಬಂದು 15 ಇಯರ್ಸ್ ಇಂದ 16 ಇಯರ್ಸ್ ಅಥವಾ 17 ಇಯರ್ಸಿಗೆ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು, ಅವರ ಮೆನ್ಸಸ್ ಸ್ಟಾರ್ಟ್ ಆಗೋದು ಅನ್ನೋದು. ಬಟ್ ಇವಾಗಿಂದ ಟೈಮಲ್ಲಿ ನೋಡಿದ್ರೆ 10 ಇಯರ್ಸ್ ಅಥವಾ 9 ಇಯರ್ಸ್ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ? ನಮ್ಮ ಆಹಾರ ವಿಹಾರಗಳು ಚೇಂಜ್ ಆಗಿರೋದ್ರಿಂದ, ಮಕ್ಕಳಿಗೆ ಎಕ್ಸ್ಪೋಜರ್ ಟು ಮೋರ್ ಫುಡ್ ಆಗಿರಲಿ ಅಥವಾ ಸುತ್ತ ನಡೆಯುವ ಆಲ್ಮೋಸ್ಟ್ ಎಲ್ಲ ಥರದ ಮೆಂಟಲಿ ಡೆವಲಪಿಂಗ್ ಏನು ಹೇಳ್ತೀವಿ ಆ್ಯಕ್ಷನ್ಸ್ ಅಂತ ಏನು ಹೇಳ್ತೀವಿ, ಅದರಿಂದಾಗಲಿ ಚೇಂಜಸ್ ತುಂಬ ಆಗುತ್ತೆ. ಇದರಿಂದ ಅವರ ಹಾರ್ಮೋನಲ್ ಚೇಂಜಸ್ ಬೇಗ ಆಗುತ್ತೆ, ಆ್ಯಂಡ್ ದೇ ಆರ್ ಅಟೈನಿಂಗ್ ಪ್ಯೂಬರ್ಟಿ ವೆರಿ ಫಾಸ್ಟ್. ಹೌದು. ಇದರಲ್ಲಿ ಏನು ಹೇಳ್ತೀವಿ ನಾವು ತಂದೆ ತಾಯಿಗೆ, ಆದಷ್ಟು ಅವರ ಆಹಾರನ ನೀವು ನೋಡಿ ಕೊಡಿ. ಅದು ಹೆಣ್ಮಕ್ಳಿಗಾದ್ರೂ ಸರಿ, ಗಂಡ್ ಮಕ್ಳಿಗಾದ್ರೂ ಸರಿ. ಈಗ ಇದೇ ಸೆಕೆಂಡರಿ ಸೆಕ್ಷುಯಲ್ ಚೇಂಜ್

0: ಚೇಂಜಸ್ ಅಂತ ಏನು ಹೇಳ್ತೀವಿ, ಹುಡುಗರಿಗೂ ಆಗುತ್ತೆ, ಹುಡುಗಿಯರಿಗೂ ಆಗುತ್ತೆ. ಸೊ ಹುಡುಗರಲ್ಲೂ ನಾವು ತುಂಬ ಬೇಗ ನೋಡ್ತಾ ಇದ್ದೀವಿ ಮುಂಚೆಗಿಂತ. ಈ ಹುಡುಗಿಯರಲ್ಲಂತೂ ಕಂಡೇ ಕಾಣ್ತಾ ಇದೆ, 10ನೇ ವಯಸ್ಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ನಾವೇನು ಗಮನ ಕೊಡಬೇಕು ಅಂದರೆ ಆಹಾರ ಅಂತ ಏನು ಹೇಳಿದೆ, ಅದರಲ್ಲಿ ಎಸ್ಪೆಷಲಿ ಜಂಕ್ ಫುಡ್ ಇದೆಲ್ಲ ನ್ಯಾಚುರಲಿ ಪ್ರಿಪೇರ್ ಮಾಡಿ ನ್ಯಾಚುರಲ್ ಫುಡ್ಡಿಂದ ಬರ್ತಾ ಇದ್ರೆ ಗುಡ್. ಬಟ್ ಇವಾಗ ಹೊರಗಡೆ ಇರುವಂತಹ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅವರ ಒಂದು ಹೋಟೆಲಿನ ಬಿಸ್ನೆಸ್ಸಿಗೋಸ್ಕರ ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಯೂಸ್ ಮಾಡ್ತಾ ಇರೋದ್ರಿಂದ ಕಲರ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಬರೀ ಆರ್ಟಿಫಿಷಿಯಲ್ ಟೇಸ್ಟ್ನರ್ಸ್ ಹಾಕಿ ಕೊಡ್ತಾರೆ. ನಮಗೆ ಟೇಸ್ಟ್ ಬಡ್ಸ್ ಅಷ್ಟೇ ಗೊತ್ತಾಗೋದು, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಅದನ್ನೇ ನಾವು ಮಕ್ಕಳಿಗೆ ಕೊಡ್ತೀವಿ, ಅದನ್ನು ಮಕ್ಕಳು ತಿಂದ ಮೇಲೆ ಅವ್ರಿಗೆ ಆಗ್ತಾ ಇರೋ ಅಡ್ಡ ಪರಿಣಾಮಗಳೇ ಇದು. ಏನು ಟೈಮಿಗೆ ಮುಂಚೆ ಮುಟ್ಟು ಸ್ಟಾರ್ಟ್ ಆಗೋದು, ಫುಡ್ ಮೇಲೆ ಕಂಟ್ರೋಲ್ ಇರಲಿ, ಆದಷ್ಟು ಮನೆಯಲ್ಲಿ ತಯಾರಿಸಿರುವಂಥ ಊಟಗಳನ್ನ ಕೊಡಿ, ಪೌಷ್ಟಿಕಾಂಶ ಇರೋಂತಹ ಆಹಾರಗಳನ್ನ ಕೊಡಿ. ಎಷ್ಟೋ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿನಲ್ಲಿ ಬರೀ ಮೊಸರನ್ನ ಆಗಲಿ ಬರೀ ಒಂದು ಅನ್ನ ಒಗ್ಗರಣೆ ಹಾಕಿರೋ ಅನ್ನ ಆಗಲಿ ಇದನ್ನ ಕೊಡೋದ್ರಿಂದ ಅನ್ನದಲ್ಲಿ ಏನಿದೆಯೋ ಅಷ್ಟೇ ಪೌಷ್ಟಿಕಾಂಶ ಹೋಗ್ತಾ ಇದೆ ಹೊರತು ಬೇರೆ ಏನೂ ಸೇರ್ತಾ ಇಲ್ಲ. ಫೈಬರ್ಗಳಾಗಲಿ ವೈಟಮಿನ್ಸ್ ಆಗಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ ಅವೇನು ಸೇರ್ತಾ ಇಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ನಾವು ಆಹಾರನ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಡಯಟನ್ನ ಸ್ಟಾರ್ಟ್ ಮಾಡಿದ್ರೆ ಇದನ್ನ ತಡೆ ಹಿಡಿಬೋದು, ಅರ್ಲಿಯಾಗಿ ಆಗೋದನ್ನ ತಡೆ ಹಿಡಿಬೋದು. ಅದು ಯಾವ ಏಜ್ ಅಲ್ಲಿ ಆಗ್ಬೇಕು ಆ ಏಜ್ ಅಲ್ಲಿ ಆದ್ರೇನೆ ಒಳ್ಳೇದು.
1: ಈಗ ಅನುಶ್ರೀ ಅವರು ನೀವು ಹೇಳಿದ್ರಿ ಮಕ್ಕಳ ಡಬ್ಬಿ ಬಗ್ಗೆ, ಎಲ್ಲಾ ತಾಯಂದ್ರಿಗೆ ಅದೊಂದು ಕ್ವಶನ್ ಇರುತ್ತೆ, ಏನ್ ಹಾಕಿ ಕಳಿಸೋದು ಈ ಸ್ಕೂಲ್ ಲಂಚ್ ಬಾಕ್ಸ್?
0: ಹೌದು,
1: ನಿಮ್ ಪ್ರಕಾರ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬಹುದಾ?
0: ಡೆಫಿನೆಟ್ಲಿ, ನಾನ್ ಹೇಳೋದಾದ್ರೆ ಈಗ ಎಲ್ಲ ತಾಯಂದ್ರಿಗೂ ಏನ್ ಕೊಡ್ಬೋದು ಅಂತ ಡೌಟ್ ಬಂತು ಅಂದ್ರೆ ದಯವಿಟ್ಟು ನೀವೆಲ್ಲ ನೀವೇನ್ ತಿಂತಾ ಇದ್ರಿ ಅನ್ನೋದನ್ನ ನೆನಪಿಸ್ಕೊಂಡ್ಬಿಡಿ ಅಷ್ಟೇ. ನಾವೆಲ್ಲ ಏನ್ ತಿಂತಾ ಇದ್ವಿ, ಚಪಾತಿ ಪಲ್ಯ, ರೊಟ್ಟಿ ಪಲ್ಯ, ಅನ್ನ ಸಾರು, ಇಲ್ಲಾಂದ್ರೆ ಅದ್ರ ಜೊತೆ ತರಕಾರಿ ಉಪ್ಪಿನಕಾಯಿ ಇದೆಲ್ಲದನ್ನು ಹಾಕಿ ಕಳ್ಸೋರು. ಡಬ್ಬಿ ಮುಗಿಸೇ ಬರ್ತಾ ಇದ್ದಿದ್ದು, ಅರ್ಧ ಭಯಕ್ಕೆ ಬರ್ತಾ ಇದ್ವಿ ಡಬ್ಬಿನ, ಮನೆಗೆ ಬಂದ್ರೆ ಎಲ್ಲಿ ಬಯಸ್ಕೊಳ್ಬೇಕು ಅನ್ನೋದಕ್ಕೆ ತರಕಾರಿ ಪಲ್ಯ ಇದೆಲ್ಲ ತಿನ್ನೋದ್ರಿಂದ. ಸೊ ಸಿಂಪಲ್ ಇದೆ, ನಾವೇನು ನಮ್ಮ ಹಳೇ ಟೈಮಲ್ಲಿ ಏನು ಫಾಲೋ ಮಾಡ್ತಾ ಇದ್ದೀವೋ ಅದನ್ನೇ ಫಾಲೋ ಮಾಡಿದ್ರೆ ಸಾಕು. ಫಾಸ್ಟ್ ಫುಡ್ ಬೇಡ, ಬಾಡಿ ಒಳಗೆ ಹೋಗುತ್ತೆ ಅಷ್ಟು ಫಾಸ್ಟಾಗಿ ಡೈಜೆಸ್ಟ್ ಆಗಲ್ಲ ಫಾಸ್ಟ್ ಫುಡ್.
1: ಇಟ್ ಇಸ್ ನಾಟ್ ಫಾಸ್ಟ್ ಇನ್ ಸೈಡ್ ದಿ ಬಾಡಿ.
0: ಎಸ್ಪೆಷಲಿ ನಾವೇನು ಈ ಸ್ಯಾಂಡ್ವಿಚಸ್ ಅಂತ ಕೊಡ್ತೀವಿ, ಸೊ ಮೈದಾ ಹಾಕಿ ಮಾಡಿರುವಂತ ಬ್ರೆಡ್, ನಿಮಗೆ ಒಂದು ಮೈದಾ ಬ್ರೆಡ್ ಜೀರ್ಣ ಆಗಕ್ಕೆ ಮಿನಿಮಮ್ 10 hours ಬೇಕು. ಸೊ ಆ 10 hours ಅಲ್ಲಿ ಫಸ್ಟ್ ನೀವು ಫಸ್ಟ್ ಬ್ರೇಕ್ಫಾಸ್ಟೇ ಮೈದಾನ ಒಳಗೆ ಹಾಕಿದ್ರೆ ಇನ್ನು ಮಿಕ್ಕಿದ ಊಟಗಳೆಲ್ಲ ಡೈಜೆಸ್ಟ್ ಆಗೋದಕ್ಕೆ 1.5 days ಬೇಕಾಗತ್ತೆ. ಆ 1.5 days ಮತ್ತೆ ಇನ್ನೊಂದಷ್ಟು ಊಟ ಹಾಕಿರ್ತೀರ ಹೊಟ್ಟೆ ಒಳಗೆ. ಸೊ ಈ ಕ್ಯೂ ಸ್ಟಾ ಆಗಲಿಲ್ಲ ಅಂದರೆ ಇದು ನಿಮ್ಮ ಮೆಟಬಾಲಿಸಮ್ ಕಮ್ಮಿ ಮಾಡುತ್ತೆ, ಆಗ ಅದರ ಜೊತೆಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆರಿ ಸಿಂಪಲ್, ರೊಟ್ಟಿ ಪಲ್ಯಗಳು ಕೊಡಿ, ರೊಟ್ಟಿ ಚಟ್ನಿಗಳು ಕೊಡಿ, ಮಸಾಲೆ ರೊಟ್ಟಿ ಮಾಡಿಕೊಡಿ, ಇಲ್ಲಾಂದರೆ ಅನ್ನಗಳು, ಅನ್ನದಲ್ಲಿ ವಾಂಗಿಬಾತ್ ಆಗಲಿ ಬಿಸಿಬೇಳೆಬಾತ್ ಆಗಲಿ. ಸೊ ಬಿಸಿಬೇಳೆಬಾತಲ್ಲಿ ನಿಮಗೆ ಪ್ರೋಟೀನ್ ಕೂಡ ಬಂತು, ಬೇಳೆ ಹಾಕ್ತೀವಿ, ತರಕಾರಿಗಳು ಹಾಕ್ತೀವಿ. ಸೊ ಇದನ್ನು ಆದಷ್ಟು ನಮ್ಮ ನೇಟಿವ್ ಫುಡ್ ಏನಿದೆಯೋ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ನೇಟಿವ್ ಫುಡ್ಡಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಯಿತು ಅಂದರೆ ಜೋಳದ ರೊಟ್ಟಿ ಇವೆಲ್ಲ ಚೆನ್ನಾಗಿ ಊಟ ಮಾಡ್ತಾರೆ, ಅದು ನೇಟಿವ್. ಈಗ ಮೈಸೂರು, ಮಂಡ್ಯ, ಬೆಂಗಳೂರು ಕಡೆ ಬಂದ್ವಿ ಅಂದರೆ ರಾಗಿ ಯೂಸ್ ಮಾಡ್ತೀವಿ, ರಾಗಿನ ಜಾಸ್ತಿ ಕೊಡೋದು ಒಳ್ಳೆಯದು. ಸೊ ನೇಟಿವ್ ಫುಡ್, ಸೀಸನಲ್ ಫ್ರೂಟ್ಸ್ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆಹಾರ ಉತ್ತಮ ಆಗಿರುತ್ತೆ, ಎಲ್ಲ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಬಾಡಿಗೆ ಸಿಗುತ್ತೆ.
1: ಹೆಣ್ಮಕ್ಳು ಇತ್ತೀಚೆಗೆ ಜಾಸ್ತಿಯಾಗಿ ಕಂಪ್ಲೇಂಟ್ ಮಾಡೋದಂದರೆ ಮೆನ್ಸಸ್ ಟೈಮಲ್ಲಿ ಪೇನ್ಫುಲ್ ಮೆನ್ಸ್ಟ್ರುವೇಷನ್.
0: ಹೌದು,
1: ಸೊ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಆಯುರ್ವೇದದಲ್ಲಿ?
0: ಓಕೆ, ನಾವು ಆಯುರ್ವೇದದಲ್ಲಿ ಪೇನ್ಫುಲ್ ಮೆನ್ಸ್ಟ್ರೇಷನ್ನು ಅದರ ಜೊತೆಗೆ ಅಸೋಸಿಯೇಟೆಡ್ ಆಗಿ PMS ಅಂತ ಹೇಳ್ತೀವಿ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್. ಸೊ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮಲ್ಲಿ ನಿಮಗೆ ಬರುವಂತಹ ಕಾಣಿಸುವಂಥದ್ದು ಸ್ವಲ್ಪ ಚಿಂತೆ, ಸ್ಟ್ರೆಸ್, ಆಮೇಲೆ ಆಂಗ್ಸೈಟಿ, ಈ ಇಶ್ಯೂಸು, ಆಮೇಲೆ ಕ್ರೇವಿಂಗ್ಸ್. ಸೊ ಇದನ್ನು ನಾವು ಆಯುರ್ವೇದದಲ್ಲಿ ವಾಯು ಪ್ರಕೋಪ ಅಂತ ಹೇಳ್ತೀವಿ, ಪಿತ್ತ ಪ್ರಕೋಪ ಅಂತ ಹೇಳ್ತೀವಿ. ಸೊ ವಾಯು ಪ್ರಕೋಪ, ಪಿತ್ತ ಪ್ರಕೋಪ ಅಂದರೆ ವಾಯು ಮತ್ತು ಪಿತ್ತ ಹೆಚ್ಚಾಗಿರೋದ್ರಿಂದ ಆಗುವಂತಹ ಪ್ರಾಬ್ಲಮ್ಗಳು. ಸೊ ಇವೆರಡನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂದರೆ ಆದಷ್ಟು ನಾವು ಅದಕ್ಕೆ ಇನ್ಕ್ರೀಸ್ ಆಗುವಂತಹ ತಿಂಡಿ ಊಟಗಳನ್ನ ಅವಾಯ್ಡ್ ಮಾಡೋದ್ರಿಂದ, ಅದರ ಜೊತೆಗೆ ವ್ಯಾಯಾಮ ಆಹಾರ ಇದನ್ನ ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮಲ್ಲಿ, ಪೇನ್ಫುಲ್ ಇದಕ್ಕೆ. ಸೊ ಒಂದು ಸಿಂಪಲ್ ಹೋಮ್ ರೆಮಿಡಿ ಏನು ಕೊಡ್ಬೋದು ಅಂದರೆ ಅಲೋ

0: ಅಲೋವೆರಾ ಜೆಲ್ ಇರುತ್ತಲ್ಲ, ಅಂದ್ರೆ ಪ್ಯೂರ್ ಅಲೋವೆರಾ, ನಮ್ಮ ಅಲೋವೆರಾ ಗಿಡದ್ದು ಲೋಳೆ ಸರದ್ದು ಪಲ್ಪ್, ಅದನ್ನ ಕಲ್ಲು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ನೀವು ಬೆಳಿಗ್ಗೆ ಎದ್ದ ಹೊಟ್ಟೆನಲ್ಲಿ, ಖಾಲಿ ಹೊಟ್ಟೆನಲ್ಲಿ ತಿನ್ನುವಂಥದ್ದು. ಸೊ ಇದು ಇದು ಮೆನ್ಸ್ಟ್ರೇಷನ್ದು ಫಸ್ಟ್ 3 ಡೇಸ್, ಫಸ್ಟ್ 3 ಡೇಸ್ ಇದನ್ನು ನೀವು ಸೇವನೆ ಒಂದೇ ಸಲ ಬೆಳಿಗ್ಗೆ ಒಂದು ಸಲ ತೊಗೊಂಡ್ರೆ ಸಾಕು. ಅದು ಒಂದು 3 ಸೈಕಲ್ಸ್ ತೊಗೊಂಡ್ರು ಸಾಕು. ಆಫ್ಟರ್ 3 ಸೈಕಲ್ಸ್ ನಿಮ್ ನೋಡಲೇಬಹುದು, ಚೇಂಜಸ್ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಅದು ವೆರಿ ಎಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ, ಪೇಯ್ನ್ ಕಮ್ಮಿ ಮಾಡುತ್ತೆ. ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಆ ಬ್ಲೀಡಿಂಗ್ ಕೂಡ ಕಮ್ಮಿ ಮಾಡುತ್ತೆ, ಜೊತೆಗೆ ಕಾಮಿಂಗ್ ಆಗಿರುತ್ತೆ.
1: ಇದು ಎನಿ ವಿಮೆನ್ ಆಫ್ ರಿಪ್ರೊಡಕ್ಟಿವ್ ಏಜ್,
0: ಎನಿ ಬಡಿ, ಈವನ್ ಈಗಿನ ಸ್ಟಾರ್ಟ್ ಆಗಿರೋ ಮೆನ್ಸಸ್ ಸ್ಟಾರ್ಟ್ ಆಗಿರೋ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ್ಲಿಂದಾನೆ. ಸೊ ದಟ್ ಅವರು ಅಟ್ ಸರ್ಟನ್ ಏಜ್ ಇದ್ದಾಗ ಅವ್ರಿಗೆ ಈ ಇಶ್ಯೂಸು ಕಮ್ಮಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಏನು ಅಂದರೆ ವೈಟಮಿನ್ ಡಿ, B12, ವೈಟಮಿನ್ ಕೆ, ಇದರದ್ದು ಸ್ವಲ್ಪ ಗಮನ ಇರಲಿ. ಈ ಮೂರು ಕಮ್ಮಿ ಇತ್ತು ಬಾಡಿನಲ್ಲಿ ಅಂದರೆ ನಿಮಗೆ ಈ ಮೆನ್ಸ್ಟ್ರಲ್ ಏನು ಪ್ರಾಬ್ಲಮ್ಸ್ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್, ಇದು ಅತಿ ಹೆಚ್ಚಾಗಿರುತ್ತೆ. ಎಸ್ಪೆಷಲಿ ವೈಟಮಿನ್ B12, ಬಿ ಮತ್ತು ಡಿ ಕಮ್ಮಿ ಇದ್ದವರಿಗೆ. B12 ನಿಮ್ಮ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ ಆಗಲಿ ಅಥವಾ ಬೇರೆ ಯಾವುದೇ ಹಾರ್ಮೋನ್ಸ್ ಮೆನ್ಸ್ಟ್ರೇಷನಿಗೆ ಬೇಕಾಗಿರುವಂಥದ್ದು, ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಅದು ಕಮ್ಮಿ ಇತ್ತು ಅಂದಾಗ ಈ ಎಲ್ಲ ಚಾನ್ಸಸ್ ಆಗೋ ಜಾಸ್ತಿ ಇರುತ್ತೆ. ಡಿ ವೈಟಮಿನ್ ಕಮ್ಮಿ ಇತ್ತು ಅಂದರೆ ಅದು ಆಂಗ್ಸೈಟಿ, ಸ್ಟ್ರೆಸ್ ಇದನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಹಾರ್ಮೋನ್ಸ್ ಮೆನ್ಸ್ಟ್ರಲ್ ಟೈಮಲ್ಲಿ ಏರುಪೇರು ಆಗ್ತಿರೋದ್ರಿಂದ, ಅದರ ಜೊತೆಗೆ ವಿಟಮಿನ್ ಡಿ ಕಮ್ಮಿ ಇರೋದ್ರಿಂದ ಇನ್ನು ಅತಿ ಹೆಚ್ಚಾಗಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಎಸ್ಪೆಷಲಿ ಮಹಿಳೆಯರಲ್ಲಿ ಮೈಕ್ರೋನ್ಯೂಟ್ರಿಯಂಟ್ ಡಿಫಿಷಿಯನ್ಸಿನ ಗಮನ ಇಡಬೇಕು ಅಂತ ನೀವು ಹೇಳ್ತಿದ್ದೀರಾ.
0: ಹೌದು,
1: ಆಗ್ಲೇ ನೀವು ಮೆನ್ಷನ್ ಮಾಡಿದ್ರೆ ಅನುಶ್ರೀ, ಹೋಮ್ ರೆಮಿಡೀಸ್ ಅಂತ ಅಂದ್ರೆ ಮನೆ ಮದ್ದು. ಈಗ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆಗತ್ತೆ, ಅವಾಗ ನಾವು ಮನೆಯಲ್ಲಿ ಏನ್ ಸಿಗತ್ತೆ ಅದೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಹೊಟ್ಟೆ ನೋವು ಕೋಲಿಕ್ಕೆಲ್ಲ ಇದ್ರೆ ವೀಳ್ಯದೆಲ್ಲ ಯೂಸ್ ಮಾಡ್ತೀವಿ. ಸೊ ಮನೆಯಲ್ಲಿ ಯಾರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಅವ್ರು ಅದನ್ನ ಹೇಳ್ತಾರೆ, ದೊಡ್ಡವರು ಹೇಳ್ತಾರೆ. ಮನೆ ಮದ್ದಿಗೂ ಆಯುರ್ವೇದ ಔಷಧಿಗಳಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ?
0: ಓ, ತುಂಬಾ ಇದೆ. ಆಕ್ಚುಲಿ ಮನೆ ಮದ್ದು ಬೇರೆ, ಔಷಧಿಗಳು ಬೇರೆ. ಔಷಧಿಗಳು ಏನು ಅಂದ್ರೆ, ಈಗ ನಾನು ಹೇಳ್ದಂಗೆ ಆ ಪರ್ಟಿಕ್ಯುಲರ್ ರೋಗಕ್ಕೆ ತಯಾರು ಮಾಡಿರುವಂತಹ ಔಷಧಿಗಳು. ದಶಮೂಲ ಅರಿಷ್ಟ, ದಶಮೂಲ ಅರಿಷ್ಟ ಏನಕ್ಕೆ ಯೂಸ್ ಮಾಡ್ತೀವಿ, ಅದು ಒಂದು ಸ್ಪೆಸಿಫಿಕ್ ತೊಂದರೆ ಇರೋರಿಗೆ ಯೂಸ್ ಮಾಡ್ತೀವಿ. ಕಾಂಚನಾರ ಗುಗ್ಗುಲನ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಂತಲೇ ಮಾಡಿರೋದು. ಅದರಲ್ಲಿ ಹಾಕಿರುವಂಥ ಗಿಡಮೂಲಿಕೆಗಳು ಇದೆಲ್ಲ ಸ್ಪೆಸಿಫಿಕ್ ಆಗಿ ಥೈರಾಯ್ಡಿಗೆ ಹೆಲ್ಪ್ ಮಾಡೋದಕ್ಕೆ ಹಾಕಿರಿ ಮಾಡಿರೋವಂಥ ಫಾರ್ಮ್ಯುಲೇಷನ್ನು. ಮನೆ ಮದ್ದು ಬಂದು ಇದು ಬರೀ 1 ಇಂಗ್ರೀಡಿಯಂಟ್ ಅಥವಾ 2 ಇಂಗ್ರೀಡಿಯಂಟ್, ಸಿಂಗಲ್ ಮೆಡಿಸಿನಲ್ ಯೂಸ್ ಅಂತಲೂ ಹೇಳ್ತೀವಿ ಅಥವಾ ಏಕಮೂಲಿಕ ಪ್ರಯೋಗ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದದಲ್ಲಿ ಏಕಮೂಲಿಕ ಪ್ರಯೋಗ ಕೂಡ ಇದೆ, ಇದೇ ಮನೆ ಮದ್ದು ಏನೂ ಅಲ್ಲ. ಸೊ ಏಕಮೂಲಿಕ ಪ್ರಯೋಗದಲ್ಲಿ ಏನು, ಮೆಣಸನ್ನ ನಾವು ಕೆಮ್ಮಿದ್ದಾಗ ಕೆಮ್ಮಿಗೆ ರೆಡ್ಯೂಸ್ ಮಾಡೋದಕ್ಕೆ, ಕಫಜ ಕೆಮ್ಮು ಅದರಲ್ಲೂ ಕಫಯುಕ್ತ ಇರೋ ಕೆಮ್ಮು. ಡ್ರೈ ಕಾಫಿಗೆ ಪೆಪ್ಪರ್ ಆಗಲ್ಲ, ಕಫ ಇದ್ದವರಿಗೆ ಪೆಪ್ಪರ್ ಹಾಕಿ ಕೊಡ್ತೀವಿ, ಅದು ನಿಮ್ಮ ಕಫನ ಬಾಡಿಯಿಂದ ಹೊರಗೆ
1: ತೆಗೆದು. ಕಾಮನ್ ಪರ್ಸನ್ ಯೂಸ್ ಮಾಡಬಹುದು, ಬಟ್ ಆಯುರ್ವೇದಿಕ್ ಫಾರ್ಮುಲೇಷನ್ಸ್
0: ಆಗೋದಿಲ್ಲ. ಹೌದೇ, ಹೌದು ಹೌದು, ಅದನ್ನ ಯಾವುದೇ ಕಾರಣಕ್ಕೂ ಆಯುರ್ವೇದ ಮೆಡಿಸಿನ್ಸ್ ನ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ತಿಳ್ಕೊಂಡು ಯಾರು ಬೇಕಾದ್ರೂ, ಈಗ ನನಗೆ ಕೊಟ್ಟಿದ್ರು ಡಾಕ್ಟರು ನೀನು ತಗೋ ಅಂತ ಹೇಳಂಗಿಲ್ಲ. ಅವ್ರಿಗೇನ್ ಬೇಕೋ ಅವ್ರ ಬಾಡಿ ದೋಷ ಪ್ರಕೃತಿನೆಲ್ಲ ನೋಡಿ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದೇ ಮೆಡಿಸಿನ್ ಇನ್ನೊಬ್ಬರಿಗೆ ಆಗೋದಿಲ್ಲ.
1: ಆಕ್ಚುಲಿ ಮಾತಾಡ್ತಾ ಹೋದ್ರೆ ಮಹಿಳೆಯರ ಆರೋಗ್ಯದ ಬಗ್ಗೆ ದಿನಗಳು ಸಾಕಾಗಲ್ಲ, ಈವನ್ ಆಯುರ್ವೇದದ ಬಗ್ಗೆ ವಿ ಕ್ಯಾನ್ ಗೋ ಆನ್ ಸ್ಪೀಕಿಂಗ್.
0: ಹೌದು.
1: ಸೊ ನಮ್ಗೆ ನಿಗದಿಯಾಗಿರುವ ಸಮಯ 25 ನಿಮಿಷ ಮುಗಿದಿದೆ. ಮಹಿಳೆಯರ ಆರೋಗ್ಯದಲ್ಲಿ ಆಯುರ್ವೇದದ ಪಾತ್ರ, ಹೆಲ್ತ್ ಪ್ರಮೋಷನ್ ಮಾಡಬಹುದು ಮತ್ತೆ ಡಿಸೀಸ್ ಪ್ರಿವೆನ್ಷನ್ ಮಾಡಬಹುದು, ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.
2: ವನಿತಾ ವಿಹಾರ ಕೇಳಿದಿರಿ.
3: ತರಂಗಾಂತರ 225.5 ಮೀಟರ್, 1089 ಕಿಲೋ ಹರ್ಟ್ಸ್ ಹಾಗೂ FM ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್.

0: ಕೊಡಲಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೇ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ಇದೇ May 12 ಮಂಗಳವಾರ ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಡಿಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಕೇಳಿದರೆ 1:20 ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ವಿನಯ್ ಎಸ್ ಆರ್ ಅವರು ಹಾಡಿರುವ ವಚನಗಳನ್ನು ಕೇಳುವಿರಿ. 2:40 ನಾಟಕ ಮಹಾಬ್ರಾಹ್ಮಣ ಮೂಡಿಬರಲಿದೆ. ದೇವುಡು ಅವರ ಮೂಲ ಕಾದಂಬರಿಯ ಬಾನುಲಿ ರೂಪಾಂತರ, ಉದ್ಯಾವರ ಮಾಧವ ಆಚಾರ್ಯ, ನಿರ್ಮಾಣ ಶಂಕರ್ ಎಸ್ ಭಟ್ ಹಾಗೂ ವೀಮಾ ಜಗದೀಶ್. ಆಕಾಶವಾಣಿ ಮಂಗಳೂರು. ಸಮಯ

0: 12:35 ಆಗಲಿದೆ. ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನ, ಹಾಗೂ ಫಿಶರ್ಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನಗಳನ್ನು ಕೇಳೋಣ. ಈಗ ಮೊದಲಿಗೆ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಕೇಶ್ ಆರ್ ಎನ್ ಅವರು. ಇವರು SDM ಆಯುರ್ವೇದ ಕಾಲೇಜು ಉಡುಪಿ ಕುದುಪಾಡಿ ಇಲ್ಲಿ ಶಲ್ಯತಂತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಅವರು ಇವತ್ತು ನಮಗೆ ಈ ಮೂಲವ್ಯಾಧಿ ಅನ್ನುವಂತಹ ಆರೋಗ್ಯ ಸಮಸ್ಯೆ ಏನಿದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ
2: ಡಾಕ್ಟರ್. ಈಗ ನಾವು ಮೂಲವ್ಯಾಧಿ ಅಂತ ಏನು ಕರೀತೇವೆ, ಈ ಒಂದು ಆರೋಗ್ಯ ಸಮಸ್ಯೆ ಅಂದರೆ ಏನಿದು?
3: ಮೂಲವ್ಯಾಧಿ ಎಂದರೆ ಗುದನಾಳ ಅಂತ ಹೇಳಿದರೆ ರೆಕ್ಟಮ್, ಮತ್ತು ಗುದದ್ವಾರ ಅಂತ ಹೇಳಿದರೆ ಏನಸ್. ಈ ಕೆಳಭಾಗದಲ್ಲಿರುವ ರಕ್ತನಾಳಗಳು ಊದಿಕೊಂಡು ಬರುವಂಥದ್ದು ಅಥವಾ ಹಿಗ್ಗಿದ ಸ್ಥಿತಿಯಲ್ಲಿ ಇರುವಂಥದ್ದು. ಇವು ಎಲ್ಲ ವಯಸ್ಕರಲ್ಲಿ ಅಥವಾ ಎಲ್ಲ ಲಿಂಗಗಳಲ್ಲಿ ನಮಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಕಾಯಿಲೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಪೈಲ್ಸ್ ಎಂದು ಸಹ ಕರೆಯುತ್ತೇವೆ.
2: ಈ ಮೂಲವ್ಯಾಧಿಯಲ್ಲಿ ಏನಾದರೂ ವಿಧಗಳು ಅಂತ ಏನಾದರೂ ಇರುತ್ತೆ ಅಥವಾ ಎಲ್ಲವೂ ಕೂಡ ಒಂದೇ ರೀತಿಯಾಗಿರುತ್ತೆ, ಹೇಗೆ?
3: ಮೂಲವ್ಯಾಧಿಯಲ್ಲಿ ಮುಖ್ಯವಾಗಿ ನಾವು ನೋಡಬೇಕಂತ ಹೇಳಿದರೆ, ಒಂದು ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿದರೆ ಆಂತರಿಕ ಮೂಲವ್ಯಾಧಿ, ಮತ್ತೊಂದು ಬಾಹ್ಯ ಅಂತ ಹೇಳಿದರೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ವಿಂಗಡಿಸಲಾಗಿದೆ. ಗುದದ್ವಾರದ ಒಳಗೆ ಕಂಡುಬರುವಂತಹ ಮೂಲವ್ಯಾಧಿಗೆ ಆಂತರಿಕ ಮೂಲವ್ಯಾಧಿ ಅಂತ ನಾವು ಹೇಳ್ತೇವೆ. ಈ ಥರ ಮೂಲವ್ಯಾಧಿಗಳಲ್ಲಿ ಯಾವುದೇ ಬಹಿರ ಅಂತ ಹೇಳಿದರೆ ಹೊರಗಡೆ ಕಾಣಿಸುವಂಥ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆಯನ್ನು ಕಂಡುಬರುತ್ತದೆ. ಆದರೆ ಬಾಹ್ಯ ಮೂಲವ್ಯಾಧಿ ಅಂತ ಹೇಳಿದರೆ, ರೋಗಿಗಳು ನಮ್ಮಲ್ಲಿ ಬಂದಾಗ ಹೊರಗೆ ಕೈಗೆ ಒಂದು ಮೊಳಕೆ ಥರ ಸಿಗ್ತದೆ, ನೋವು ಉಂಟಾಗ್ತದೆ ಅಥವಾ ಊತ ಉಂಟು, ತುರಿಕೆ ಇದೆ ಅಂತ ಹೇಳುವಂತಹ ಸಾಮಾನ್ಯ ಒಂದು ಲಕ್ಷಣಗಳಿಂದ ಕಂಡುಬರುತ್ತದೆ. ಹಾಗೆಯೇ ಮಿಶ್ರ ಅಂತ ಹೇಳಿದರೆ ಎಕ್ಸ್ಟರ್ನೋ ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ಕಳಿತೇವೆ. ಈ ಮೂಲವ್ಯಾಧಿಯಲ್ಲಿ ಎರಡೂ ಲಕ್ಷಣಗಳು ಅಂತ ಹೇಳಿದರೆ ಆಭ್ಯಂತರ ಮೂಲವ್ಯಾಧಿ, ರಕ್ತ ಸೋರುವಿಕೆ ಅಥವಾ ಗಂಟು ಹೆಪ್ಪುಗಟ್ಟುವಂಥದ್ದು, ಮತ್ತು ಕೈಗೆ ಹೊರಗೆ ಸಿಗುವಂಥದ್ದು, ಎರಡೂ ಲಕ್ಷಣಗಳನ್ನು ನಾವು ಕಾಣಬಹುದು. ಇನ್ನೊಂದು, ಸಾಮಾನ್ಯವಾಗಿ ನಮಗೆ ರೋಗಿಗಳು ಬರುವುದು ಹೇಗೆ ಅಂತ ಹೇಳಿದರೆ, ಅತಿಯಾದ ನೋವಾದಾಗ, ಇಲ್ಲದಿದ್ದರೆ ತೀವ್ರವಾಗಿ ರಕ್ತ ಸೋರುವಿಕೆಯನ್ನು ಕಂಡು ಬಂದಾಗ, ಇದಕ್ಕೆ ನಾವು ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ. ಇದು ಹೇಗೆ ಅಂತ ಹೇಳಿದರೆ, ಆಂತರಿಕ ಮೂಲವ್ಯಾಧಿಯು ಊತದಿಂದಾಗಿ ಗುದದ್ವಾರದ ಮೂಲಕ ಹೊರಗೆ ಚಾಚುವುದು ಅಂತ ಹೇಳಿದರೆ ಬಲ್ಜೌಟ್ ಆಗಿ ಹೊರಗೆ ಸಿಗುವುದನ್ನು ಕಂಡುಬರುತ್ತದೆ. ಇದನ್ನು ನಾವು ಸಾಮಾನ್ಯವಾಗಿ 4 ಗ್ರೇಡ್ಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯ ಗ್ರೇಡಲ್ಲಿ ವಿಶೇಷ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆ ಇರ್ತದೆ. ಎರಡನೇ ಗ್ರೇಡಲ್ಲಿ ರಕ್ತ ಸೋರಿಕೆ ಒಂದಿಗೆ ಒಂದು ಗುದದ್ವಾರದಲ್ಲಿ ಮೊಳಕೆ ಥರ ಹೊರಗೆ ಬರುತ್ತದೆ, ಅದು ನಾವು ಬಿಕ್ಕಿದಾಗ ಅಥವಾ ಮಲ ವಿಸರ್ಜನೆಯ ಸಮಯದಲ್ಲಿ ಅತಿಯಾದ ಒತ್ತಡವನ್ನು ಹಾಕಿದಾಗ ಕಂಡುಬರುತ್ತದೆ, ತಾನಾಗಿಯೇ ಒಳಗೆ ಹೋಗ್ತದೆ. ಇನ್ನು ಮೂರನೇ ಗ್ರೇಡಲ್ಲಿ ಹೇಗೆ ಅಂತ ಹೇಳಿದರೆ, ಹೊರಬಂದ ಮೊಳಕೆಯು ನಾವು ಪ್ರೆಷರ್ ಹಾಕಿ ಒಳಗೆ ಹಾಕಿದಾಗ ಒಳಗೆ ಹೋಗುತ್ತೆ. ಇನ್ನೊಂದು 4ನೇ ಗ್ರೇಡ್ ಅಂತ ಹೇಳಿದರೆ, ಗುದದ್ವಾರದಿಂದ ಹೊರಗೆ ಬಂದಿರುವಂತಹ ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಥವಾ ಅರ್ಷಸ್ ಏನಿದೆಯಲ್ಲ, ಅದನ್ನು ನಾವು ಒಳಗೆ ದೂಡಿದರೂ ಒಳಗೆ ಹೋಗುವುದಿಲ್ಲ. ಇದನ್ನು 4 ಗ್ರೇಡ್ಗಳಾಗಿ ವಿಂಗಡಿಸಿದ್ದಾರೆ.
2: ಈಗ ಈ ಮೂಲವ್ಯಾಧಿ ಅನ್ನುವಂಥದ್ದು ಯಾಕಾಗಿ ಆಗುತ್ತೆ, ಇದಕ್ಕೆ ಮುಖ್ಯ ಕಾರಣಗಳೇನು, ಹಾಗೇನೆ ಇದು ಯಾರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳಿರ್ತವೆ ಡಾಕ್ಟ್ರೆ?
3: ಮೂಲವ್ಯಾಧಿಗೆ ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ಹೇಳುದಂತ ಹೇಳಿದರೆ, ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳಿದರೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾ. ಈಗ ಕಾನ್ಸ್ಟಿಪೇಷನ್ ಅಂತ ಹೇಳಿದರೆ ದಿನನಿತ್ಯ ಮಲವಿಸರ್ಜನೆಯು ಸರಿಯಾಗಿ ಆಗಬೇಕು, ಆದರೆ 2 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಅತಿ ತೀವ್ರವಾದ ಕಷ್ಟದಿಂದ ಗಟ್ಟಿಯಾದ ಮಲವಿಸರ್ಜನೆ ಮಾಡುವಂಥದ್ದಕ್ಕೆ ನಾವು ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ. ಅಥವಾ ಹಲವಾರು ಬಾರಿ ಡಯೇರಿಯಾ, ಅತಿಯಾಗಿ ನೀರು ಬೇದಿಯಾಗುವುದರಿಂದನೂ ಮೂಲವ್ಯಾಧಿಯನ್ನು ನಾವು ಕಾಣಬಹುದು. ಹಾಗೆಯೇ ಮಲವಿಸರ್ಜನೆಯ ಸಮಯದಲ್ಲಿ ತುಂಬ ಪ್ರೆಷರ್ ಹಾಕಿ ಮಲವಿಸರ್ಜನೆ ಮಾಡುವುದು, ಸ್ಟ್ರೈನಿಂಗ್, ಇದರಿಂದ ಸಹ ಮೂಲವ್ಯಾಧಿ ಆಗುತ್ತದೆ. ದೀರ್ಘಕಾಲದವರೆಗೆ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ಅಥವಾ ನಿಲ್ಲುವುದು. ಹಾಗೆಯೇ ಸ್ತ್ರೀಯರಲ್ಲಿ ಗರ್ಭಾವಸ್ಥೆ ಅಂತ ಹೇಳಿದರೆ ಪ್ರೆಗ್ನೆನ್ಸಿಯಲ್ಲಿ ಬೆಳೆಯುವ ಗರ್ಭಾಶ್

0: ಕ್ಷಯವು ಗುದನಾಳದಲ್ಲಿನ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ ಹಾಗೂ ಹಾರ್ಮೋನಲ್ ಬದಲಾವಣೆಗಳಿರುತ್ತದೆ. ಇದರಿಂದ ಏನಾಗುತ್ತದೆ ಅಂತ ಹೇಳಿದರೆ ಮಲವು ಗಟ್ಟಿಯಾಗುತ್ತದೆ, ಮಲಬದ್ಧತೆಯು ಕಾಣುತ್ತದೆ. ಈ ಮಲವನ್ನು ವಿಸರ್ಜಿಸುವಾಗ ಮೂಲವ್ಯಾಧಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಇನ್ನು ನಾವು ಕಂಡುಬರುವಂಥದ್ದು ಅತಿಯಾದ ಬೊಜ್ಜು ಅಥವಾ ಒಬೆಸಿಟಿ ಇರುವವರಲ್ಲಿ. ಹೀಗೆ ಹೆಚ್ಚುವರಿ ದೇಹದ ತೂಕ ಗುದನಾಳಗಳ ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ವ್ಯಕ್ತಿಗಳನ್ನು ಮೂಲವ್ಯಾಧಿಗೆ ಹೆಚ್ಚು ಬಳಲುವಂತೆ ಮಾಡುತ್ತದೆ. ಇನ್ನು ನೋಡುವುದಾದರೆ ಜಡ ಜೀವನ ಶೈಲಿ, ದೈಹಿಕ ಚಟುವಟಿಕೆಗಳು ಕೊರತೆ ಆದಾಗ ಈ ರಕ್ತ ಚಲನೆಯು ಕಮ್ಮಿಯಾಗುತ್ತದೆ, ಹಾಗೆ ಮೂಲವ್ಯಾಧಿ ಆಗುವ ಸಾಧ್ಯತೆಗಳು ಜಾಸ್ತಿ. ಇನ್ನು ಕೆಲವರಲ್ಲಿ ಅತಿಯಾದ ಭಾರವನ್ನು ಎತ್ತುವುದು ಅಥವಾ ನಮ್ಮ ಆಹಾರದಲ್ಲಿ ಕಡಿಮೆ ನಾರಿನಾಂಶ ಅಥವಾ ಫೈಬರ್ ಇಲ್ಲದೇ ಇರುವಂತಹ ಆಹಾರವನ್ನು ಸೇವಿಸುವುದು ಅಥವಾ ಅನುವಂಶಿಕ ಪ್ರಕೃತಿ ಅಂತ ಹೇಳಿದರೆ ಕೌಟುಂಬಿಕವಾಗಿ ಇತಿಹಾಸ ನಮ್ಮ ತಂದೆ ತಾಯಿಯವರಲ್ಲಿ ಇದ್ದವರಲ್ಲಿ ನಾವು ಹೆಚ್ಚಾಗಿ ಮೂಲವ್ಯಾಧಿಯನ್ನು ಕಾಣಬಹುದು. ವಯಸ್ಸು ಹೆಚ್ಚಾದಂತೆ ಅಂದರೆ ವಿಶೇಷವಾಗಿ ಒಂದು 50 ವರ್ಷದ ಮೇಲ್ಪಟ್ಟು ಮತ್ತು ಸ್ಥೂಲಕಾಯತೆ ಇರುವವರಲ್ಲಿ ಕಡಿಮೆ ನೀರು ಮತ್ತು ಕಡಿಮೆ ಫೈಬರ್ ರಹಿತ ಆಹಾರವನ್ನು ಸೇವಿಸುವುದು ಹಾಗೂ ಕುಟುಂಬದಲ್ಲಿ ಮೂಲವ್ಯಾಧಿ ಇತಿಹಾಸ ಅಂತ ಹೇಳಿದರೆ ಫ್ಯಾಮಿಲಿ ಹಿಸ್ಟ್ರಿ ಇರುವವರಲ್ಲಿ ಮುಖ್ಯವಾಗಿ ಈ ಮೂಲವ್ಯಾಧಿಗಳನ್ನು ನಾವು ಕಾಣಬಹುದು.
1: ಡಾಕ್ಟರ್, ಈಗ ಈ ಮೂಲವ್ಯಾಧಿಯ ಲಕ್ಷಣಗಳು ಏನೆಲ್ಲ ಇರುತ್ತೆ ಮತ್ತೆ ಅದನ್ನು ನೀವು ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ರೋಗ ಪತ್ತೆಯನ್ನು ಮಾಡ್ತೀರಾ?
0: ಸಾಮಾನ್ಯವಾಗಿ ನಮ್ಮಲ್ಲಿ ರೋಗಿಗಳು ಬರುವಾಗ ಈ ಲಕ್ಷಣಗಳು ನಾವು ಕಾಣ್ಕೊಳ್ತೇವೆ. ಎಷ್ಟು ಬೇಗ ಅವರು ವೈದ್ಯರಲ್ಲಿ ತಪಾಸಣೆ ಮಾಡಿಕೊಳ್ತಾರೋ ಅಷ್ಟು ನಮಗೆ ಚಿಕಿತ್ಸೆ ಫಲಕಾರಿಯಾಗುತ್ತದೆ ಅಂತ ಹೇಳಿದರೆ. ಸೊ ಸಾಮಾನ್ಯವಾಗಿ ಬರುವಾಗ ಏನಂತ ಹೇಳಿದರೆ ಮಲವಿಸರ್ಜನೆಯ ಸಮಯದಲ್ಲಿ ಕೆಂಪು ರಕ್ತ ಹೊರಗೆ ಬಂದಿತ್ತು, ಬಟ್ಟೆಯಲ್ಲಿ ರಕ್ತ ಕಂಡಿತು ಅಂತ ಹೇಳಿ ಬರ್ತಾರೆ. ಅಥವಾ ಗುದದ್ವಾರದ ಸುತ್ತ ತುರಿಕೆ ಇರ್ಬೋದು ಅಥವಾ ಕಿರಿಕಿರಿ ಸ್ವಲ್ಪ ಇರಿಟೇಷನ್ ಆಗುವಂಥದ್ದು ಅಥವಾ ಗುದದ್ವಾರದ ಬಳಿ ಗೆಡ್ಡೆ ಅಥವಾ ಒಂದು ಊತ ಕೈಗೆ ಸಿಗ್ತದೆ ಅಂತ ಹೇಳಿ ಬರ್ತಾರೆ. ಹಾಗೆಯೇ ಗುದದ್ವಾರದಲ್ಲಿ ಅತಿಯಾದ ನೋವು, ಅವರಿಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗುವುದಿಲ್ಲ, ನಿಲ್ಲಿಕ್ಕೂ ಆಗುವುದಿಲ್ಲ, ಅಷ್ಟು ತೊಂದರೆಯನ್ನು ಉಂಟು ಮಾಡಬಹುದು. ಈ ಮೂಲವ್ಯಾಧಿಯ ಲಕ್ಷಣಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಅನುಭವಿಸಿದರೆ ಆದಷ್ಟು ಬೇಗ ವೈದ್ಯರಲ್ಲಿ ಅಂತ ಹೇಳಿದರೆ ನಮ್ಮಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ನಾವು ವೈದ್ಯರಿದ್ದೇವೆ, ಅವರಲ್ಲಿ ತಪಾಸಣೆಗೊಳಿಸಿ ಚಿಕಿತ್ಸೆಯನ್ನು ಪಡೆಯುವುದು ಅತಿ ಅಗತ್ಯ. ಹಾಗೆಯೇ ಕೆಲವರು ಕೇಳ್ತಾರೆ, ಈಗ ನೀವು ಯಾವ ಥರ ಪರೀಕ್ಷೆಗಳನ್ನು ಮಾಡ್ತೀರಿ ಅಂತ ಹೇಳಿದರೆ ಬೇಸಿಕಲಿ ನಾವು ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂದರೆ ದೈಹಿಕ ಪರೀಕ್ಷೆ, ಆ ಗುದದ್ವಾರವನ್ನು ನಾವು ಎಕ್ಸಾಮಿನೇಷನ್ ಮಾಡಿದಾಗ ಗುದದ್ವಾರದ ಸಮೀಪದಲ್ಲಿ ಯಾವುದಾದರೂ ಊತ ಇದೆಯಾ ಅಥವಾ ಸೀಳು ಬಿಟ್ಟಿದೆಯಾ, ರಕ್ತಸ್ರಾವ ಇದೆಯಾ, ನೋವು ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡ್ತೇವೆ. ಮತ್ತೊಂದು ಬರುವಂಥದ್ದು ಡಿಜಿಟಲ್ ಎಕ್ಸಾಮಿನೇಷನ್ ಅಂತ ಹೇಳಿದರೆ ಗ್ಲೌಸ್ ಹಾಕಿ ಲಿಗ್ನೋಕೈನ್ ಜೆಲ್ ಅನ್ನು ಯೂಸ್ ಮಾಡಿ ಗುದದ್ವಾರದ ಒಳಗೆ ಬೆರಳನ್ನು ಹಾಕಿ ಗುದದ್ವಾರ ನಾಳವನ್ನು ಪರೀಕ್ಷಿಸುತ್ತೇವೆ. ಇದರಲ್ಲಿ ಯಾವುದಾದರೂ ಗೆಡ್ಡೆ ಇದೆಯಾ ಅಥವಾ ರಕ್ತ ಸೋರುವಿಕೆ ಇದೆಯಾ ಅಂತ ಹೇಳಿ ನಾವು ನೋಡಲಿಕ್ಕೆ ಸುಲಭವಾಗುತ್ತದೆ. ಇನ್ನೊಂದು ಏನಂತ ಹೇಳಿದರೆ ಎನೋಸ್ಕೋಪಿ ಅಂತ ಇದೆ. ಎನೋಸ್ಕೋಪಿ ಹೇಗೆ ಅಂತ ಹೇಳಿದರೆ ನಾವು ಗುದದ್ವಾರ ನಾಳದ ಒಳಗಡೆ ಕ್ಯಾಮರಾ ಅಥವಾ ಲೈಟ್ಗಳನ್ನು ಹಾಕಿ ನೋಡುವಂಥದ್ದು. ಇದು ನಮಗೆ ಆಂತರಿಕ ಮೂಲವ್ಯಾಧಿ ಅಂತ ಹೇಳಿದರೆ ನಾನು ಹೇಳಿದ್ನಲ್ವ, ಒಳಗೆ ಇರುವ ಮೂಲವ್ಯಾಧಿಗಳನ್ನು ಅದರ ಸ್ಪಷ್ಟತೆಯನ್ನು ಕೊಡುತ್ತದೆ, ಅದರ ಮೂಲಗಳನ್ನು ಗೊತ್ತಾಗುತ್ತದೆ, ಅದರ ಯಾವ ಸ್ಥಳದಲ್ಲಿದೆ, ಅದು ಯಾವ ಗಾತ್ರದಲ್ಲಿದೆ, ಇದರ ಎಲ್ಲ ಬಗ್ಗೆ ನಮಗೆ ಒಂದು ವಿಷಯ ಗೊತ್ತಾಗುತ್ತದೆ. ಹಾಗೆಯೇ ಅತಿ ಅಗತ್ಯವಾಗಿರೋದು ಏನಂತ ಹೇಳಿದರೆ ನಮ್ಮಲ್ಲಿ ರಕ್ತ ಸೋರಿಕೆ ಬರ್ತಾ ಇದೆ, ಇದು ಮೂಲವ್ಯಾಧಿಯಿಂದ ಇರ್ಬೋದು ಅಥವಾ ಕ್ಯಾನ್ಸರಿಂದ ಇರ್ಬೋದು ಅಥವಾ ಇನ್ನಿತರ ತೊಂದರೆಗಳಿಂದ ಇರ್ಬೋದು. ಈ ತೊಂದರೆ ಕ್ಯಾನ್ಸರ್ ಅಥವಾ ಬೇರೆ ಯಾವುದೇ ತೊಂದರೆಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳೋದನ್ನು ಗಮನಿಸಲು ನಮಗೆ ತುಂಬ ಸುಲಭ ಆಗ್ತದೆ. ಇನ್ನೊಂದು ಎಕ್ಸಾಮಿನೇಷನ್ ಅಂತ ಹೇಳಿದರೆ ಸಿಗ್ಮೋಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಅಂತ ಹೇಳಿ ನಾವು ಮಾಡ್ತೇವೆ. ಇದು ಸಾಮಾನ್ಯವಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಅಥವಾ ಕೊಲೊರೆಕ್ಟಲ್ ಕ್ಯಾನ್ಸರ್ ಕುಟುಂಬಿಕ ಇತಿಹಾಸ, ಈಗ ಅವರ ತಂದೆ ತಾಯಿ ಅಥವಾ ಅವರ ಮನೆಯಲ್ಲಿ ಯಾರಿಗಾದರೂ ಈ ಥರದ್ದು ಕೊಲೊರೆಕ್ಟಲ್ ಕ್ಯಾನ್ಸರ್ ಇರುವ ಸಾಧ್ಯತೆ ಇದ್ದಲ್ಲಿ ಈ ಥರ ಒಂದು ಪರೀಕ್ಷೆಯನ್ನು ನಾವು ಮಾಡುವಂಥದ್ದು ಅತಿ ಅಗತ್ಯ. ಇದು ಕೊಲಾನ್ ಅಥವಾ ಗುದದ್ವಾರದ ಸಮಗ್ರ ಪರೀಕ್ಷೆ ಅಂತ ಹೇಳಿದರೆ ಒಳಗೆ ತನಕ ಹೋಗಿ ಅಲ್ಲಿ ಯಾವುದೇ ತೊಂದರೆ ಇದೆಯಾ, ಏನಾದರೂ ಗೆಡ್ಡೆ ಥರ ಇದೆಯಾ, ಯಾಕೆ ಈ ರಕ್ತ ಸೋರುವಿಕೆ ಇದೆ, ಅಥವಾ ಅಲ್ಲಿ ಇರುವ ಮೂಲವ್ಯಾಧಿ ಅಥವಾ ಬೇರೆ ತೊಂದರೆಗಳ ಗಂಭೀರತೆ ಬಗ್ಗೆ ನಮಗೆ ಖಚಿತಪಡಿಸಲು ತುಂಬ ಸಹಾಯವಾಗುತ್ತದೆ.
1: ಈಗ ಚಿಕಿತ್ಸೆಯ ಬಗ್ಗೆ ಮಾತಾಡುವಾಗ ಈ ಎಲ್ಲದಕ್ಕೂ ಚಿಕಿತ್ಸೆ ಒಂದೇ ರೀತಿ ಇರುತ್ತಾ ಅಥವಾ ಏನಾದರೂ ಅದರಲ್ಲಿ ವ್ಯತ್ಯಾಸಗಳಿರ್ತದೆ ಹೇಗೆ?
0: ಚಿಕಿತ್ಸೆಗೆ ಬಂದಾಗ ನಾವು ನೋಡ್ತೇವೆ ಹಲವಾರು ಜನರಲ್ಲಿ ಮೂಲವ್ಯಾಧಿ ಇರುತ್ತೆ. ಆದರೆ ಎಷ್ಟೋ ಜನ ಹೇಳ್ತಾರೆ ನನಗೂ ಈ ಥರ ತೊಂದರೆ ಇತ್ತು ಸುಮಾರು ವರ್ಷಗಳ ಮೊದಲೇ, ಆದರೆ ನಾನು ಏನು ಔಷಧಿ ಮಾಡಲಿಲ್ಲ, ನಾನು ಊಟದಲ್ಲಿ ವ್ಯತ್ಯಾಸ ಮಾಡಿಕೊಂಡೆ ಅಥವಾ ಸ್ವಲ್ಪ ನೀರು ಜಾಸ್ತಿ ಸೇವನೆ ಮಾಡಿದೆ, ಅದು ಅಲ್ಲಿಗೆ ರಕ್ತ ಸೋರುವಿಕೆ ಕಮ್ಮಿ ಆಯಿತು

0: ಅಥವಾ ನೋವು ಕಮ್ಮಿ ಆಯಿತು, ಆದರೆ ಈ ಸತಿ ಕಮ್ಮಿ ಆಗಿಲ್ಲ ಅಂತೇಳಿ ನಮ್ಮಲ್ಲಿ ಬರ್ತಾರೆ. ಹಾಗೆ ನಾವು ನೋಡ್ಬೇಕಂತೇಳಿ ಆದರೆ, ಮೊದಲನೇದಾಗಿ ಈ ಔಷಧವನ್ನು ಸೇವಿಸುವಂಥದ್ದು, ಹೊಟ್ಟೆಗೆ ಔಷಧಿ ಕೊಡುವಂಥದ್ದು ಅಥವಾ ಅಲ್ಲಿ ಸ್ಥಾನಿಕ ಚಿಕಿತ್ಸೆಯನ್ನು ಮಾಡುವಂಥದ್ದು. ಆರಂಭಿಕ ಹಂತ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಗ್ರೇಡ್ 1 ಅಥವಾ 2 ಈ ಹೆಮರಾಯ್ಡ್ಸ್ ಅಥವಾ ಈ ಮೂಲವ್ಯಾಧಿಗಳಲ್ಲಿ ಸಾಮಾನ್ಯವಾಗಿ ನಾವು ಔಷಧಿಗಳಲ್ಲಿ ಗುಣಪಡಿಸಬಹುದು. ಹೇಗೆ ಅಂತ ಹೇಳಿದ್ರೆ, ನಮ್ಗೆ ಆಯುರ್ವೇದದಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಎಲ್ಲ ಮೂಲವ್ಯಾಧಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ಆಮ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ನಾವು ತಕೊಂಡ ಆಹಾರ ಜೀರ್ಣವಾಗದೆ ಗಟ್ಟಿಯಾಗಿ ಮಲವಿಸರ್ಜನೆ ಸರಿಯಾಗದೆ ಆಗಿರುವುದರಿಂದ ಆಗ್ತದೆ. ಹಾಗಾಗಿ ಅದನ್ನು ಸರಿಪಡಿಸಲು ದೀಪನ ಪಾಚನ ಅಂತ ಹೇಳಿದ್ರೆ, ಹಸಿವು ಮತ್ತು ಜೀರ್ಣ ಸರಿಯಾಗುವಂತಹ ಮತ್ತು ಮಲಬದ್ಧತೆಯನ್ನು ನಿವಾರಿಸುವಂತಹ ಔಷಧಿಗಳನ್ನು ಕೊಡ್ತೇವೆ. ಸಾಮಾನ್ಯವಾಗಿ ನಾವು ತ್ರಿಫಲಚೂರ್ಣ ಅಥವಾ ಅಗ್ನಿತುಂಡಿವಟಿ ಇವುಗಳನ್ನು ಹೇಳುತ್ತೇವೆ, ಅಥವಾ ಹಲವಾರು ಲೇಹ್ಯಗಳಿರಬಹುದು, ಕಾಂಕಾಯನ ಲೇಹ್ಯ ಅಥವಾ ಸೂರ್ಣಾದಿ ಲೇಹ್ಯ ಅಥವಾ ಚಿರಬಿಲ್ವಾದಿ ಲೇಹ್ಯ ಈ ಥರ, ಅಥವಾ ಕೆಲವು ಕಷಾಯಗಳಲ್ಲಿ ಅಭಯಾರಿಷ್ಟ, ಚಿರಬಿಲ್ವಾದಿ ಕಷಾಯ ಈ ಥರ ಇವುಗಳನ್ನು ಸೇವಿಸಬಹುದು. ಹಾಗೆಯೇ ಮಲವಿಸರ್ಜನೆಯು ಇನ್ನೂ ಸುಲಭವಾಗಲು ತ್ರಿಫಲಚೂರ್ಣ ಅಥವಾ ಹರಳೆಣ್ಣೆ ಇದರ ಪ್ರಯೋಗವನ್ನು ಸಹ ನಾವು ಹೇಳ್ತೇವೆ. ಇದು ಸಾಮಾನ್ಯವಾಗಿ ಕಾಣ್ತದೆ. ಮತ್ತೆ ನಮ್ಮ ಕೆಲವು ರೋಗಿಗಳಲ್ಲಿ ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಊತ ಜಾಸ್ತಿ ಇರ್ತದೆ, ಆ ಊತದಿಂದ ಅತಿಯಾದ ನೋವು ಇರ್ತದೆ, ಅವರಿಗೆ ದಿನನಿತ್ಯದ ಕೆಲಸವನ್ನು ಮಾಡಲಿಕ್ಕಾಗಲ್ಲ, ಹಾಗೂ ರಕ್ತ ಸೋರುವಿಕೆ ಜಾಸ್ತಿ ಇರ್ತದೆ. ಇಂತಹ ಸಂದರ್ಭದಲ್ಲಿ ನಾವು ನಾಗಕೇಶರ ಅಥವಾ ಶುಂಠಿ ಇದನ್ನು, ಸುವರ್ಣಗೆಡ್ಡೆ ಇದರದನ್ನು ಅವರಿಗೆ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತವೆ. ಅಥವಾ ಒಣ ಅಂತ ಹೇಳಿದ್ರೆ, ಅಥವಾ ಡ್ರೈ ಅರ್ಷಸ್, ಎಲ್ಲಿ ನಮಗೆ ಬ್ಲೀಡಿಂಗ್ ಕಮ್ಮಿ ಇರ್ತದೆ ಅಥವಾ ರಕ್ತ ಸೋರಿಕೆ ಇರುವುದಿಲ್ಲ, ಅಂಥದ್ರಲ್ಲಿ ಆರಗ್ವದಾದಿ ಕಷಾಯ ಇಂಥದ್ದುಗಳನ್ನು ನಾವು ವಿಶೇಷವಾಗಿ ಹೇಳ್ತೇವೆ. ಹಾಗೆಯೇ ವಿಶೇಷ ಆಯುರ್ವೇದ ವಿಧಾನಗಳು ಅಂತ ಹೇಳಿದ್ರೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಉಡುಪಿಯಲ್ಲಿ ಎಲ್ಲಾ ತರದ ಒಂದು ಮೂಲವ್ಯಾಧಿಗಳಿಗೆ ಚಿಕಿತ್ಸೆ ಇದೆ. ನಮ್ಮಲ್ಲಿ ಗ್ರೇಡ್ 2, 3 ಅಥವಾ 4 ಇವುಗಳಲ್ಲಿ ನಾವು ವಿಶೇಷವಾದ ಆಯುರ್ವೇದ ಚಿಕಿತ್ಸೆಯನ್ನು ಕೈಗೊಳ್ತೇವೆ. ಅದರಲ್ಲಿ ಮೊದಲನೇದಾಗಿ ಕ್ಷಾರಕರ್ಮ ಅಂತ ಹೇಳಿ ಮಾಡ್ತೇವೆ. ಈ ಕ್ಷಾರಕರ್ಮ ಅಂತ ಹೇಳೋದು ಒಂದು ಕ್ಷಾರ ಅಂತ ಹೇಳುವಂಥದ್ದು, ನಮ್ಮ ಒಂದು ಔಷಧಿಯನ್ನು ನಾವು ತಯಾರಿಸಿ ಒಳಗೆ ಅಂತ ಹೇಳಿದ್ರೆ ಗುದದ್ವಾರದ ಒಳಗಿರುವ ಮೂಲವ್ಯಾಧಿಗಳಲ್ಲಿ ಈ ಲೇಪನವನ್ನು ಹಚ್ಚುತ್ತೇವೆ. ಈ ಕ್ಷಾರಕರ್ಮದಲ್ಲಿ ಹೇಗೆ ಅಂತ ಹೇಳಿದ್ರೆ, ರಕ್ತ ಸೋರುವಿಕೆ ಇರುವಂಥದ್ದನ್ನು ನಿಲ್ಲಿಸುತ್ತದೆ ಮತ್ತು ಆ ಮೂಲವ್ಯಾಧಿಯ ಗೆಡ್ಡೆಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುತ್ತದೆ. ಇನ್ನೊಂದು ಚಿಕಿತ್ಸೆ ಅಂತ ಹೇಳಿದ್ರೆ ಕ್ಷಾರಸೂತ್ರ ಅಂತ ಹೇಳಿ ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತೀರಿ. ಕ್ಷಾರಸೂತ್ರ ಪ್ರಯೋಗ ಅಂತ ಹೇಳುವಂಥದ್ದು, ಹೊರಗಡೆ ಬಾಹ್ಯ ಅರ್ಷಸ್ ಅಥವಾ ಮೂಲವ್ಯಾಧಿಯಲ್ಲಿ ನಾವು ಈ ನೂಲಿನಲ್ಲಿ ಅಳವಡಿಸಿಕೊಳ್ತೇವೆ. ಇದು ಹೊರಗಡೆ ಪ್ರೊಲ್ಯಾಪ್ಸ್ಡ್ ಆಗಿರುವಂತಹ ಅಥವಾ ಹೊರಬಂದಿರುವಂತಹ ಕೆಲವು ಅರ್ಷಸ್ಗಳಲ್ಲಿ ಅಥವಾ ಮೂಲವ್ಯಾಧಿಗಳಲ್ಲಿ ಉಪಯೋಗಿಸುತ್ತೇವೆ. ಸ್ಥಾನಿಕ ಅನಸ್ಥೀಷ್ಯದಲ್ಲಿ ಮಾಡಿ ರೋಗಿಗಳನ್ನು ಅವತ್ತೇ ಮನೆಗೆ ಕಳಿಸಬಹುದು. ಹಾಗೆ ಇದೆ ಅಗ್ನಿಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ, ಥರ್ಮಲ್ ಕಾಟರಿ ಅಥವಾ ಮೂಲವ್ಯಾಧಿಗೆ ಕರೆಂಟ್ ಅನ್ನು ಪಾಸ್ ಮಾಡಿ ಅದನ್ನು ಸಣ್ಣದಾಗಿ ಮಾಡುವಂತದ್ದು, ಅದನ್ನು ಗುಣಪಡಿಸುವಂತಹ ವಿಶೇಷ ಚಿಕಿತ್ಸೆಯು ನಮ್ಮಲ್ಲಿ ಇದೆ.
1: ಧನ್ಯವಾದಗಳು ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
0: ಧನ್ಯವಾದ ಸರ್.
2: ಇದುವರೆಗೆ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಕ್ಕೆ ಫಿಶರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
3: ಈಗ ನಮ್ಮ ಜೊತೆ ಇದ್ದಾರೆ ಶಲ್ಯ ತಂತ್ರ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸಹನಾ ಕಾಮತ್ ಅವರು. ನಮಸ್ಕಾರ ಡಾಕ್ಟರ್.
4: ನಮಸ್ಕಾರ ಸರ್.
3: ನಾವು ಇವತ್ತು ಮಾತಾಡುವ ವಿಷಯ ಅಂತ ಹೇಳಿದ್ರೆ ಫಿಶರ್ ಅನ್ನುವಂತಹ ಕಾಯಿಲೆಯ ಬಗ್ಗೆ. ಸಾಮಾನ್ಯವಾಗಿ ಗುದದ್ವಾರದ 2-3 ಕಾಯಿಲೆಗಳಿದ್ದಾವೆ, ಸಾಮಾನ್ಯ ಮನುಷ್ಯರಿಗೆ ಅದೆಲ್ಲ ಒಂದೇ ತರ ಅಂತ ಹೇಳುವಂತಹ ಒಂದು ಕಲ್ಪನೆ ಇದೆ. ಫಿಶರ್ ಅನ್ನುವಂತಹ ಕಾಯಿಲೆ ಇದು ಯಾವ ತರದ ಕಾಯಿಲೆ?
4: ಇದು ಗುದದ್ವಾರದಲ್ಲಿ ಬರುವಂತ ಚರ್ಮದ್ದು ಸಮಸ್ಯೆ. ಚರ್ಮ ಒಡೆತದೆ, ಮಲ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿ ಮತ್ತೆ ಒತ್ತಡಕ್ಕೆ ಒಳಗಾದ್ರೆ, ಅಂದ್ರೆ ಪೇಷಂಟ್ ಜಾಸ್ತಿ ಪ್ರೆಷರ್ ಕೊಟ್ರೆ ಅದು ಮೋಷನ್ ಬರುವಾಗ ಆ ಜಾಗದ್ದು ಚರ್ಮ ಹರಿದು ಅಲ್ಲಿಂದ ಸ್ವಲ್ಪ ರಕ್ತಸ್ರಾವ, ಅಲ್ಲಿಂದ ಸ್ವಲ್ಪ ನೋವು. ಯಾವ ತರದ ನೋವು ಅಂದ್ರೆ ಚುಚ್ಚಿದಾಗೆ ಇಲ್ಲ ಕತ್ತರಿಸಿದಾಗೆ ಅಷ್ಟು ನೋವಿದ್ದು, ಅದು ಸಾಧಾರಣ ಒಂದು 1/2 ಗಂಟೆಯಿಂದ ಸಾಧಾರಣ ಇಡೀ ದಿನ ತನಕ ಅಷ್ಟು ನೋವಿರುತ್ತೆ. ಪ್ಲಸ್ ಆ ಜಾಗದಲ್ಲಿ ಉರಿಯೂತ ಸಮೇತ ಇರುತ್ತೆ. ಅದ್ರ ಜೊತೆ ಕೆಲವು ಸಲ ಕೆಲವರಿಗೆ ಒಂದು ಸಣ್ಣ ಚರ್ಮದ್ದು ಅಂಕುರ ತರ ಹೊರಗೆ ಬರುತ್ತೆ.
3: ರಕ್ತಸ್ರಾವ ಆಗುವ ಬೇರೆ ಕಾಯಿಲೆಗಳು ಕೂಡ ಇದಾವೆ, ಆ ಕಾಯಿಲೆಗಳಿಗೂ ಇದಕ್ಕೂ ವ್ಯತ್ಯಾಸಗಳು ಹೇಗೆ ಗೊತ್ತಾಗುವಂತದ್ದು?
4: ಫಿಶರಿನ್ ಏನೋದಲ್ಲಿ ಆಗುವಂತದ್ದು ರಕ್ತಸ್ರಾವ ಮಲದ ಮೇಲೆ ಒಂದು ಗೆರೆ ತರ ಬರುತ್ತೆ. ಹೆಚ್ಚು ರಕ್ತಸ್ರಾವ ಏನಾಗುದಿಲ್ಲ, ಈಗ ಬೇರೆ ರೋಗಗಳಲ್ಲಿ ಪೈಲ್ಸ್ ಅಲ್ಲಿ ಸಾಧಾರಣ ಒಂದು ಬಿಂದು ಬಿಂದು ತರ ಬಿದ್ದು ಒಂದು ರಾಶಿ ರಕ್ತ ಹೋಗುವ ಸಾಧ್ಯತೆ ಇರ್ತದೆ. ಕ್ಯಾನ್ಸರ್ ಸಮೇತ ರಕ್ತಸ್ರಾವವನ್ನು ಮಾಡಿಸ್ತದೆ. ಅದು ಬಹಳ

0: ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಲಸ ಒಂದು ದ್ರವ ರೂಪದಲ್ಲಿ ಹೋಗಿ ರಾಶಿ ರಕ್ತ ಅದರ ಜೊತೆ ಹೋಗುವಂಥದ್ದು, ಇದು ಕ್ಯಾನ್ಸರ್ ರೋಗದ್ದು ಲಕ್ಷಣ. ಫಿಸ್ಟುಲಾದಲ್ಲಿ ಆಗುವಂಥದ್ದು ಕೀವು, ಅದರ ಜೊತೆ ಸ್ವಲ್ಪ ರಕ್ತ ಹೋಗುವಂಥದ್ದು, ಒಂದು ಬೊಟ್ಟ ಅಷ್ಟೇ ರಕ್ತ ಹೋಗ್ಬೋದು ಅದರಲ್ಲಿ. ಈಗ ನಮ್ಮ ಫಿಶರಲ್ಲಿ ಮಲದ ಮೇಲೆ ಗೆರೆ ಎಳೆದ ಹಾಗೆ ರಕ್ತ ಹೋಗ್ತದೆ.
1: ಈಗ ಈ ಕಾಯಿಲೆ ಬರಲಿಕ್ಕೆ ಮುಖ್ಯವಾಗಿ ಏನು ಕಾರಣಗಳು?
0: ಒಂದು ದೇಹದ ಶುಷ್ಕತೆ, ಅಂದ್ರೆ ಕರೆಕ್ಟ್ ಆಗಿ ನೀರು ಕುಡಿಯದೇ ಇರುವಂತದ್ದು, ಹಾಲು ಇಲ್ಲ ತೇವಾಂಶ ಇರುವಂತದ್ದು, ತುಪ್ಪ ಇರ್ಬೋದು, ಎಣ್ಣೆ ಪದಾರ್ಥ ಇರ್ಬೋದು, ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ತಗೊಳ್ಳದೇ ಇರುವುದು ಆಹಾರದಲ್ಲಿ, ಇಲ್ಲ ಅತಿ ಉಪವಾಸ, ವಾತದೋಷಕ್ಕೆ ಜಾಸ್ತಿ ಮಾಡುವಂತದ್ದು ಆಹಾರಗಳು ಕರೆದ ವಸ್ತು ಇರ್ಬೋದು, ಇಲ್ಲ ತೀರಾ ಒಣ ವಸ್ತು ಇರ್ಬೋದು, ಇಲ್ಲ ಜಾಸ್ತಿ ಉಪವಾಸ ಮಾಡುವಂತದ್ದು ಇರ್ಬೋದು, ಇಂಥದ್ದೆಲ್ಲ ವಾತದೋಷ ಜಾಸ್ತಿ ಮಾಡಿಸ್ತದೆ. ಪ್ಲಸ್ ಕೆಲವರಿಗೆ ಅತಿಸಾರ ಸ್ಟಾರ್ಟ್ ಆಗ್ತದೆ. ಅತಿಸಾರ ಆದಾಗ ಸಹ ಹೀಗೆ ಒಂದು ಫಿಶರಿನೇನು ಆ ಜಾಗದ್ದು ಚರ್ಮ ಒಡೆತಕ್ಕೆ ಒಳಗಾಗುವಂಥದ್ದು ಅದು ಸಹ ಇರ್ತದೆ. ಮತ್ತೆ ನಾರಿನಂಶ ಕಮ್ಮಿ ತಿನ್ನೋದ್ರಿಂದ ಹೀಗಾಗೋದು, ಇಂಥದ್ದೆಲ್ಲ ಕಾರಣಗಳಿಂದ ಫಿಶರಿನೇನು ಬರ್ತದೆ.
1: ಈಗ ಇದು ಯಾವ ವಯಸ್ಸಿನವರಲ್ಲಿ ಬರ್ತದೆ ಅಂತ ಏನಾದರೂ, ಇಂಥದ್ದೇ ವಯಸ್ಸಿನಲ್ಲಿ ಹೀಗೆ ಬರ್ತದೆ ಇಂಥದ್ದೇನಾದ್ರೂ ಉಂಟಾ?
0: ಅಂದ್ರೆ ಫಿಸಿಕಲ್ ಎಕ್ಸಸೈಸಸ್ ಏನು ಹೇಳ್ತೇವೆ ನಾವು, ಅವೆಲ್ಲ ಅತಿ ಮಾಡಿದ್ರೆ ಇಲ್ಲ ಮಾಡದೇ ಇದ್ದಲ್ಲಿ ಇಂಥದ್ದೆಲ್ಲ ಆಗುವ ಸಾಧ್ಯ. ಸೆಡೆಂಟ್ರಿ ಲೈಫ್ ಸ್ಟೈಲ್, ಒಂದೊಮ್ಮೆ ತಿನ್ನುವಂಥದ್ದು ತಿಂದು ಅಲ್ಲೇ ಮಲಗುವಂಥದ್ದು, ಇಂಥವರಲ್ಲಿ ಇಂಥದ್ದೆಲ್ಲ ಕಂಡು ಬರುವ ಸಾಧ್ಯತೆ ಇದೆ. ಮತ್ತೆ ಇದು ಲೈಫ್ ಸ್ಟೈಲ್ ಮಾಡಿಫೈ ಮಾಡಿದ್ರೆ ಕರೆಕ್ಟ್ ಆಗುವಂಥದ್ದು ಡಿಸೀಸ್. ಮತ್ತೆ ಇದರಲ್ಲಿ ವಯೋಮಿತಿ ಏನೂ ಇಲ್ಲ. ಸ್ವಲ್ಪ ಗರ್ಭಿಣಿಯರಲ್ಲಿ ಸಹ ಇಂಥದ್ದು ಕಂಡು ಬರುವ ಸಾಧ್ಯತೆ ಇದೆ. ಗರ್ಭಿಣಿಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಮೋಷನ್ ಸ್ವಲ್ಪ ಹಾರ್ಡ್ ಹೋಗ್ತದೆ. ಒಂದ ಗರ್ಭಿಣಿ ಫಿಸಿಯಾಲಜಿ ಹಾಗೆ ಇರ್ತದೆ, ಇಲ್ಲ ಅವರಿಗೆ ಕೊಟ್ಟಿರುವಂಥದ್ದು ರಕ್ತ ಜಾಸ್ತಿ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಕಬ್ಬಿಣದ ಅಂಶದ ಮಾತ್ರೆಗಳಿಂದ ಸಹ ಹಾಗೆ ಆಗುವ ಸಾಧ್ಯತೆ ಇರ್ತದೆ.
1: ಈಗ ಬೇರೆ ಯಾವುದಾದ್ರೂ ಕಾಯಿಲೆ ಇದ್ರೆ ಆ ಕಾಯಿಲೆಯಿಂದ ಇದು ಬರುವಂತಹ ಚಾನ್ಸಸ್ಗಳು ಉಂಟಾ?
0: ಅತಿಸಾರ ಇಲ್ಲ ಮಲಬದ್ಧತೆ ಅವು ಕಾಯಿಲೆ ಅಂತ ಹೇಳಲಿಕ್ಕೆ ಆಗಲ್ಲ. ಅವು ಲಕ್ಷಣವು ಪ್ಲಸ್ ಇದಕ್ಕೆ ಫಿಶರಿಗೆ ಒಂದು ಕಾರಣ ಸಮೇತ.
1: ಔಷಧಗಳಿಂದ ಈ ತರ ಆಗುವಂತದ್ದುಂಟಾ?
0: ಔಷಧ ನಾವು ಸರ್ವೇ ಸಾಮಾನ್ಯ ಓಪಿಡಿಗಳಲ್ಲಿ ಬಂದ ಪೇಷಂಟ್ಸ್ ಅವ್ರು ಮಾತಾಡುವಂಥದ್ದೆಲ್ಲ ಕೇಳುವಾಗ, ಒಂದ ಆಂಟಿ ಡಿಪ್ರೆಸೆಂಟ್ ಅಂದ್ರೆ ನಿದ್ರೆ ಬರದೇ ಇದ್ದಾಗ ಮಾತ್ರೆ ತಗೊಳ್ಳುವವರಲ್ಲಿ ಇಂಥದ್ದು ಜಾಸ್ತಿ ಕಂಡು ಬಂದಿವೆ. ಅದರ ಜೊತೆ ಯಾರು ಕ್ಯಾಲ್ಶಿಯಂ ಮಾತ್ರೆ ಅವರಿಗೆ ಮಲಬದ್ಧತೆ ಕಂಡು ಬರ್ತದೆ. ಮತ್ತೆ ಇಂಥದ್ದೆಲ್ಲ ಸಾಮಾನ್ಯವಾಗಿ ಚಿರ ಆಗುವಂಥದ್ದು ಎಲ್ಲ ಕಂಡು ಬಂದಿದೆ. ರಕ್ತ ಜಾಸ್ತಿ ಆಗ್ಲಿಕ್ಕೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಲಿಕ್ಕೆ ಕಬ್ಬಿಣದ ಅಂಶ ಇರುವ ಮಾತ್ರೆಗಳಿಂದ ಸಹ ಕೆಲವರಿಗೆ ಮೋಷನ್ ಹಾರ್ಡ್ ಆಗಿ ಅವರಿಗೆ ಅಲ್ಲಿ ರಕ್ತ ಬರುವಂತದ್ದು ಸಾಧ್ಯತೆ ಇರ್ತದೆ.
1: ಈಗ ಇದು ಒಂದು ಮೊದಲಿಗೆ ಕಾಣಿಸಿಕೊಂಡಾಗ ಪೇಷಂಟ್ ಏನ್ ಮಾಡಬೇಕು?
0: ಮೊದಲಿಗೆ ಕಾಣಿಸಿಕೊಂಡಾಗ ಅವರಿಗೆ ಈಗ ಡಾಕ್ಟರ್ ಹತ್ರ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿಕ್ಕೆ ಇರ್ಬೋದು. ಮನೆಯಲ್ಲಿ ಇಮಿಡಿಯೇಟ್ ಆಗಿ ಒಂಚೂರು ನೋವು ಕಮ್ಮಿ ಮಾಡ್ಲಿಕ್ಕೆ, ನಿವಾರಣೆ ಮಾಡ್ಕೊಳ್ಲಿಕ್ಕೆ ಒಂದು ಹದ ಬಿಸಿ ಇರುವಂತದ್ ನೀರಿದು ಒಂದು ಟಬ್ ಸ್ವಲ್ಪ ಉಪ್ಪು ಹಾಕಿ ಅದರೊಳಗೆ ಕುಳಿತುಕೊಂಡು ಆವಾಗ ಅವರಿಗೆ ಅಲ್ಲಿ ರಿಲ್ಯಾಕ್ಸ್ ಸ್ಪಿಂಕ್ಟರ್ ಅಂತ ಹೇಳ್ತೇವೆ ನಾವು, ಇಂಟರ್ನಲ್ ಸ್ಪಿಂಕ್ಟರ್ಸ್, ಅವು ಮಾಂಸ ಪೇಶಿಗಳು ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತವೆ, ನೋವು ಸ್ವಲ್ಪ ಮಟ್ಟಿಗೆ ಇಮಿಡಿಯೇಟ್ ಆಗಿ ಕಮ್ಮಿ ಆಗ್ತದೆ, ಅವರಿಗೆ ಸ್ವಲ್ಪ ಟೈಮ್ ಸಿಗ್ತದೆ ಡಾಕ್ಟರ್ ಹತ್ರ ಬರ್ಲಿಕ್ಕೆ, ಇಲ್ಲ ಆ ಜಾಗಕ್ಕೆ ಸ್ವಲ್ಪ ಎಣ್ಣೆದ ಅಂಶ ಮುಟ್ಟಿಸ್ಕೊಳ್ಬಹುದು.
1: ಈ ತರ ರಕ್ತ ಹೋದಾಗ ಪೇಷಂಟ್ಗಳು ಬರುವುದಿಲ್ಲ, ನಾಳೆ ಇದು ಸರಿ ಆಗ್ತದೆ, ನಾಳ್ದು ಸರಿ ಆಗ್ತದೆ ಅಂತ ಸುಮಾರು ಹೀಗೆ ಸ್ವಲ್ಪ ಸಮಯ ಆದ್ರೆ ಇದು ಮುಂದೆ ಏನಾದ್ರೂ ಬೇರೆ ಟರ್ನ್ ಆಗುವಂತಹ ಚಾನ್ಸ್, ಬೇರೆ ಏನಾದ್ರೂ ಆಗುವಂತಹ ಒಂದು ಅವಕಾಶ ಉಂಟಾ?
0: ಕರೆಕ್ಟ್, ಫಿಶರಿನೇನು ಹೌದಾ ಅಲ್ವಾ ಅಂತ ಒಂದು ಸಲ ಬಂದು ಡಾಕ್ಟರಿಗೆ ತೋರಿಸಿ ಅದು ಅವ್ರು ಪರೀಕ್ಷಿಸಿ ಕರೆಕ್ಟ್ ಡಯಾಗ್ನೋಸಿಸ್ ಆಗದೆ ಅವರೇ ಕನ್ಕ್ಲೂಡ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ನಾವು ಮಾಹಿತಿ ಹಂಚ್ತಾ ಇದ್ದೇವೆ, ಆದ್ರೂ ಈ ಮಾಹಿತಿ ಪ್ರಕಾರ ಹಾಗೆ ಇತ್ತು ಹೀಗಿತ್ತಂತ ಅವರು ಭಾವಿಸ್ಕೊಳ್ಲಿಕ್ಕಿಲ್ಲ, ಅವ್ರು ಬರಲೇಬೇಕಾಗ್ತದೆ. ಇನ್ ಕೇಸ್ ಅವ್ರು ಬರದೆ ಜಾಸ್ತಿ ದಿನ ತಳ್ಳಿದ್ರೆ ಒಂದ ಅವರಿಗೆ ಆ ಜಾಗದಲ್ಲಿ ಕುರ ಬರುವಂತದ್ದು, ಇಲ್ಲ ಆ ಜಾಗದಲ್ಲಿ ಅವರಿಗೊಂದು ಚರ್ಮದ ಅಂಕುರ ದೊಡ್ಡದಾಗಿ ಬೆಳೆಯುವಂಥದ್ದು, ಅದು ಆಪರೇಷನ್ ಮಾಡದೆ ಸರ್ಜರಿ ಮಾಡದೆ ಅದು ಆ ಜಾಗದಿಂದ ಹೋಗುದಿಲ್ಲ. ಮತ್ತೆ ಅವರಿಗೆ ಆ ಜಾಗದಲ್ಲೇ ಪುನಃ ಈಗ ಅದು ಒಂದು ಸಲ ಅವರಿಗೆ ಉತ್ಪತ್ತಿ ಆದ್ರೆ ಅದು 21 ದಿನ ಹಾಗೆ ಇರಬಹುದು. ಮೆಡಿಸಿನ್ ಇಂದ ಸಹ ಮೆಡಿಸಿನ್ ಇಲ್ಲದೆ ತನ್ನಷ್ಟಕ್ಕೆ ಗಾಯ ಏನ್ ಚಿರ ಆಗಿದೆ ಅದು 21 ದಿನದಲ್ಲಿ ಗುಣ ಆಗ್ತದೆ. ಇನ್ ಕೇಸ್ ಅವ್ರ ಮುಂದಕ್ಕೆ ಸಹ ಮಸಾಲೆ ಪದಾರ್ಥ ಕರ್ದ ವಸ್ತು ಅದೆಲ್ಲ ಜಾಸ್ತಿ ತಿಂದ್ರೆ ಮೋಷನ್ ಹಾರ್ಡ್ ಹೋಗಿ ಪುನಃ ಅವರಿಗೆ ಇಂಥದ್ದು ಆಗುವ ಸಾಧ್ಯತೆ ಇದೆ.
1: ಈಗ ಒಂದ್ಸಲ ಇದು ಆದ ಮೇಲೆ ನಿಮ್ಮಲ್ಲಿಗೆ ಬಂದ್ರೆ ಇದಕ್ಕೆ ಚಿಕಿತ್ಸೆ ಯಾವ ತರ?
0: ಇದರಲ್ಲಿ ಚಿಕಿತ್ಸೆ ಕೊಡುವಾಗ ಎರಡು ವಿಧದ್ದು ಫಿಶರಿನೇನೋ ಇವೆ. ಒಂದು ಅಕ್ಯೂಟ್ ಅಂತ ಹೇಳ್ತೇವೆ, ಸದ್ಯ ಇತ್ತೀಚೆಗೆ ಆಗಿದ್ದು, ಒಂದು ವಾರದೊಳಗೆ ಆಗಿ ಒಂದು ಪೇಷಂಟ್ ನಮ್ಮ ಹತ್ರ ಬಂದ್ರೆ ಅದನ್ನ ನಾವು ಡಯಾಗ್ನೋಸ್ ಮಾಡುವಾಗ ಅಕ್ಯೂಟ್ ಫಿಶರ್ ಅಂತ ಹೇಳ್ತೇವೆ. ಕ್ರಾನಿಕ್ ಫಿಶರ್ ಅಂತ ಇನ್ನೊಂದು ವಿಂಗಡಣೆ ಇದೆ. ಕ್ರಾನಿಕ್ ಫಿಶರ್ ಅಂದ್ರೆ ದೀರ್ಘಕಾಲದಿಂದ ಅವರಿಗೆ ಆಗ್ತಾ ಇದೆ, ಅದು ಆಗಿ ಸ್ವಲ್ಪ ದಿನ ಆರಾಮಿದ್ದು ಪುನಃ ಅವರಿಗೆ ಪುನಃ ಫಿಶರಿನೇನೋ ಆಗುವವರಿಗೆ ಕ್ರಾನಿಕ್ ಫಿಶರಿನೇನೋ ಅಂತ ಹೇಳ್ತೇವೆ. ಈಗ ಅಕ್ಯೂಟ್ ಅವರಿಗೆ ನಾವು ಇಮಿಡಿಯೇಟ್ ಆಗಿ ಮೆಡಿಸಿನ್ಸ್ ಕೊಡುವಂಥದ್ದು, ಓವರಲ್ ಮೆಡಿಕೇಶನ್ ಅಂತ ಹೇಳ್ತೇವೆ, ಮೆಡಿಸಿನ್ ಕೊಡುವಂಥದ್ದು.

0: ಅಪ್ಲಿಕೇಶನ್ ಅಂದರೆ ಆ ಜಾಗಕ್ಕೆ ಏನಾದರೂ ಹಚ್ಕೊಳ್ಳಿಕ್ಕೆ ಕೊಡುವಂಥದ್ದು, ಇಲ್ಲ ಕೂತ್ಕೊಳ್ಳಿಕ್ಕೆ ನಮ್ಮದು ಮೆಡಿಕೇಟೆಡ್ ಕಷಾಯ ಔಷಧೀಯ ಕಷಾಯ ಕೊಡುವಂಥದ್ದು ಅವು ಮಾಡ್ತೇವೆ. ಕ್ರಾನಿಕ್ ಫಿಷರಿಗಾಗುವಾಗ ಸರ್ವೇ ಸಾಮಾನ್ಯ ಅವರಿಗೆ ಒಂದು ಚರ್ಮ ಅಂಕುರ ಬೆಳೆದಿರ್ತದೆ, ಆ ಬೆಳೆದಿರೋ ಚರ್ಮ ಅಂಕುರ ತೆಗಿಬೇಕಾದ್ರೆ ಸರ್ಜರಿ ಬೇಕೇ ಬೇಕಾಗ್ತದೆ. ಏನು ಹಚ್ಕೊಂಡ್ರು ಏನು ಹೊಟ್ಟೆಗೆ ಮದ್ದು ತಗೊಂಡ್ರು ಆ ಅಂಕುರ ಹೋಗುದಿಲ್ಲ. ನೋವೇನಾದ್ರೂ ಇದ್ರೆ, ಮೋಷನ್ ಏನಾದ್ರೂ, ಮಲಬದ್ಧತೆ ಏನಾದ್ರೂ ಇದ್ರೆ ಅವೆಲ್ಲ ಕ್ಲಿಯರ್ ಆಗ್ತದೆ. ನಾವು ಕ್ರಾನಿಕ್ ಫಿಷರಿನ ಏನೋಗೆ ಮೆಡಿಸಿನ್ ಕೊಡ್ತೇವೆ, ಪ್ಲಸ್ ಸರ್ಜರಿ ಸಹ ಮಾಡಿಸ್ತೇವೆ.
1: ಈ ಆಯುರ್ವೇದದಲ್ಲಿ ಕೂಡ ಸರ್ಜರಿ ಅನ್ನುವಂಥದ್ದು ಉಂಟಾ ಅನ್ನುವಂಥದ್ದು? ಸಾಮಾನ್ಯವಾಗಿ ಆಯುರ್ವೇದ ಅಂದ್ರೆ ಔಷಧ ಕೊಟ್ಟು ಗುಣ ಮಾಡ್ತಾರೆ ಅಂತ ಇರ್ತದೆ.
0: ಆಯುರ್ವೇದದಲ್ಲಿ ಶಲ್ಯತಂತ್ರ ವಿಭಾಗ ಅಂತ, ಜನರಲ್ ಸರ್ಜರಿ ವಿಭಾಗ ಅಂತಾನೆ ಇದೆ. ನಾನು SDM ಆಯುರ್ವೇದ ಹಾಸ್ಪಿಟಲ್ ಆ್ಯಂಡ್ ಕಾಲೇಜ್ ಇದು ಅಸಿಸ್ಟೆಂಟ್ ಪ್ರೊಫೆಸರ್. ಇಲ್ಲಿ ನಮಗೆ ಶಲ್ಯತಂತ್ರ ವಿಭಾಗ ಅಂತ ಹೇಳುವಂಥದ್ದು ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತಾನೆ ಇದೆ. ಇಲ್ಲಿ ನಾವು ಇಂಥದ್ದು ಕೇಸಸ್ಗಳಿಗೆ ಬೇಸ್ಡ್ ಆನ್ ಇದು ಅಕ್ಯೂಟಾ ಕ್ರಾನಿಕಾ ಅಂತ ನೋಡಿ ಅದಕ್ಕೆ ಸೂಕ್ತ ಪರೀಕ್ಷೆ ನಡೆಸಿ ಅದಕ್ಕೆ ಸೂಕ್ತವಾದದ್ದು ಚಿಕಿತ್ಸೆ ಸಹ ಕೊಡ್ತೇವೆ ಇಲ್ಲಿ.
1: ಈಗ ಒಂದ್ಸಲ ನೀವು ಶಸ್ತ್ರಚಿಕಿತ್ಸೆ ಮಾಡಿ ಅದರ ನಂತರ ಅವರಿಗೆ ಪೇಷಂಟ್ ಮನೆಗೆ ಹೋಗುವಾಗ ನೀವು ಏನು ಅಡ್ವೈಸ್ ಕೊಡ್ತೀರಿ?
0: ಆವಾಗ ಅವರಿಗೆ ಪಥ್ಯ ಅಪಥ್ಯ ಅಂತ ಹೇಳುವಂಥದ್ದು ತುಂಬಾ ಅನುಕೂಲಕರ ಆಗ್ತದೆ. ಅಪಥ್ಯ ಫಸ್ಟ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅವರು ಆದಷ್ಟು ಮಸಾಲೆ ಪದಾರ್ಥ, ಕರಿದ ಪದಾರ್ಥ ಆಹಾರದಲ್ಲೆಲ್ಲ ಆದಷ್ಟು ಕಮ್ಮಿ ಮಾಡಬೇಕು. ನಾವು ಏನು ರೆಡ್ ಮೀಟ್ ಅಂತ ಹೇಳ್ತೇವೆ, ಇಲ್ಲ ಚಿಕನ್, ಕೆಲವರಿಗೆ ಚಿಕನ್ ಇದ್ದು ದಿನ ತಿನ್ಬೇಕಂತ ಅವರಿಗೊಂದು ಮನಸ್ಸಲ್ಲಿ ಇರ್ತದೆ, ಅಂಥದ್ದೆಲ್ಲ ಮಾಡಿಕೂಡ್ದು. ಯಾಕಂದರೆ ಇಂಥದ್ದೆಲ್ಲ ವಸ್ತುಗಳಿಂದ ಪ್ರೋಟೀನ್ ರಿಲೀಸ್ ಆಗ್ತದೆ, ಪ್ಲಸ್ ಅವರಿಗೆ ಮೋಷನ್ ಸಹ ಹಾರ್ಡ್ ಆಗ್ತಾ ಹೋಗ್ತದೆ. ಮಲಬದ್ಧತೆ, ಕಾನ್ಸ್ಟಿಪೇಷನ್ ಇಲ್ಲ ಅಂಥದ್ದೇನಾದರೂ ಆದರೆ ಇದು ಪುನಃ ಉತ್ಪತ್ತಿಯಾಗುವ ಸಾಧ್ಯತೆ ಇರ್ತದೆ. ಒಂದು, ಇನ್ನೊಂದು ಆದಷ್ಟು ಅವರು ನೀರನ್ನು ಕುಡಿಬೇಕಾಗ್ತದೆ. ನೀರಿನ ಅಂಶ ಇರುವಂಥದ್ದು ದಿನ ಒಂದು ಲೋಟ ತಕ್ರ ಅಂದರೆ ಮಜ್ಜಿಗೆ ಕುಡಿಲೇಬೇಕು. ಮತ್ತು ಹಾಲು ಹಾಗೂ ಅದರ ಉತ್ಪನ್ನಗಳು, ತುಪ್ಪ ಇರ್ಬೋದು, ಹಾಲು ಇರ್ಬೋದು, ಇಲ್ಲ ಸ್ವಲ್ಪ ಬೆಣ್ಣೆ ಇರ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ದಿನ ಊಟದಲ್ಲಿ ಇಲ್ಲ ಆಹಾರದಲ್ಲಿ ಸೇವಿಸಬೇಕು. ಮತ್ತು ವಿಹಾರ ಅಂತ ಹೇಳುವಾಗ ಆ್ಯಕ್ಟಿವಿಟೀಸ್, ನಮ್ಮ ಆ್ಯಕ್ಟಿವಿಟೀಸ್ ಹೇಗಿರಬೇಕು, ಲಘು ಎಕ್ಸಸೈಸ್, ಲಘು ವ್ಯಾಯಾಮ ಮಾಡಬೇಕು ಅವರು. ನಿದ್ರೆ ಒಳ್ಳೆಯದಾಗಿರ್ಬೇಕು ಅವ್ರದ್ದು. ನಿದ್ರೆ ಸರ್ವೇ ಸಾಮಾನ್ಯ 5 ಗಂಟೆಯಿಂದ 6 ಗಂಟೆ ಮಾಡಲೇಬೇಕು ಅವರು. ಮಸಾಲ ಕರಿದ ಪದಾರ್ಥ ಅವರು ತಿನ್ನಲೇಬಾರ್ದು, ಯಾಕಂದರೆ ಅದರಿಂದ ಮೋಷನ್ ಅಂದರೆ ಮಲ ಸ್ವಲ್ಪ ಕಠಿಣ ಆಗಿ ಗಾಢವಾಗಿ ಅವರಿಗೆ ಮಲ ಹೊರಗೆ ಹಾಕುವಾಗ ಚರ್ಮ ಹರಿದು ರಕ್ತಸ್ರಾವ ಆಗ್ತದೆ. ಇನ್ನೊಂದು, ಅವರು ಮೋಷನ್ ಬಂದ ಕೂಡಲೇ, ಅದು ಏನು ಅರ್ಜ್ ಅಂತ ಹೇಳ್ತೇವೆ, ಡೆಫಿಕೇಶನ್ ಅರ್ಜ್, ಬಂದ ಕೂಡಲೇ ಮೋಷನ್ ಮಾಡಬೇಕು ಅವರು, ತಡ್ಕೊಳ್ಳಿಕ್ಕಿಲ್ಲ. ಮತ್ತು ಮೋಷನ್ ಬರದೇ ಹೋಗಿ ಟ್ರೈ ಮಾಡುವಂಥದ್ದು, ಜಾಸ್ತಿ ಬಿಕ್ಕುವಂಥದ್ದು ಅದು ಮಾಡಲಿಕ್ಕಿಲ್ಲ. ನಿದ್ರೆ ಕಮ್ಮಿ ಮಾಡುವಂಥದ್ದು, ಈಗ ನೈಟ್ ಡ್ಯೂಟಿ ಇರ್ತದೆ, ಆದ್ರೂ ಡೇ ಟೈಮಲ್ಲಿ ನಿದ್ರೆ ಮಾಡಿ ಸ್ವಲ್ಪ ಕಾಂಪನ್ಸೇಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲದಿದ್ದರೆ ಮೋಷನ್ ಹಾರ್ಡ್ ಆಗ್ತದೆ, ಇಲ್ಲ ಮಲ ಏನಿದೆ ಅದು ತುಂಬ ಗಟ್ಟಿಯಾಗಿ ಹೊರಗೆ ಬರ್ತದೆ. ಏನಕ್ಕೋ ಒಂದು ಕಾರಣಗಳಿಂದ ನೀರು ಕುಡಿಯದೇ ಇರುವುದು, ಹಾಗೆಲ್ಲ ಮಾಡಕೂಡದು.
1: ಈಗ ಒಟ್ಟಾರೆಯಾಗಿ ಹೇಳುವುದಿದ್ರೆ, ಸಾಮಾನ್ಯವಾಗಿ ಕಾಯಿಲೆ ಬಾರದ ಹಾಗೆ ಜನರು ಹೇಗೆ ಇದರ ಬಗ್ಗೆ ಒಂದು ಗಮನ ಹರಿಸಬೇಕು?
0: ಇದಕ್ಕೆ ಅವರು ಪಥ್ಯ ಪಾಲನೆ ಮಾಡಬೇಕಾಗ್ತದೆ. ಪಥ್ಯಗಳಲ್ಲಿ ಆಹಾರ ಪಥ್ಯ ಇದೆ, ವಿಹಾರಜ ಪಥ್ಯ ಇದೆ. ಆಹಾರಜ ಪಥ್ಯಗಳಲ್ಲಿ ಅವರು ಸಾಕಷ್ಟು ನೀರು ಕುಡಿಯುವಂಥದ್ದು, ಮಿನಿಮಮ್ ಒಂದು 2 ಲೀಟರ್ಸ್ ಆದರೂ ನೀರು ಕುಡಿಲೇಬೇಕಾಗ್ತದೆ. ಹಾಲು ಹಾಗೂ ಅದರ ಉತ್ಪನ್ನಗಳು, ದಿನ ಒಂದು ಗ್ಲಾಸ್ ಮಜ್ಜಿಗೆಯನ್ನು ಕುಡಿಬೇಕು, ಹಾಲು ಕುಡಿಬೇಕು, ಸ್ವಲ್ಪ ಬೆಣ್ಣೆ ಹಾಗೂ ಸ್ವಲ್ಪ ತುಪ್ಪ ಆಹಾರದಲ್ಲಿ ಸೇವಿಸಬೇಕು ದಿನನಿತ್ಯ. ನಮ್ಮ ಆಕ್ಟಿವಿಟೀಸ್ ಹೇಗಿರಬೇಕಂದ್ರೆ, ದಿನ ಲಘು ವ್ಯಾಯಾಮ ಮಾಡಬೇಕಾಗ್ತದೆ, ವಾಕಿಂಗ್ ಇರ್ಬೋದು ಇಲ್ಲ ಲಘು ವ್ಯಾಯಾಮ, ನಿಮಗೆ ಎಷ್ಟು ಆಗ್ತದೆ ಅಷ್ಟು, ನಿಮ್ಮ ತಾಕತ್ ಎಷ್ಟಿದೆ ಅಷ್ಟು. ಮತ್ತೆ ನಿದ್ರೆ ಸಾಧಾರಣವು 5 ಗಂಟೆಯಿಂದ 6 ಗಂಟೆ ನಿದ್ರೆ ರಾತ್ರಿ ಕಂಪಲ್ಸರಿ ಆಗಲೇಬೇಕು. ಇನ್ ಕೇಸ್ ನೈಟ್ ಡ್ಯೂಟಿ ಶಿಫ್ಟಿಂದಾಗಿ ಮಾಡ್ಲಿಕ್ಕೆ ಆಗದಿದ್ರೆ ಡೇ ಟೈಮ್ ನೆಕ್ಸ್ಟ್ ಡೇ ಸ್ವಲ್ಪ ಅದರದ್ದು ಅರ್ಧ ಮಿತಿಯಾದರೂ ಆಗಬೇಕಾಗ್ತದೆ. ಈಗ ನಾವು ಹೇಗೆ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಅದು ಸಹ ಇದಕ್ಕೆ ಕೌಂಟ್ ಆಗುವಂಥದ್ದು ವಿಷಯಗಳು. ಶಾಂತ ಚಿತ್ತದಲ್ಲಿ ಸ್ವಲ್ಪ ಸ್ವಲ್ಪನೇ ಒಳ್ಳೆ ಜಗಿದು ಊಟ ಮಾಡಬೇಕಾಗ್ತದೆ. ಘನ ಆಹಾರ ಹೊಟ್ಟೆಯ ಅರ್ಧ ಭಾಗದಷ್ಟು, ದ್ರವ ಆಹಾರ ಕಾಲು ಭಾಗದಷ್ಟು, ಇನ್ನು ಕಾಲು ಭಾಗ ಗಾಳಿಗೆ ಆಡಲು ಬಿಡಬೇಕಾಗ್ತದೆ. ಮತ್ತೆ ಹಸಿವಾದಾಗ ಮಾತ್ರ, ಗಂಟೆ ಆಯಿತು ನಾನು ಊಟ ಮಾಡ್ತೇನೆ ಆಹಾರ ಮಾಡ್ತೇನೆ ಹಾಗೆ ಯಾವತ್ತೂ ಸಹ ಇರಬಾರ್ದು, ಅದು ಅಜೀರ್ಣಕ್ಕೆ ಪರಿಣಾಮಗೊಳ್ತದೆ.
1: ಒಳ್ಳೆಯದು ಸಹನಾ ಕಾಮತ್ತವರೇ, ಮುಖ್ಯವಾಗಿ ಫಿಷರ್ ಅನ್ನುವಂತಹ ಕಾಯಿಲೆ ಮತ್ತೆ ಅದಕ್ಕೆ ಯಾವ ರೀತಿಯಲ್ಲೆಲ್ಲ ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಫಿಷರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸಿದ ಸಂದರ್ಶನವನ್ನು

0: ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
3: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೆನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲೇ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗತ್ತೆ ಅಂತ ನೀವು ಕೇಳುವುದಾದ್ರೆ, ಕೆರೆ, ಹಳ್ಳ, ಕಾಲುವೆ ನಿರ್ಮಾಣಗಳಲ್ಲಿ, ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಿರ್ಬೋದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗತ್ತೆ ಅಂತಾನೆ ಹೇಳ್ಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕೂಲಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳುವುದಾದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ, ಕೆರೆ, ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರೋದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ,

0: ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ. ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬೋದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬೋದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ. ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮ್ಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ನೀತಿಗೆ ಸಾರ್ವಜನಿಕರ ಬೆಂಬಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ, ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟ್ರೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟ್ರೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದರು. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟ್ರೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟ್ರದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಅವರು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ಈ ವೇಳೆ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದ ಪ್ರಧಾನಿ, ಚುನಾವಣಾ ವೈಫಲ್ಯಗಳಿಗೆ ಎಲ್ಲವನ್ನೂ ದೂಷಿಸುವುದು ಅವರ ನಾಯಕರಲ್ಲಿ ಅಭ್ಯಾಸವಾಗಿದೆ ಎಂದು ಹೇಳಿದರು. ಸಂಸತ್ತಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಖಾತ್ರಿಪಡಿಸಿದ ನಾರಿಶಕ್ತಿ ವಂದನ್ ಅಧಿನಿಯಮ ವಿರುದ್ಧ ಮತ ಚಲಾಯಿಸುವ ಮೂಲಕ ಕಾಂಗ್ರೆಸ್ ಮಹಿಳೆಯರಿಗೆ ದ್ರೋಹವೆಸಗಿದೆ ಎಂದು ಆರೋಪಿಸಿದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದರು. ನಂತರ ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ಇಂದು ಮಧ್ಯಾಹ್ನ ಪ್ರಧಾನಿ ಹೈದರಾಬಾದ್ನಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥಕ್ಕೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿಯಾಗಿದೆ. ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದನ್ನು ಕಾಕತೀಯ ಮೆಗಾ ಜವಳಿ ಪಾರ್ಕ್ ಎಂದು ಕರೆಯುತ್ತಾರೆ. ಇದನ್ನು ಪಿಎಂ ಮಿತ್ರ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ. ನಂತರ ಭಾರತದ ಆರೋಗ್ಯ ಮೂಲಸೌಕರ್ಯಕ್ಕೆ ಪ್ರಮುಖ ಮೈಲಿಗಲ್ಲಾಗಿ ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಕೇಂದ್ರಿತ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಕ್ವಾಟರ್ನರಿ ಕೇರ್ ಲಾಭರಹಿತ ಸಂಸ್ಥೆಯಾದ ದೇಶದ ಸಿಂಧು ಆಸ್ಪತ್ರೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರು ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಬೆಳಿಗ್ಗೆ ಚೆನ್ನೈನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಅವರು ವಿಜಯ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಅವರೊಂದಿಗೆ 9 ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರಲ್ಲಿ ಕೆಜಿ ಅರುಣ್ ರಾಜ್, ಆಧವ್ ಅರ್ಜುನ, ಎನ್ ಆನಂದ, ಸೆಲ್ವಿ ಎಸ್ ಕೀರ್ತನ ಮತ್ತು ಡಾ ಟಿಕೆ ಪ್ರಭು ಸೇರಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ,

ಮತ್ತು ತಮಿಳು ಚಲನಚಿತ್ರೋದ್ಯಮದ ಹಲವರು ಉಪಸ್ಥಿತರಿದ್ದರು. ವಿಜಯ್ ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಬೆಂಬಲದೊಂದಿಗೆ 234 ಸದಸ್ಯರ ವಿಧಾನಸಭೆಯಲ್ಲಿ 120 ಚುನಾಯಿತ ಶಾಸಕರ ಬೆಂಬಲವನ್ನು ಪಡೆದರು. 1967 ಡಿಎಂಕೆ ಅಥವಾ ಎಐಡಿಎಂಕೆ ಇದರಿಂದ ಬಂದವರಲ್ಲದ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅವರು ಇತಿಹಾಸ ನಿರ್ಮಿಸಿದರು. ಲೋಕಭವನದ ಪ್ರಕಟಣೆಯ ಪ್ರಕಾರ ರಾಜ್ಯಪಾಲರು ವಿಜಯ್ ಅವರಿಗೆ ಇದೇ

0: ದೇಶದ ಮೊದಲ ಮುಖ್ಯಮಂತ್ರಿಯಾಗಿ ಅವರು ಇತಿಹಾಸ ನಿರ್ಮಿಸಿದರು. ಲೋಕಭವನದ ಪ್ರಕಟಣೆಯ ಪ್ರಕಾರ ರಾಜ್ಯಪಾಲರು ವಿಜಯ್ ಅವರಿಗೆ ಇದೇ 13 ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ನಿರ್ದೇಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ ಸಿ ಜೋಸೆಫ್ ವಿಜಯ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ವಿಜಯ್ ಅವರ ಮುಂದಿನ ಅಧಿಕಾರಾವಧಿಗೆ ಶುಭಾಶಯ ತಿಳಿಸಿದ್ದು, ಜನರ ಜೀವನವನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸಾನಾಯಕೆ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಶ್ರೀಲಂಕಾ ಮತ್ತು ತಮಿಳುನಾಡು ಇತಿಹಾಸ, ಸಂಸ್ಕೃತಿ, ಉದ್ಯಮಶೀಲತೆ ಮತ್ತು ತಲೆಮಾರುಗಳಾದ್ಯಂತ ಶಾಶ್ವತವಾದ ಜನಸಂಬಂಧಗಳ ಮೂಲಕ ಸಂಪರ್ಕ ಹೊಂದಿವೆ ಎಂದು ಹೇಳಿದ್ದಾರೆ. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮನಾಥ ಅಮೃತ ಪರ್ವವನ್ನು ಆಚರಿಸಲು ಸಜ್ಜಾಗಿರುವುದರಿಂದ ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸುವರ್ಣಯುಗವನ್ನು ಆಚರಿಸುತ್ತಿದೆ. ಅದರ ಧಾರ್ಮಿಕ ಮಹತ್ವವನ್ನು ಮೀರಿ ಸೋಮನಾಥ ಪರಿಸರ ಸಂರಕ್ಷಣೆಯಲ್ಲಿ ಪ್ರವರ್ತಕನಾಗಿ ಹೊರಹೊಮ್ಮುತ್ತಿದೆ. ಭಾರತದ ಮೊದಲ ನಿವ್ವಳ ಶೂನ್ಯ ದೇವಾಲಯವಾಗುವ ಗುರಿಯನ್ನು ಹೊಂದಿದೆ. ಮಿಷನ್ ಲೈಫ್ ಉಪಕ್ರಮದಡಿಯಲ್ಲಿ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪೇವರ್ ಬ್ಲಾಕ್ಗಳಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಇದಲ್ಲದೆ ಸುಧಾರಿತ ಒಳಚರಂಡಿ ಸಂಸ್ಕರಣಾ ಘಟಕಗಳು, ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತು ಮಿಯಾವಾಕಿ ಕಾಡುಗಳೊಂದಿಗೆ ಟ್ರಸ್ಟ್ ನೆಟ್ ಜೀರೋ ಇಂಗಾಲದ ಹೆಜ್ಜೆಗುರುತನ್ನು ವೇಗವಾಗಿ ಸಾಧಿಸುತ್ತಿದೆ. ಶಾಂಘೈನಲ್ಲಿ ನಡೆಯುತ್ತಿರುವ ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿಯಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡವು ಐತಿಹಾಸಿಕ ಸಾಧನೆ ಮಾಡಿದೆ. ದೀಪಿಕಾ ಕುಮಾರಿ, ಅಂಕಿತಾ ಭಕತ್ ಮತ್ತು ಕುಂಕುಮ್ ಮೋಹನ್ ಅವರನ್ನು ಒಳಗೊಂಡ ಭಾರತೀಯ ತಂಡವು ಆತಿಥೇಯ ಚೀನಾವನ್ನು ರೋಚಕ ಶೂಟ್ ಆಫ್ನಲ್ಲಿ ಮಣಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮುನ್ನ ನಡೆದ ಸೆಮಿಫೈನಲ್ನಲ್ಲಿ ಭಾರತವು 10 ಬಾರಿ ಒಲಿಂಪಿಕ್ ಚಾಂಪಿಯನ್ ಆಗಿರುವ ದಕ್ಷಿಣ ಕೊರಿಯಾವನ್ನು ಅಚ್ಚರಿಯ ರೀತಿಯಲ್ಲಿ ಸೋಲಿಸಿತು. ಈ ಟೂರ್ನಿಯಲ್ಲಿ ಭಾರತಕ್ಕೆ ಇದು 2ನೇ ಪದಕವಾಗಿದೆ. ನಿನ್ನೆ ಕಾಂಪೌಂಡ್ ವಿಭಾಗದಲ್ಲಿ ಪ್ರವೀಣ್ ಜಾಧವ್ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಭಾರತದ ಪದಕ ಖಾತೆ ತೆರೆದಿದ್ದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಕ್ನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ರಾತ್ರಿ 7:30 ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ. ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ.

ಸ್ವರ ಮಾಧುರ್ಯ. ಇಂದಿನ ಕಾರ್ಯಕ್ರಮದಲ್ಲಿ ವಿನಯ್ ಎಸ್ ಆರ್ ಅವರು ಹಾಡಿರುವ ಚೆನ್ನಬಸವಣ್ಣ ಅವರ ವಚನ

ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ವಿನಯ್ ಎಸ್ ಆರ್ ಅವರು ಹಾಡಿದ ವಚನಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಚಕೋರಿ. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಹಾಸನ ಜಿಲ್ಲೆ

ಹೊಳೆ ನರಸೀಪುರ ತಾಲೂಕು ಅತ್ತಿಚೌಡೇನಹಳ್ಳಿಯ ಸಿಟಿ ಚಂದ್ರಶೇಖರ್, ಸುಮಾ, ದರ್ಶನ್, ಶ್ರೀಧರ್, ಪುಟಾಣಿ ಸೇಸ್ಮಿತ, ಕಾರ್ಕಳ ತಾಲೂಕು ಜಾರ್ಕಳದ ಡಿಸಿ ಗಣೇಶ್ ಆಚಾರ್ಯ, ಉಡುಪಿ ಬಂಟಕಲ್ಲಿನ ಸದಾನಂದ ನಾಯಕ್ ಇವರೆಲ್ಲರಿಗಾಗಿ ಜಸ್ಕರಣ್ ಸಿಂಗ್ ಅವರು ಹಾಡಿರುವ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಸಂಗೀತ ನೀಡಿರುವವರು ಅರ್ಜುನ್ ಜನ್ಯ.

ವಿ ಹರಿಕೃಷ್ಣ ಅವರು ಸಂಗೀತ ನೀಡಿರುವ ಅಂಬಾರಿ ಚಿತ್ರದ ಗೀತೆ, ಚಿತ್ರ ಹಾಡಿರುವ ಜಯಂತ್ ಕಾಯ್ಕಿಣಿ ಅವರ ರಚನೆಯನ್ನು ಕೇಳಬೇಕೆಂದು ಸಂದೇಶ ಕಳಿಸಿದವರು ಮಂಗಳೂರು ಸುರತ್ಕಲ್ನಿಂದ ಆನಂದ್ ಅಪೇಕ್ಷಾ ಆಕಾಶ್, ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಿಗೆಯಿಂದ ಶಿವಲಿಂಗಯ್ಯಪ್ಪ ಭದ್ರೆ, ಭಾಗ್ಯಜ್ಯೋತಿ ಮನೀಶ್ ಕಲಾಶ್ರೀ ಹಾಗೂ ಭದ್ರೆ ಬಂಧುಗಳು.

ಸಂಗಡಿಗರೊಂದಿಗೆ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ನಟ ಸಾರ್ವಭೌಮ ಚಿತ್ರದ ಹಾಡು. ಕವಿರಾಜ್ ರಚನೆಗೆ ಡಿ ಇಮ್ಮಾನ್ ಅವರು ಸಂಗೀತ ನೀಡಿರುವ ಈ ಗೀತೆಗಾಗಿ ಸಂದೇಶ ಕಳಿಸಿದವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೂಡ ಗ್ರಾಮದ ಶ್ರೀಶೈಲತೇಲಿ ಆದಿತ್ಯ, ಶಿವಲೀಲತೇಲಿ, ಪುತ್ತೂರು ನೇರಳಕಟ್ಟೆಯ ಪ್ರಕಾಶ್, ವಿಜಯ, ಹರ್ಷಿತ್, ಗುರು ಹಾಗೂ ಮನೆಯವರಿಗಾಗಿ.

ಚಿತ್ರದ ಹಾಡಿಗೆ ಧ್ವನಿ ನೀಡಿದ್ದಾರೆ ಅರ್ಮಾನ್ ಮಲಿಕ್. ಚೇತನ್ ಕುಮಾರ್ ಅವರ ಗೀತೆಗೆ ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿರುವ ಈ ಗೀತೆಯನ್ನು ಕೇಳಬೇಕೆಂದು ಅಪೇಕ್ಷೆ ಪಟ್ಟವರು ಮಂಜೇಶ್ವರ ಸಮೀಪದ ಮಿಯ ಪದವಿನ ಕುಳೂರು ಚಿನಾಲದಿಂದ ಚಂದ್ರಹಾಸ ಹರಿಣಾಕ್ಷಿ ಹವ್ಯಾಸ್, ಕೃತಿಕ್ಷಾ, ಅಕ್ಕ ಧನವಂತಿ ಬೆಜ್ಜ ಭಂಡಾರಮನೆ, ಮಕ್ಕಳಾದ ಕಾರ್ತಿಕ್, ವೈಶಾಖ್, ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ್ ಎಂ ಮಿಯ ಪದವು

ಮಂಗಳೂರು ದೇರಳಕಟ್ಟೆಯ ವಿದ್ಯಾ, ಪುಷ್ಪ, ವಿನೋತ್, ರಮ್ಯ, ಬ್ರಹ್ಮಾವರದ ಅಗಸ್ತ್ಯ, ಗಣೇಶ್, ಪ್ರಿಯಾ ಹಾಗೂ ಮನೆಯವರಿಗಾಗಿ ವಿ ಮನೋಹರ್ ಹಾಗೂ ನವೀನ್ ಅವರು ಸಂಗೀತ ನೀಡಿರುವ ಆಶೀರ್ವಾದ ಚಿತ್ರದ ಗೀತೆ. ಹಾಡಿರುವವರು ದೀಪಕ್, ಸಾಹಿತ್ಯ ವಿ ಮನೋಹರ್ ಅವರದು.

ರಾಜೇಶ್ ಕೃಷ್ಣನ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆ, ಸಂಗೀತ ನೀಡಿರುವವರು ಮನೋಮೂರ್ತಿ. ಪುತ್ತೂರು ಬೆಟ್ಟಂಪಾಡಿಯ ರಾಘವಮಣ್ಯಾಣಿ ಶಕುಂತಳ, ಮಕ್ಕಳಾದ ಪ್ರೀತಂ ಪ್ರೀತಿಕಾ, ಉಡುಪಿಯ ಭವಾನಿ ಪೂವಪ್ಪ, ಪುನೀತ್ ರೇವತಿ, ಮನೀಶ್ ಹಾಗೂ ಎಲ್ಲ ಸ್ನೇಹಿತರಿಗಾಗಿ ಒಲವೇ ಜೀವನ ಲೆಕ್ಕಾಚಾರ ಚಿತ್ರದ ಈ ಗೀತೆ.

ನಿಮ್ಮದೇ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಚಕೋರಿ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳುಗರೆ, 2:40 ನಾಟಕ ಮಹಾಬ್ರಾಹ್ಮಣ ಬಿತ್ತರವಾಗಲಿದೆ. ದೇವುಡು ಅವರ ಮೂಲ ಕಾದಂಬರಿಯ ಬಾನುಲಿ ರೂಪಾಂತರ ಉದ್ಯಾವರ ಮಾಧವ ಆಚಾರ್ಯ. ನಿರ್ಮಾಣ ಶಂಕರ್ ಎಸ್ ಭಟ್ ಹಾಗೂ ವೀಮಾ ಜಗದೀಶ್. ಆಕಾಶವಾಣಿ ಮಂಗಳೂರು. ಸಮಯ 2:00 ಆಗಲಿದೆ. ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೇ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ ಬಿ ಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ

ಪ್ರೀತಮ್ ಅವರು ಸಂಗೀತ ನೀಡಿರುವ ಆಶಾಯೇನ್ ಚಿತ್ರದ ಗೀತೆ, ಸಮೀರ್ ಅವರ ರಚನೆಯನ್ನು ಹಾಡಿರುವವರು ನೀರಜ್ ಶ್ರೀಧರ್.

ಹಿಮೇಶ್ ರೇಷಮಿಯ ಅವರ ಸಂಗೀತದಲ್ಲಿ ಸಮೀರ್ ಅವರ ಗೀತೆಯನ್ನು ಹಾಡಿರುವ ಗಾಯಕ ಜೋಡಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್. ಚಿತ್ರ

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ರಾಷ್ಟ್ರೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಪ್ರಧಾನಿ ನರೇಂದ್ರ ಮೋದಿ ಬಯಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದರು. ನಂತರ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ

0: ಆಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂತಹ ಕೇಂದ್ರಗಳು ಸಾವಯವ ಕೃಷಿಗೆ ಉತ್ತೇಜನ ನೀಡಿ ಭೂಮಿ ನಾಶಕ್ಕೆ ಕಾರಣವಾಗುವ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಅನಾನುಕೂಲತೆಯನ್ನು ತಿಳಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದೆ ಎಂದರು. ನೀರಿನ ಸಂರಕ್ಷಣೆ, ಇಂಧನ ಉಳಿತಾಯ, ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮ ಕುರಿತು ಜನರಲ್ಲಿ ಅರಿವು ಮೂಡಿಸುವಲ್ಲಿ ಈ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ ಎಂದು ಹೇಳಿದ್ದಾರೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ. ಡಿಜಿಟಲ್ ಪಾವತಿಯಲ್ಲಿ ಭಾರತ ಪ್ರಸ್ತುತ ಜಾಗತಿಕ ನಾಯಕನಾಗಿದ್ದು ನವೋದ್ಯಮದಲ್ಲಿ ಮೂರನೇ ಅತಿದೊಡ್ಡ ರಾಷ್ಟವಾಗಿದೆ ಎಂದು ತಿಳಿಸಿದರು. ರಾಷ್ಟ್ರೀಯ ಗುರಿಗಳು ಮತ್ತು ಜವಾಬ್ದಾರಿಗಳನ್ನು ಸಮಾಜ ಅರಿತಾಗ ವಿಕಸಿತ ಭಾರತ ಸಂಕಲ್ಪ ಸಾಕಾರಗೊಳ್ಳುವಲ್ಲಿ ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಫಲಿತಾಂಶ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿಂದು ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡಿರುವ ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತಿಬಿಂಬವಾಗಿದೆ ಎಂದರು. ಚುನಾವಣಾ ಫಲಿತಾಂಶ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ನೀತಿಗಳಿಗೆ ಜನರು ನೀಡಿರುವ ಸಂದೇಶವಾಗಿದೆ. ಉತ್ತಮ ಆಡಳಿತ, ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ದೇಶವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಕೇವಲ 3 ಸ್ಥಾನಗಳೊಂದಿಗೆ ಅಸ್ತಿತ್ವ ಆರಂಭಿಸಿದ ಬಿಜೆಪಿ 10 ವರ್ಷಗಳ ನಂತರ ಬೃಹತ್ ಜನಾದೇಶ ಪಡೆದಿದೆ. ಅಸ್ಸಾಂನಲ್ಲಿ 3ನೇ ಬಾರಿಗೆ ಜನರು ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ. ಗುಜರಾತ್ ನಗರಪಾಲಿಕೆ ಚುನಾವಣೆಯಲ್ಲಿ ಪಕ್ಷ ಎಲ್ಲ ದಾಖಲೆಗಳನ್ನು ಮುರಿದಿದೆ. ಕೇರಳದಲ್ಲಿ 3 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದರು. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಒದಗಿಸುವ ನಾರಿವಂದನ್ ಅಧಿನಿಯಮ ಮಸೂದೆಗೆ ಕಾಂಗ್ರೆಸ್ ವಿರೋಧಿಸುವ ಮೂಲಕ ಮಹಿಳೆಯರಿಗೆ ದ್ರೋಹ ಬಗೆದಿದೆ ಎಂದು ಆರೋಪಿಸಿದರು. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಸಚಿವ ಸುಧಾಕರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸುಧಾಕರ್ ಅವರ ಅಗಲಿಕೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ ಎಂದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡುತ್ತಿದ್ದು ಸೋಮವಾರ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಚಳ್ಳಕೆರೆಯಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು.
1: ಬಹಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ, ಜೊತೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಹಳಷ್ಟು ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಕ್ರಿಮೇಷನ್ ನಡೀತದೆ, ನಾನು ಕೂಡ ಹೋಗ್ತಾ ಇದ್ದೇನೆ.
0: ಡಿ ಸುಧಾಕರ್ ಅವರು 4 ಬಾರಿ ವಿಧಾನಸಭಾ ಸದಸ್ಯರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ ಹಾಗೂ ವಿವಿಧ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದ ಸರಳ ವ್ಯಕ್ತಿತ್ವ ಮತ್ತು ಜನಪರ ಕಾರ್ಯಗಳಿಂದ ಅವರು ಜನಮನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು. ಅವರ ಅಗಲಿಕೆ ರಾಜ್ಯಕ್ಕೆ ಮತ್ತು ಹಿರಿಯೂರು ಕ್ಷೇತ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ.

0: ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಇಂದು ಬೆಂಗಳೂರು ಉತ್ತರ ನಗರಪಾಲಿಕೆ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರೊಂದಿಗೆ ಪಾಲಿಕೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದರು. ಜಕ್ಕೂರು ರೈಲ್ವೆ ಸಮಾನಾಂತರ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುತ್ತಿರುವವರ ವಿರುದ್ದ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಅನಧಿಕೃತವಾಗಿ ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಹಾಗೂ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಸ್ಥಳದಲ್ಲಿದ್ದ ಅಭಿಯಂತರರಿಗೆ ನಿರ್ದೇಶನ ನೀಡಿದರು. ಬೇಸಿಗೆಯಲ್ಲಿ ನೀರಿನ ಮಿತಬಳಕೆ ಬಹಳ ಮುಖ್ಯವಾದದ್ದು ಎಂದು ಕೋಲಾರ ಜಿಲ್ಲೆಯ ನರಸಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ತಿಳಿಸಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಸಾರ್ವಜನಿಕರ ಸಮ್ಮುಖ ನಡೆದ ಕುಡಿಯುವ ನೀರಿನ ಅದಾಲತ್ನಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 12 ಕೊಳವೆ ಬಾವಿಗಳಿದ್ದು ಶುದ್ಧ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ನೀರನ್ನು ಕುಡಿಯುವುದಕ್ಕೆ ಬಿಟ್ಟು ಇತರೆ ಗೃಹ ಬಳಕೆಯ ಅಗತ್ಯಗಳಿಗೆ ಮಿತವಾಗಿ ಬಳಸಬೇಕೆಂದು ತಿಳಿಸಿದರು. ಮುಂಗಾರು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿಪತ್ತು ನಿಯಂತ್ರಣ ಕೇಂದ್ರದ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿದರು. ವಿಕೋಪ ಸಂಭವಿಸಿದ ಸಂದರ್ಭ ಜನರ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸಬೇಕು. ಇಲಾಖೆಗಳು ಪರಸ್ಪರ ಸಮನ್ವಯ ಸಾಧಿಸಬೇಕು. ಜೀವರಕ್ಷಕ ಸಾಮಗ್ರಿಗಳು ಸಿದ್ಧವಾಗಿರಬೇಕೆಂದು ಸೂಚಿಸಿದರು. ಮಳೆಗಾಲದಲ್ಲಿ ಅನೇಕ ಕಡೆಗಳಲ್ಲಿ ಮರಗಳು ರಸ್ತೆಗಡ್ಡವಾಗಿ ಬೀಳುವ ಸಂದರ್ಭ ಬದಲಿ ರಸ್ತೆ ಮಾರ್ಗಗಳನ್ನು ಗುರುತಿಸುವಂತೆಯೂ ಪೊಲೀಸ್ ವರಿಷ್ಠಾಧಿಕಾರಿ ಸೂಚಿಸಿದರು. ಮೇ ಹಾಗೂ ಜೂನ್ ಮಾಹೆಯಲ್ಲಿ ವಿತರಿಸಬೇಕಾದ ಪಡಿತರ ಅಕ್ಕಿಯನ್ನು ಮೇ ತಿಂಗಳಲ್ಲಿ ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಪಡಿತರ ಚೀಟಿದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ಆಕಾಶವಾಣಿ ಮಂಗಳೂರು.
4: ನಾಟಕ ಮಹಾಬ್ರಾಹ್ಮಣ. ದೇವುಡು ಅವರ ಮೂಲ ಕಾದಂಬರಿಯ ಬಾನುಲಿ ನಾಟಕ ರೂಪಾಂತರ ಉದ್ಯಾವರ ಮಾಧವ ಆಚಾರ್ಯ ಅವರದು. ನಿರ್ಮಾಣ ಶಂಕರ್ ಎಸ್ ಭಟ್ ಮತ್ತು ವೀಮಾ ಜಗದೀಶ್. ಆಲಿಸಿ ನಾಟಕ ಮಹಾಬ್ರಾಹ್ಮಣ.

0: ಆಗುವುದೆಲ್ಲ ಆಗಲಿ.
1: ಹಾಗೆಂದರೆ?
0: ನ್ಯಾಯ, ನಾನೇ ಎಲ್ಲವನ್ನೂ ಹೇಳಬೇಕಾಗಿತ್ತು. ಆಶ್ರಮದ ಅಧಿರಾಜ್ಞೆಗೆ ಆಶ್ರಮದ ವಿಷಯ ತಿಳಿದಿರಬೇಡವೇ? ಅರುಂಧತಿ, ಹೊಸದೊಂದು ಸೃಷ್ಟಿಯಾಗಲಿದೆ. ಆ ನಾಟಕದ ಪೂರ್ವರಂಗವು ನಮ್ಮ ಆಶ್ರಮದಲ್ಲಿ ನಡೆಯುವುದು. ದೇವಿ, ನಿಮ್ಮ ಆಶ್ರಮದಲ್ಲಿ ರಕ್ತಪಾತವಾಗುವುದು. ಆಶ್ರಮದ ಭೂಮಿಯ ಬಾಯಾರಿಕೆ ಅಡಗುವಷ್ಟು ರಕ್ತಪಾತ.
1: ಏನು ರಕ್ತಪಾತವೇ? ಅದು ನಮ್ಮ ಆಶ್ರಮದಲ್ಲಿ.
0: ಹಾ ಹೌದು, ನಿಮ್ಮ ಆಶ್ರಮದಲ್ಲಿ ರಕ್ತಪಾತವಾಗುವುದು, ರಕ್ತದ ಹೊಳೆ ಹರಿಯುವುದು.
1: ಬ್ರಹ್ಮರ್ಷಿಗಳ ಆಶ್ರಮದಲ್ಲಿ
0: ಏಕಾಗಬಾರದು? ತ್ರಿಗುಣಗಳಿಂದ ಆಗಿರುವ ಈ ಪಂಚಭೂತಗಳಲ್ಲಿ, ಪಂಚಭೂತಗಳಿಂದ ಆಗಿರುವ ಈ ಜಗತ್ತಿನಲ್ಲಿ ಆ ಮೂರು ಗುಣಗಳು ಇದ್ದೇ ಇವೆ. ದೇವಿ, ಎಲ್ಲವನ್ನೂ ಮಾಡುವುದು ಕಾಲ. ಕಾಲಗರ್ಭದಲ್ಲಿ ಅಡಗಿರುವುದೆಲ್ಲ ಈಚೆಗೆ ಬರಲಿ, ಆದರೂ ಅಷ್ಟು ಬಲಿಯಾಗಬೇಕೇ ಎಂದು ನಿಟ್ಟುಸಿರು ಬಂತು ಅರುಂಧತಿ. ಬಲಿ ಇಲ್ಲದೆ ಫಲ ಎಲ್ಲಿ? ಕಾಲದ ಒಂದು ಕೊನೆ ಕರಾಳವಾದರೆ ಇನ್ನೊಂದು ಶಾಂತ ಸುಖ.
1: ದೇವ, ಶಾಂತಿ ತುಂಬಿ ತುಳುಕುತ್ತಿರುವ ಬ್ರಹ್ಮಭೂಮಿಯಲ್ಲಿ ರಕ್ತಪಾತ. ಹಾರುವ ಹಕ್ಕಿ, ಈಜುವ ಮೀನು ಕೂಡ ಜಗಳವನ್ನರಿಯದ ಭೂಮಿಯಲ್ಲಿ ರಕ್ತಪಾತ. ನಿನ್ನೆಯ ರಾತ್ರಿ ಏನೋ ಸ್ವಪ್ನ ದೇವ, ಅಷ್ಟು ಸುಖವಾಗಿರಲಿಲ್ಲ. ನೆನಪಾದಾಗಲೆಲ್ಲ ಏನೋ ಕಹಿ.
0: ಹೌದು ಹೌದು, ನಾಲಗೆಯ ಆಧಾರಕ್ಕೆ ಒಳಪಟ್ಟಾಗ ಕಹಿಯು ಕಹಿ, ಸಿಹಿಯು ಸಿಹಿ. ಅದು ನಮ್ಮ ಅಧಿಕಾರಕ್ಕೆ ಸಿಕ್ಕಿದರೆ
1: ನಿಜ. ಅರ್ಥವಾಗುವವರೆಗೆ ಅಮಂಗಳ, ಅರ್ಥ ಆದರೆ ಮಂಗಳ.
2: ಸರದೇರಿ, ಆದರೂ ಯಾರೂ ಅದನ್ನು ತಪ್ಪಿಸಲು ಯತ್ನ ಮಾಡಲಿಲ್ಲ. ಅದು ಮಹಾರಾಜ ಕೌಶಿಕ ಬ್ರಹ್ಮರ್ಷಿ ವಸಿಷ್ಠರಿಂದ ಸತ್ಕಾರವನ್ನು ಪಡೆದು ಸಂತೋಷ ಪರವಶನಾಗಿ, ಆದರೆ ಆಶ್ಚರ್ಯಮಗ್ನಾಗಿ ಸಂಭ್ರಾಂತನಾಗಿದ್ದಾನೆ. ತನ್ನಂತ ಅಧಿರಾಜನಿಗೂ ಸಾಧ್ಯವೇ ಎನ್ನುವಷ್ಟು ಹಿರಿದು ವಸಿಷ್ಠರು ನೀಡಿದ ಸತ್ಕಾರ.
3: ಏನು
2: ಅರಸನಿಂದ ಹಿಡಿದು ಆಳಿನವರೆಗೆ, ಆನೆಯಿಂದ ಹಿಡಿದು ನಾಯಿಯವರೆಗೆ, ಎಲ್ಲರಿಗೂ ಎಲ್ಲಕ್ಕೂ ಸತ್ಕಾರ. ಮಹಾರಾಜ ಕೌಶಿಕನ ಚಿಂತೆಯನ್ನು ಹೆಚ್ಚಿಸಿದ ಸಮಾರಾಧನ.
4: ಇದೆಲ್ಲ ಮಾಯಾ ಸೃಷ್ಟಿಯೋ? ಕಂಡುದೆಲ್ಲವೂ ಕನಸೋ? ಒಂದು ಹಸುವಿನಿಂದ ಇಷ್ಟು ಅಮೃತಾನ್ನ?
5: ಹೌದು ಪ್ರಭು, ಈ ಆಶ್ರಮದಲ್ಲಿ ಸುರಭಿಯ ಮಗಳಾದ ನಂದಿನಿಯುಂಟು. ತಾಯಿಯಂತೆ ಮಹಿಮಾ ಸಂಪನ್ನಳು. ಗುರುದೇವರ ಹೋಮಧೇನು ಆಕೆ. ಈ ದಿನ ಅತಿಥಿ ಪೂಜೆಯೆಲ್ಲ ಆಕೆಯ ಮಹಿಮೆಯಿಂದ ನಡೆದುದು.
4: ಕಾಮಧೇನುವಿನ ಮಗಳು, ಮಹಿಮಾ ಸಂಪನ್ನಳಾದ ಆಕೆಯಿಂದ ಇಂತಹ ಅತಿಥಿ ಪೂಜೆ! ವಸಿಷ್ಠರ ಗುಟ್ಟು ಇದು. ಯಾರು ಏನು ಒಪ್ಪಿಸಿದರೂ ಬೇಡವೆನ್ನುವ ರಹಸ್ಯವಿದು. ಸಮ್ರಾಟರಿಗೂ ಸಾಧ್ಯವಲ್ಲದ ಕಾರ್ಯಗಳನ್ನು ಮಾಡಬಲ್ಲ ಈ ಧೇನುವನ್ನು ಇಟ್ಟುಕೊಂಡು ಈತನಾದರೂ ಮಾಡುವುದೇನು? ಇಂತಹ ರತ್ನವು ಸಮ್ರಾಟನಲ್ಲಿರಬೇಕಲ್ಲದೆ ಆಶ್ರಮದಲ್ಲಿರುವುದೇ? ಹಾಗೆಂದು ಇದನ್ನು ಕೇಳುವುದೆಂತೂ ತೆಗೆದುಕೊಳ್ಳುವುದೆಂತೂ? ಆಶ್ರಮದಲ್ಲಿರುವುದೆಲ್ಲ ಬ್ರಹ್ಮಸ್ವ. ರಾಜನಿಗೆ ಅಧಿಕಾರ ಉಂಟೆ? ಲೋಕವೆಲ್ಲ ರಾಜನದು ಎಂದ ಮೇಲೆ ಲೋಕದಲ್ಲಿರುವುದೆಲ್ಲ ರಾಜಸ್ವ. ಈ ಧೇನುವು ಸರ್ವತಾ ರಾಜಯೋಗ್ಯವಾದುದು. ನಿಜ ದಿಟ, ಸಂಗ್ರಹಿಸಬೇಕಾದ ವಸ್ತುವನ್ನು ಸಂಗ್ರಹಿಸದೆ ಬಿಟ್ಟರೆ ಲೋಕವನ್ನು ಆಳುವುದಾದರು ಎಂತು? ಅದರಿಂದ ಇದು ಕರ್ತವ್ಯ. ರಾಜದೂತ, ಭಗವಾನರ ಸಮಯವನ್ನು ನೋಡಿಕೊಂಡು ಬಾ.
5: ಗುರುದೇವರ ಅಪ್ಪಣೆಯಾಯಿತು. ಸಂಧೆಯು ಮುಗಿದ ಮೇಲಾದರೆ ಚೆನ್ನ. ಈಗಲೇ ಬರಬೇಕು ಎಂಬುದು ರಾಜರ ಅಭಿಪ್ರಾಯವಾದರೆ ಅವರ ಆಜ್ಞೆಯು ನಮಗೆ ಸರ್ವದಾ ಮಾನ್ಯ ಎಂದಿದ್ದಾರೆ.
4: ಹೌದು, ಸರ್ವರು ಅರಸನಿಗೆ ತಲೆಬಾಗಲೇಬೇಕು. ತಮೋಗುಣದ ವೇಳೆಯಾದರೇನು, ಸಂಧಿ ಮುಗಿದ ಮೇಲಾದರೇನು? ನಾವು ಈಗಲೇ ಬರುವುದಾಗಿ ಬ್ರಹ್ಮರ್ಷಿಗಳ ಸನ್ನಿಧಿಯಲ್ಲಿ ವಿಜ್ಞಾಪಿಸು.
2: ರಾಜ ಕೌಶಿಕ ತಮೋಗುಣದ ವೇಳೆಯಲ್ಲಿ ಸರ್ವ ತೇಜೋಮಯನಾದ ರಾಜ

0: ಸರ್ವ ದೇವತಾಮಯನಾದ ಬ್ರಾಹ್ಮಣ, ಈ ಈರುವರ ನಡುವೆ ಕಾಲದ್ದೇನು ನಡೆದೀತು ಎಂದು ವಸಿಷ್ಠರ ಪರ್ಣಶಾಲೆಯ ಕಡೆಯೇ ಹೋಗುತ್ತಿದ್ದ ಹಾಗೆಯೇ ಸಮಾರಾಧನೆಯ ವಿಶೇಷ ಭೋಜನಕ್ಕಾಗಿ ಬಂದಿದ್ದ ಭಾರಿಯ ಗೃದ್ರವೊಂದು ಮೇಲಕ್ಕೆದ್ದು ಫಲಭಾರ ನಮ್ರವಾಗಿದ್ದ ಶಾಖಿಯ ಮೇಲೆ ಕುಳಿತುಕೊಂಡಿತು. ಆ ಶಾಖಿ ಮುರಿದು ಬಿತ್ತು. ವಸಿಷ್ಠರು ಕುಳಿತಿದ್ದ ಆಸನವನ್ನು ಬಿಟ್ಟು ಎದ್ದು ಬಂದರು.
1: ರಾಜೇಶ್ವರನಿಗೆ ಸ್ವಾಗತ.
2: ಬ್ರಹ್ಮ ತೇಜೋಪುಂಜಕ್ಕೆ ಸಾಷ್ಟಾಂಗ ನಮಸ್ಕಾರ. ದೇವರು ಮನ್ನಿಸಬೇಕು. ಕ್ಷತ್ರಿಯರದು ರಾಜಸ ಮನೋಭಾವ, ಯಾವುದರಲ್ಲೂ ತಡೆಯನ್ನು ಸಹಿಸುವ ಅಭ್ಯಾಸವಿಲ್ಲ. ಮನಸ್ಸಿನ ಆಸೆಯನ್ನು ಭಿನ್ನಯಿಸುವ ತವಕದಿಂದ ಅವಸರಪಟ್ಟು ಬಂದೆ.
1: ಅಪರಾಧವೇನು ಬಂತು? ಅಪ್ಪಣೆಯಾಗಲಿ.
2: ಅಮೋಘವಾದ ಔತಣ ನಂದಿನಿ ಧೇನುವಿನ ಪ್ರಭಾವವಂತೆ. ಗುರುದೇವ, ಇಂತಹ ಉತ್ತಮೋತ್ತಮ ವಸ್ತುರತ್ನ ಆಶ್ರಮದಲ್ಲಿರುವುದಕ್ಕಿಂತ ಅರಮನೆಯಲ್ಲಿರುವುದು ಚೆನ್ನ ಅಲ್ಲವೇ?
1: ರಾಜೇಂದ್ರ, ಪ್ರಪಂಚದಲ್ಲಿರುವ ಭೋಗ ಸಾಮಗ್ರಿಗಳೆಲ್ಲವೂ ದೇವತೆಗಳು ಕೊಟ್ಟುದು. ಕೊಡುವುದು ಬಿಡುವುದು ಅವರ ಇಚ್ಛೆ. ಆ ಇಚ್ಛೆ ಅವರಿಗೆ ಬರುವುದು ನಮ್ಮ ಕರ್ಮದ ಫಲವಾಗಿ. ಬೇಕಾದುದನ್ನು ಸಂಪಾದಿಸಿಕೊಳ್ಳಲು ಯಜ್ಞವೆಂಬ ಅವಿಫಲವಾದ ಸಿದ್ಧೋಪಾಯವಿದ್ದಾಗ ಸನಾತನ ಧರ್ಮದ ಹಾದಿ ಇರಲು ಮತ್ತೊಬ್ಬರನ್ನು ಕೊಡಿರೆಂದು ಕೇಳುವುದು ವಿಹಿತವಲ್ಲ.
2: ಮಹರ್ಷಿಗಳು ಧರ್ಮ ಸ್ವರೂಪವನ್ನು ಬಲ್ಲವರು. ಹೌದು, ಇಷ್ಟಾರ್ಥ ಸಿದ್ಧಿಯ ಸಾಧನ ಯಜ್ಞ ಅಲ್ಲವೆಂದು ನಿರಾಕರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೂ ಒಂದು ಮಾತು, ರಾಜ್ಯವೆಲ್ಲವೂ ಮೂರ್ಧಾಭಿಷಿಕ್ತನಾದ ರಾಜನದು. ರಾಜನಿಗೆ ರಾಜ್ಯದಲ್ಲಿ ಎಲ್ಲಿ ಏನಿದ್ದರೂ ಅದನ್ನು ತೆಗೆದುಕೊಳ್ಳಲು ಅಧಿಕಾರ ಉಂಟು.
1: ರಾಜ ಕೌಶಿಕನು ಧರ್ಮಪರಾಯಣನು, ಆದುದರಿಂದಲೇ ಹೇಳುತ್ತೇನೆ, ರಾಗದ್ವೇಷ ರಂಜಿತವಾದ ಮನಸ್ಸಿಗೆ ಧರ್ಮವು ಗೋಚರವಾಗುವುದು ಕಷ್ಟ. ರಾಜ್ಯದಲ್ಲಿರುವ ಸಮಸ್ತಕ್ಕೂ ರಾಜನೇ ಸ್ವಾಮಿ ನಿಜ. ಆದರೆ ಮಹಾರಾಜ, ರಾಜನು ಧರ್ಮದ ಸೇವಕ. ಧರ್ಮ ಸಾಧನವಾಗಿ ಪ್ರಜೆಗಳು ಇಟ್ಟುಕೊಂಡಿರುವ ವಸ್ತುಗಳಲ್ಲಿ ರಾಜನಿಗೆ ಅಧಿಕಾರ ಇಲ್ಲ.
2: ದೇವ, ಕ್ಷತ್ರಿಯರು ಬಾಹುಬಲ ಸಂಪನ್ನರು. ಬೇಕೆಂದ ವಸ್ತುವನ್ನು ಸಂಗ್ರಹಿಸಲು ಆ ಬಾಹುಬಲವು ದೈವದತ್ತವಾದ ಸಾಧನ. ಸಾಹಸದಿಂದ ಸಾಧಿಸುವುದು ಕ್ಷತ್ರಿಯ ಧರ್ಮ. ದೇವರು ಮನಸ್ಸು ಮಾಡಿ ನಂದಿನಿಯನ್ನು ನನಗೆ ಅನುಗ್ರಹಿಸಬೇಕು.
1: ನಾನು ನಂದಿನಿಯ ಮೇಲಿನ ಲೋಭದಿಂದ ಈ ಮಾತನ್ನು ಆಡುತ್ತಿಲ್ಲ ಅರಸ. ನಂದಿನಿಯು ದೇವತೆಗಳ ಧೇನು. ಇಲ್ಲಿದ್ದರೂ ಎಲ್ಲಿದ್ದರೂ ದೇವತೆಗಳ ಸ್ವತ್ತು. ದೇವಹೋಮಕ್ಕಾಗಿ ಕ್ಷೀರವನ್ನು ಒದಗಿಸಲೆಂದು ದೇವತೆಗಳು ಕಳುಹಿಸಿದ್ದಾರೆ. ಆಕೆಯ ಮೇಲೆ ನನಗೆ ಅಧಿಕಾರ ಇಲ್ಲ.
2: ದೇವ, ಹಾಗಾದರೆ ನಂದಿನಿಯು ದೇವತೆಗಳ ಸ್ವತ್ತು?
1: ಹೌದು, ಸಂದೇಹವೇ ಇಲ್ಲ.
2: ರಾಜನು ಸರ್ವದೇವಮಯನು, ದಿವ್ಯಾಂಶ ಸಂಪನ್ನ. ದಿಕ್ಪಾಲಕರ ಅಂಗಗಳೆಲ್ಲವೂ ಅವನಲ್ಲಿ ಪ್ರತಿಷ್ಠಿತವಾಗಿರುವು. ದೇವತೆಗಳ ಸ್ವತ್ತಾದ ನಂದಿನಿಯನ್ನು ರಾಜನು ತನ್ನದೆಂದು ಉದ್ಘೋಷಿಸಿ ತೆಗೆದುಕೊಂಡು ಹೋಗಬಹುದಷ್ಟೇ.
1: ಕೌಶಿಕ, ನಂದಿನಿ ಇತರ ಧೇನುಗಳಂತಲ್ಲ, ತನ್ನನ್ನು ತಾನು ಕಾಪಾಡಿಕೊಳ್ಳಬಲ್ಲಳು. ಕಾಮಧೇನುವಿನ ಮಗಳಾದ ನಂದಿನಿಯ ಮೇಲೆ ಬಲಪ್ರಯೋಗ ಮಾಡಬಲ್ಲವನು ಇನ್ನೂ ಹುಟ್ಟಿಲ್ಲ. ಇನ್ನು ನಿನ್ನಿಷ್ಟ.
2: ಆಗಲಿ, ಅದರ ಪರೀಕ್ಷೆಯು ನಡೆದು ಹೋಗಲಿ.

0: ಆಶ್ರಮದಲ್ಲಿ ಎಲ್ಲೆಲ್ಲೂ ಕೋಲಾಹಲ, ಕಳವಳ, ಎಲ್ಲರಿಗೂ ಒಂದೇ ಯೋಚನೆ.
1: ರಾಜನಿಗೇಕೆ ಇಂತಹ ದುರ್ಬುದ್ಧಿ?
2: ಇದು ಸಾಧ್ಯವೇ? ನಂದಿನಿಯನ್ನ ಒಯ್ಯಲು ಸಾಧ್ಯವೇ?
1: ಕ್ಷಾತ್ರವು ಬ್ರಹ್ಮವನ್ನು ನಿರಾಕರಿಸುವ ಕಾಲ ಬಂದಿದೆ.
0: ಅದೋ, ಸಂಧ್ಯಾ ಹೋಮವನ್ನು ಮುಗಿಸಿಕೊಂಡು ಬಂದ ಅರುಂಧತಿ ದೇವಿಯನ್ನು ಈ ಕಳವಳವು ಹಿಡಿಯಿತು.
3: ಆಶ್ರಮವಾಸಿಗಳೇ, ಸತ್ಕಾರದಿಂದ ತೃಪ್ತನಾಗಿರುವ ಅತಿಥಿ ಅತ್ಯಾಚಾರವನ್ನು ನಡೆಸುವನೆ, ಆಶ್ರಮದ ಧೇನುವನ್ನು ಆಶಿಸಿದನೆ. ಬ್ರಹ್ಮಭೂಮಿಯಲ್ಲಿ ರಾಜನಿಗೆ ಅಧಿಕಾರ ಉಂಟೆ.
4: ಆಶ್ರಮದಲ್ಲಿ ರಕ್ತಪಾತವಾಗಬೇಕಾಗಿದೆ, ಆಗುತ್ತದೆ.
3: ಓ, ಹಾಗಿದ್ದರೆ ನಡೆಯಬೇಕಾದದ್ದು ನಡೆಯಲೇಬೇಕು. ಆದರೂ ತಡೆಗಟ್ಟಬಾರದೇಕೆ? ನಾನು ಪ್ರಯತ್ನ ಪಟ್ಟರೆ

0: ಅಮ್ಮ ನಂದಿನಿ, ಆಶ್ರಮದ ಸೌಭಾಗ್ಯ ಲಕ್ಷ್ಮಿ, ನೀನು ಹೊರಟು ಹೋಗುವಿಯಾ? ನಮ್ಮಲ್ಲಿ ಇರುವುದಿಲ್ಲವೇ?
1: ಅಮ್ಮ, ಹೌದು, ನೀನು ಜನಿಸಿರುವುದೇ ಅನುಗ್ರಹಕ್ಕೆ.
0: ಈ ಪುಣ್ಯಾಶ್ರಮ ಭೂಮಿಯೇ ರಕ್ತಪಾನ ಬೇಕು ಮಾಡಿಸು ಎಂದು ಬಯಸುವಾಗ ಆಗಬೇಕಾದುದು ಆಗಿಯೇ ಆಗುವುದು.
1: ನಂದಿನಿ, ನಿಜ, ದುಷ್ಕಾಲದಲ್ಲಿ ನಿನ್ನನ್ನು ನೀನು ರಕ್ಷಿಸಿಕೊಳ್ಳುವೆ, ಹೌದು.
0: ಆದರೆ ಏನಾದರೂ ನೀನು ಮಗಳು, ನಾವು ತಾಯಿ ತಂದೆಗಳು, ನಿನ್ನನ್ನು ಬಿಡಲಾರೆವು ನಂದಿನಿ. ನಿನ್ನಿಂದ ನಮ್ಮ ಆಶ್ರಮ ನಂದಿನಿ. ಆಶ್ರಮವಾಸಿಗಳೇ, ಹೊರಗಿನಿಂದ ಬಂದವರು ದುಷ್ಕರ್ಮವನ್ನು ಆಚರಿಸಿದರೆ ಯಾರೋ ವಿಹ್ವಲರಾಗಬಾರದು. ಅತಿಥಿ ದೇವೋ ಭವ ಎಂಬುದನ್ನು ಮರೆಯಬಾರದು.
2: ತಾಯಿ, ಅತಿಥಿಯು ದುಷ್ಟನಾಗಿದ್ದಾನೆ, ತಪಸ್ವಿಗಳೆಲ್ಲರೂ ಕ್ಷುಬ್ಧರಾಗಿದ್ದಾರೆ.
0: ಆದುದು ಹೋದುದಕ್ಕೆಲ್ಲ ಕ್ಷುಬ್ಧರಾಗುವ ಹಾಗಿದ್ದರೆ ಆಶ್ರಮಕ್ಕೇಕೆ ಬರಬೇಕು? ಇದು ಎಲ್ಲರಿಗೂ ತಿಳಿದಿರಲಿ. ಆಶ್ರಮದಲ್ಲಿ ಇರುವವರೆಗಾದರೂ ಆಶ್ರಮ ಧರ್ಮವನ್ನು ಪಾಲಿಸಬೇಕು.
3: ಸಹೃದಯರೇ, ಅರಮನೆಯ ಸುಮಂಗಲೆಯರು, ಬ್ರಾಹ್ಮಣರು ವೇದ ಘೋಷ ಮಂಗಳ ವಾದ್ಯದೊಂದಿಗೆ ಸುರಭಿಗೆ ಪೂಜೆಯನ್ನು ಸಲ್ಲಿಸಿ ರಾಜಪುರೋಹಿತ ಭಯಭಕ್ತಿ ನಮ್ರನಾಗಿ ಕೇಳುತ್ತಿದ್ದಾನೆ. ದೇವಿ, ಅರಮನೆಯಲ್ಲಿ ತಮಗೆ ನಿತ್ಯ ಪೂಜೆ. ತಾಯಿ, ಇದು ರಾಜಾಜ್ಞೆ. ಪೂಜೆ ಸ್ವೀಕರಿಸಿದ ನಂದಿನಿ ಹೇಳುತ್ತಿದ್ದಾಳೆ, ವಸಿಷ್ಠರಿಗೆ ಬ್ರಹ್ಮದತ್ತವಾಗಿ ಬಂದ ನನ್ನನ್ನು ಅನ್ಯತಾ ವಿನಿಯೋಗಿಸಲು ದೇವೇಂದ್ರನಿಗೂ ಅಧಿಕಾರವಿಲ್ಲ. ರಾಜಪುರೋಹಿತ ಏನೂ ಹೇಳಲಾರದೆ ರಾಜಾಜ್ಞೆಯನ್ನು ಮನ್ನಿಸುವುದು ಬಿಡುವುದು ನಿನಗೆ ಸೇರಿದುದು ಎಂದು ನಮಸ್ಕರಿಸಿದಾಗ ನಂದಿನಿ ನಕ್ಕು, ಮಾಡಬಾರದ ಅಪ್ಪಣೆ ಜೀವನ್ವ್ರತವಾದಂತೆ ಎಂದು ಹೇಳಿ ತಮ್ಮ ಕೈಲಾದರೆ ಕೊಂಡು ಹೋಗಿ ಎಂಬ ಭಾವದಿಂದಿರುವಾಗ
4: ಮುಂದೆ ಬನ್ನಿ,
2: ಕೌಶಿಕ ಮಹಾರಾಜರು ಮುನ್ನುಗ್ಗುತ್ತಿದ್ದಾರೆ.
5: ಹಾ, ನಂದಿನಿಯ ಮೇಲೆ ನಡೆದ ಪ್ರಹಾರ, ಉದುರಿದ ರೋಮ, ಹುಟ್ಟಿ ಬಂದ ಕಾಡು ಜನರು, ಪ್ರಹರಣ ಕುಶಲಿಗಳು, ಸ್ವಯಂ ಸೈನ್ಯ ಚಾಲನೆ ಮಾಡಬೇಕಾಗಿದೆ. ಮಾಯಾ ಸೈನ್ಯವನ್ನು ತುಳಿಯಬೇಕಾಗಿದೆ, ನುಗ್ಗುತ್ತಿರುವವರನ್ನು ತಡೆಯಬೇಕಾಗಿದೆ. ಭೂಲೋಕದ ವೀರರ ರಕ್ತವನ್ನೆಲ್ಲ ಪಾನ ಮಾಡಿ ಪ್ರಸಿದ್ಧವಾಗಿರುವ ಈ ರಾಜ ಕೌಶಿಕನ ಬಾಣಗಳಿಂದ ನಂದಿನಿಯನ್ನು ಬಂಧಿಸಬೇಕಾಗಿದೆ. ಆ ಏನಾಗುತ್ತಿದೆ? ಏನೋ ಒಂದು ಭಯ ನನ್ನನ್ನು ಸೈನ್ಯವನ್ನು ಆವರಿಸಿದೆ. ನನ್ನ ಬಾಣಗಳೆಲ್ಲ ವ್ಯರ್ಥವಾದವು. ಇತರರು ಹೊಡೆಯುವುದಕ್ಕಿಂತ ಮುಂಚೆ ಸೇನೆಯವರು ಕಿರಿಚಿಕೊಂಡು ಬಿದ್ದು ಸಾಯುತ್ತಿದ್ದಾರೆ. ಮಾಯಾ ಸೇನೆ ಉಳಿದವರನ್ನು ಓಡಿಸಿಕೊಂಡು ಹೋಯಿತು. ಈ ಕೌಶಿಕನ ಜೀವ, ಯಾವ ಯುದ್ಧದಲ್ಲೂ ಹಿಂತೆಗೆಯದ ಕ್ಷತ್ರಿಯ ವೀರನ ಜೀವ ಉಳಿಯುವುದು ಹೇಗೆ? ಹೇಗೆ?
2: ಜೀವಗಳ್ಳನಾಗಿ ಓಡಿ ಹೋಗಬೇಕು, ಓಡಿ ಹೋಗಬೇಕು.

0: ಅಯ್ಯೋ, ನಂದಿನಿಯನ್ನು ಹೊಡೆದರೆ, ಚತುರ್ದಶ ಭುವನ ಸಹಿತವಾದ ಬ್ರಹ್ಮಾಂಡವನ್ನೇ ಹೊಡೆದರೆ, ಈಗ ಸಂಹಾರ ಕ್ರಿಯೆ ಮುಗಿದು ನಂದಿನಿ ಸೌಮ್ಯಳಾದಳೆ. ಬಾ ತಾಯಿ ಬಾ. ನೀನೇ ಏನಮ್ಮ ಅಗ್ನಿಪರ್ವತದ ಹಾಗೆ ಉರಿಯುತ್ತ ನಿಂತು ಆ ಸೈನ್ಯಗಳನ್ನು ಸೃಷ್ಟಿಸಿದವಳು? ನೀನೇ ಏನಮ್ಮ ರಾಜಸೇನೆಯನ್ನೆಲ್ಲ ಧೂಳಿಪಟ ಮಾಡಿದವಳು? ನೀನೇ ಏನಮ್ಮ ಈಗ ಇಲ್ಲಿ ಮಾತೃಭಾವದಿಂದ ಪರಮ ಸೌಮ್ಯಳಾಗಿ ನಿಂತಿರುವವಳು, ಕೌಶಿಕನ ಪಾಲಿನ ಮಾರಿಯಾದವಳು, ಕ್ಷತ್ರಿಯ ವೀರ ಹೆದರಿ ಜೀವಗಳ್ಳನಾಗಿ ಓಡಿ ಹೋದ. ಅಯ್ಯೋ ನನ್ನಮ್ಮ, ಎಷ್ಟು ನೊಂದೆಯೋ, ನಿನಗೆಷ್ಟು ದೃಷ್ಟಿಯಾಗಿದೆಯೋ. ಬಾ ತಾಯಿ ಬಾ, ಒಂದು ಹಿಡಿ ಕಡ್ಡಿಯನ್ನಾದರೂ ಇಳಿ ತೆಗೆಯುವನು.
1: ಅರುಂಧತಿ, ನಿನಗೆ ಆಶ್ರಮದ ಮೇಲಿನ ಮಮತೆ,

0: ಆದರೆ ಆ ಕೌಶಿಕನ ವಿಚಾರವಾಗಿ ಯೋಚಿಸು. ರಾಜಾಧಿರಾಜರನ್ನೆಲ್ಲ ಗೆದ್ದು ಬಂದವ ಈ ಆಶ್ರಮದಲ್ಲಿ ತನ್ನ ವೀರ್ಯ ಸಂಪತ್ತನ್ನೆಲ್ಲ ಪಣ ಮಾಡಿ ಸೋತು ಓಡಿ ಹೋಗಬೇಕಾಯಿತು. ಕೌಶಿಕನಿಗೆ ಕಾಮಧೇನುವು ಬೇಕೆಂಬ ಕಾಮವೂ ಹುಟ್ಟಿತು. ನಾವು ಅಡ್ಡಿ ಎಂದು ಅವನಿಗೆ ಅನ್ನಿಸಿದೆ. ಅವನ ಸಿದ್ಧಿಯ ಹಾದಿಯಲ್ಲಿ ಅಡ್ಡ ಬಂದ ನಮ್ಮನ್ನು ದ್ವೇಷಿಸುವುದು ಸಹಜವಲ್ಲವೇ ದೇವಿ? ಈ ಆಕ್ರೋಶ ಅಕಾರಣವೇ? ಇಲ್ಲ, ಈ ಆಕ್ರೋಶವು ಮುಂದಿನ ಶುಭ ಸೂಚನೆ. ಆತನ ಹೃದಯದಲ್ಲಿ ಇಷ್ಟು ತೀವ್ರವಾದ ಭಾವನೆ ಬಾರದಿದ್ದರೆ ತನ್ನ ಸಮೃದ್ಧವಾದ ರಾಜ್ಯವನ್ನು ಬಿಟ್ಟು ಇದೀಗ ತಪಸ್ಸಿಗೆ ತೆರಳುತ್ತಿದ್ದನೆ.
1: ಹೌದು ಪ್ರಿಯ, ಕೌಶಿಕನಿಗೆ ಬೇಕಾದುದನ್ನು ತಪಸ್ಸಿನಿಂದ ಸಾಧಿಸು ಎಂದು ಹೇಳಿದಾಗ ಅವನ ಮನಸ್ಸು ಒಪ್ಪಲಿಲ್ಲ. ಅವನ ಮನಸ್ಸನ್ನು ಸುಟ್ಟು ಹದ ಮಾಡುವುದಕ್ಕೆ ಈ ಆಕ್ರೋಶ, ಈ ಕ್ರೋಧ ಇಷ್ಟು ಬೇಕಾಯಿತು.
0: ಅರುಂಧತಿ, ಕೌಶಿಕನು ರಾಜ್ಯವನ್ನು ಮಗನಿಗೆ ಕೊಟ್ಟು ಇದೀಗ ತಪಸ್ಸಿಗೆ ಹೊರಟು ಹೋಗಿದ್ದಾನೆ. ಆ ತಪಸ್ಸಿನಲ್ಲಿ ನಿಷ್ಠನಾಗಿ ಸಾತ್ವಿಕನಾಗುವುದಕ್ಕಿಂತ ಮುಂಚೆ ತನ್ನೊಳಗಿರುವ ರಜಸ್ಸನ್ನು ತೊಳೆಯುವುದಕ್ಕೆಂದು ಲೋಕದಲ್ಲಿ ಒಂದು ವಿಪ್ಲವವನ್ನು ಮಾಡುವನು. ದೇವಿ, ಅರುಂಧತಿ, ಆಶ್ರಮವಾಸಿಗಳೇ, ಶಿಷ್ಯ ವಾಮದೇವ, ಭವಿತವ್ಯದ ತೆರೆ ತೆರೆಯುವುದನ್ನು ನಾವೆಲ್ಲ ಕಾಯೋಣ.

0: ಸಹೃದಯರೇ, ಮುಂದೆ ಮಹಾಕಾಲದಲ್ಲಿ ನಡೆಯಬೇಕಾಗಿರುವ ದೇವ ಕಾರ್ಯಕ್ಕಾಗಿ ಭೂತ ಭವಿಷ್ಯ ವರ್ತಮಾನಗಳೆಂಬ ಅವಚ್ಛೇದಗಳನ್ನು ಅತ್ತ ನೂಕಿ ಭವಿಷ್ಯವನ್ನು ಕರತಲಾಮಲಕದಂತೆ ಕಂಡ ಆಶ್ರಮವಾಸಿಗಳಲ್ಲಿ ಆನಂದ ತುಂಬಿತು. ವಸಿಷ್ಠರ ಅಪ್ಪಣೆಯಂತೆ ಕೌಶಿಕನಿಗೆ ರುದ್ರಾರಾಧನ ಕ್ರಮವನ್ನು ಬೋಧಿಸಲು ಶಿಷ್ಯ ವಾಮದೇವ ಹಿಮಾಲಯಕ್ಕೆ ಹೊರಟಿದ್ದಾನೆ.
1: ಏನಾಗಿ ಹೋಯಿತು ಈ ಕೌಶಿಕನ ಜೀವನದಲ್ಲಿ? ವಸಿಷ್ಠರ ಮೇಲಿನ ದ್ವೇಷ, ಈಗ ಉಳಿದಿರುವುದು ವಸಿಷ್ಠರ ಮೇಲಿನ ದ್ವೇಷ. ಒಂದು ಹಸುವನ್ನು ಸಂಪಾದಿಸಲು ಯೋಗ್ಯತೆ ಇಲ್ಲದವನಿಗೆ ರಾಜ್ಯವೇಕೆ ಎಂದು ಹೊರಟು ಬಂದೆ. ಮನಸ್ಸು ಮಾಡಿದ್ದರೆ ವಸಿಷ್ಠರು ಆ ಹಸುವನ್ನು ನನಗೆ ಕೊಡಬಹುದಾಗಿತ್ತು. ಇಷ್ಟವಿಲ್ಲದೆ ನಿರಾಕರಿಸಿ ತಮ್ಮ ತಪೋಬಲದಿಂದ ನನ್ನ ಸೇನೆಯನ್ನೆಲ್ಲ ಧ್ವಂಸ ಮಾಡಿದರು. ಕ್ಷತ್ರಿಯನಾಗಿ ಈ ಅವಮಾನವನ್ನು ತೀರಿಸಿಕೊಳ್ಳದೆ ಇರುವುದು ಎಂತು? ಯಾರದು? ವಾಮದೇವ, ವಾಮದೇವ. ಈಗ ನನ್ನಲ್ಲಿ ಉಳಿದಿರುವುದು ವಸಿಷ್ಠರ ಮೇಲಿನ ದ್ವೇಷ ಮಾತ್ರ.
2: ಅದಕ್ಕಾಗಿ ಏನು ಮಾಡಬೇಕೆಂದಿರುವೆ?
1: ತಪಸ್ಸು. ದಿವ್ಯಾಸ್ತ್ರಗಳನ್ನು ಸಂಪಾದಿಸಲು ವಸಿಷ್ಠರನ್ನು ಬಲಿ ತೆಗೆದುಕೊಳ್ಳಲು ತಪಸ್ಸು.
2: ಅಥವಾ ಬಲಿಯಾಗುವೆ ಎನ್ನು.
1: ದಿವ್ಯಾಸ್ತ್ರಗಳಿರುವಾಗ ಬಲಿಯಾಗುವುದೆಂದರೇನು?
2: ಇಲ್ಲೇ ನೀನು ಎಡವಿರುವುದು. ತಪಸ್ಸಿನಿಂದ ನೀನು ಆರ್ಜಿಸುವ ದಿವ್ಯಾಸ್ತ್ರಗಳು ಆ ಮಹಾತಪಸ್ವಿಗೆ ಗೊತ್ತಿಲ್ಲವೇನು?
1: ಹಾಗಾದರೆ ನಾನು ಏನು ಮಾಡಬೇಕು? ಏನಾದರೂ ಆಗಲಿ, ವಾಮದೇವ, ನನಗೆ ಅಸ್ತ್ರಗಳನ್ನು ಸಂಪಾದಿಸುವ ಮಾರ್ಗವನ್ನು ಹೇಳಿಕೊಡು.
2: ಕೌಶಿಕ, ಧನುರ್ವಿದ್ಯೆಗೆ ಆಚಾರ್ಯನು ರುದ್ರ. ಆತನನ್ನು ಒಲಿಸಿಕೊಂಡರೆ ಸರ್ವ ಶಸ್ತ್ರಗಳು ಅಸ್ತ್ರಗಳು ವಶವಾಗುವವು.
1: ಆತನನ್ನು ಒಲಿಸಿಕೊಳ್ಳುವುದು ಹೇಗೆ?
2: ವೇದದಲ್ಲಿರುವ ರುದ್ರ ಸೂಕ್ತಗಳ ಮೂಲಕ. ನಿನಗೆ ಶ್ರದ್ಧೆ ಹಚ್ಚಿದಂತೆಲ್ಲ ಇಡೀ ಜಗತ್ತೇ ರುದ್ರಮಯವಾಗುವುದು. ಬೆಂಕಿಯಲ್ಲಿ ಬಿದ್ದ ಕಾಷ್ಟವು ತಾನೇ ಬೆಂಕಿಯಾಗುವಂತೆ ನೀನೂ ಒಂದು ದಿನ ರುದ್ರನಾಗುವೆ. ಕೌಶಿಕ, ದ್ವೇಷವನ್ನು ನುಂಗಿಕೊಂಡು ಶಾಂತನಾಗಿ ದೊಡ್ಡ ಗುರಿಗಾಗಿ ತಪಸ್ಸು ಮಾಡು. ಕಾಲ ಪ್ರಚೋದಿತನಾಗಿ ದ್ವೇಷವನ್ನು ಸಾಧಿಸಬೇಡ. ನಿನ್ನ ದ್ವೇಷ ನಿನ್ನನ್ನೇ ತಿನ್ನದಿರಲಿ.
1: ಅದು ಹೇಗೆ ವಾಮದೇವ?
2: ನೀನು ವಸಿಷ್ಠರನ್ನು ದ್ವೇಷಿಸು, ಆದರೆ ತಿರಸ್ಕರಿಸಬೇಡ. ದ್ವೇಷದೊಡನೆ ಬರುವ ತಿರಸ್ಕಾರವನ್ನ ದೂಡಿ ದೊಡ್ಡ ಗುರಿಗಾಗಿ ತಪಸ್ಸನ್ನು ಮಾಡು. ತಪಸ್ಸಿನಿಂದ ಏನು ಬೇಕಾದರೂ ಸಾಧಿಸಬಹುದು ಎಂಬುದು ಮನಸ್ಸಿಗೆ ಒಮ್ಮೆ ಹಿಡಿದರೆ ಮನುಷ್ಯನ ಮನಸ್ಸು ಮಿಕ್ಕವನ್ನೆಲ್ಲ ಬೀಳುಗಳೆಯುವುದು. ಕೌಶಿಕ, ಇದು ತಾಮಸ ವೇಳೆ. ಈಗ ತಪಸ್ವಿಗಳು ಬಹಿರ್ಮುಖಿಗಳಾಗಿರಬಾರದು. ರುದ್ರಾರಾಧನೆಗೆ ಸಿದ್ಧನಾಗು.

ಇಂತಹ ಮಹಾಯೋಗಕ್ಕಾಗಿ ಕೌಶಿಕನು ಕಾದಿದ್ದಾನೆ. ರಾಜ್ಯಭಾರವನ್ನು ಹೊರುವುದಕ್ಕೆಂದೇ ಹುಟ್ಟಿದ ಕೌಶಿಕನು ಭಾರಿಯ ಆಳು. ಇಲ್ಲಿ ಈ ಹಿಮಸನ್ನಿಧಿಯಲ್ಲಿ ರುದ್ರವೀಣೆಯ ತಂತಿಯಂತೆ ಮಿಡಿಯುತ್ತಿದ್ದಾನೆ. ನೀರಿನಲ್ಲಿ ಬಿದ್ದ ಉಪ್ಪು ಕರಗುವಂತೆ ತಪಸ್ಸಿನ ಆಳದಲ್ಲಿ ಕರಗುತ್ತಿದ್ದಾನೆ. ಒಂದು ತೇಜೋವಾಹಿನಿಯು ಅವನ ನರಮಂಡಲವನ್ನೆಲ್ಲ ಆಕ್ರಮಿಸಿದೆ. ಅಗೋಚರವಾದ ಶಕ್ತಿಯ ಪ್ರೇರಣೆಯಿಂದ ಕೌಶಿಕ ಮಂತ್ರಗಳಿಂದ ಸ್ತೋತ್ರ ಮಾಡುತ್ತಿದ್ದಾನೆ, ಪೂಜೆ ಸಲ್ಲಿಸುತ್ತಿದ್ದಾನೆ. ಅವನ ಮುಂದೆ ನಯನ ಮನೋಹರವಾದ ರುದ್ರಮೂರ್ತಿ, ಸರ್ವ ಶಸ್ತ್ರಾಸ್ತ್ರಗಳನ್ನು ಹಿಡಿದು ನಿಂತಿರುವ ಜಟಾಮಂಡಲ ಸುಂದರ ಮೂರ್ತಿ, ಭಸ್ಮೋಧೂಳಿತ ವಿರೂಪಾಕ್ಷ ಭೀಮಾಕಾರ ಭಸ್ಮ ತ್ರಿಪುಂಡ್ರ ರಂಜಿತ ಸುಂದರ ಮೂರ್ತಿ,

0: ಆಗ್ತದೆ.
1: ಪ್ರಭು ಸರ್ವಲೋಕ ಮಹೇಶ್ವರ, ನಾನು ನಿನ್ನಲ್ಲಿ ಐಕ್ಯವಾಗಬೇಕು.
2: ಸಹೃದಯ, ನೀನು ತಪಸ್ಸು ಮಾಡಿದುದು ಅದಕ್ಕಲ್ಲ ಎಂದು ರುದ್ರ ನಕ್ಕನು.
1: ನನಗೆ ವಿದ್ಯೆಗಳೆಲ್ಲವೂ ಕರತಲಾಮಲಕವಾಗುವಂತೆ ಅನುಗ್ರಹಿಸು.
2: ಅದಕ್ಕಿನ್ನೂ ಕಾಲವಿದೆ, ಅದಕ್ಕಾಗಿ ಪ್ರತ್ಯೇಕ ತಪಸ್ಸು ಮಾಡು ಎಂದ ರುದ್ರ ಮರುಕದಿಂದ. ಕೌಶಿಕನಿಗೆ ಏನು ಹೇಳಬೇಕೋ ತೋರಲಿಲ್ಲ. ಮಾನವನ ಮರಳುತನವನ್ನು ನೋಡಿ ಮಹಾರುದ್ರನಿಗೆ ನಗು. ಆದರೂ ಕರುಣಾ ಕಟಾಕ್ಷದಿಂದ ಇಷ್ಟಾರ್ಥ ಸಿದ್ಧಿಯಾಗಲಿ ಎಂದಿತು ಆ ರುದ್ರಮೂರ್ತಿ. ಒಂದು ಅಜ್ಞಾತ ಪ್ರವಾಹ ಕೌಶಿಕನನ್ನು ಕೊಚ್ಚಿಕೊಂಡು ಹೋಯಿತು. ಅಸ್ತ್ರಾಭಿಮಾನಿ ದೇವತೆಗಳ ಮುಂದೆ ಬಂದು ನಿಂತ ಕೌಶಿಕ. ರುದ್ರದೇವರ ಅಪ್ಪಣೆಯಂತೆ ಸರ್ವಾಸ್ತ್ರಗಳ ಪ್ರಯೋಗ ಉಪಸಂಹಾರಾದಿ ಸಮಸ್ತ ರಹಸ್ಯಗಳನ್ನು ಸಾಂಗವಾಗಿ ಸ್ವೀಕರಿಸಿದ. ರಾಜ ಕೌಶಿಕನು ವಸಿಷ್ಠರ ಆಶ್ರಮದ ಸೀಮೆಗೆ ಮತ್ತೆ ಬಂದನು. ಕೋಪದಿಂದ, ಕಿಚ್ಚಿನಿಂದ

0: ನನ್ನನ್ನು ಭಿಕಾರಿಯಾಗಿ ಮಾಡಿದ ಋತ್ವಿನ ಲೀಲಾಕ್ಷೇತ್ರ ಈ ಆಶ್ರಮ. ನನ್ನಲ್ಲಿರುವ ಅಸ್ತ್ರಗಳನ್ನೆಲ್ಲ ಒಂದೇ ಸಲ ಉಪಯೋಗಿಸಿ ಆಶ್ರಮದ ಭೂಮಿಯ ಗುರುತನ್ನೇ ಅಳಿಸಿಬಿಡಬೇಕು. ಆಗ್ನೇಯಾಸ್ತ್ರವನ್ನು ಬಿಟ್ಟು ಸುಡಬೇಕು, ವರುಣಾಸ್ತ್ರವನ್ನು ಬಿಟ್ಟು ಆ ಭೂಮಿಯನ್ನು ಕೊಚ್ಚಿ, ವಾಯುಯಾಸ್ತ್ರವನ್ನು ಬಿಟ್ಟು ಒಣಗಿಸಿ, ವ್ಯೋಮಾಸ್ತ್ರವನ್ನು ಬಿಟ್ಟು ಎಲ್ಲವನ್ನು ಶೂನ್ಯವಾಗಿ ಮಾಡಿಬಿಡಬೇಕು. ಆಗ ವಸಿಷ್ಠನಿಗೆ ಬುದ್ಧಿ ಬಂದು ನನ್ನ ಪ್ರಭಾವಕ್ಕೆ ಹೆದರಿ, ಈ ಸಂಹಾರವನ್ನು ನೋಡಲಾರೆ, ನನ್ನನ್ನು ಕ್ಷಮಿಸು ಕೌಶಿಕ, ತಪ್ಪಾಯಿತು ಎಂದು ಶರಣಾಗತನಾಗುತ್ತಾನೆ.
1: ಏನಾಗುತ್ತಿದೆ? ಒಂದು ಒಣ ಗಳುವಿನ ತುಂಡು ಬ್ರಹ್ಮದಂಡ, ಅದು ನಾನು ಪ್ರಯೋಗಿಸಿದ ಆಗ್ನೇಯಾಸ್ತ್ರವನ್ನು ನುಂಗುತ್ತಿದೆ.
0: ಬಿಡಲಾರೆ, ಬಿಡಲಾರೆ. ಎರಡೆರಡು ಅಸ್ತ್ರಗಳನ್ನು ಒಟ್ಟೊಟ್ಟಿಗೆ ಬಿಡುವೆ, ಒಂದು ಅಸ್ತ್ರಕ್ಕೆ ಇನ್ನೊಂದು ಅಸ್ತ್ರ ರಕ್ಷಣೆಯಾಗಲಿ.

0: ನಾನು ಪ್ರಯೋಗಿಸಿದ ಅಸ್ತ್ರಗಳೆಲ್ಲ ನಿರ್ನಾಮವಾಗುತ್ತಿವೆಯಲ್ಲ, ನನ್ನೆಲ್ಲ ಅಸ್ತ್ರಗಳನ್ನು ಆ ದಂಡ ನುಂಗುತ್ತಿದೆಯಲ್ಲ. ಮುಗಿಯಿತು, ಕೌಶಿಕನ ಅಸ್ತ್ರ ಸಂಪತ್ತು ಮುಗಿಯಿತು, ನನ್ನ ರೌದ್ರಾಸ್ತ್ರವೂ ಶಾಂತವಾಗಿ ಹೋಯಿತು. ಬೇಡ ಬೇಡ, ಓ ದಂಡವೇ ನನ್ನೆಡೆಗೆ ಬರಬೇಡ, ನುಗ್ಗಿ ಬರಬೇಡ, ನನ್ನನ್ನು ಪ್ರತಿಘಾತಿಸಬೇಡ. ಅಯ್ಯೋ, ಆಹುತಿಗೊಳ್ಳಬೇಡ. ವಾಮದೇವ ವಾಮದೇವ, ಅಡ್ಡ ಬಾ ವಾಮದೇವ, ಅಡ್ಡ ನಿಲ್ಲು.
1: ಬ್ರಹ್ಮದಂಡವೇ, ವಾಮದೇವನಿಂದ ಅಭಿವಾದನ, ನಿಲ್ಲು ನಿಲ್ಲು, ಇನ್ನು ನೀನು ಶಾಂತನಾಗ, ಕೌಶಿಕನಿಗೆ ಇನ್ನೂ ಕಾಲವು ಕೂಡಿ ಬಂದಿಲ್ಲ, ಈತನನ್ನು ಬಲಿಗೊಳ್ಳದೆ ಉಳಿಸಿಕೊಳ್ಳಿಸಿಕೊಳ್ಳಿ, ಈತನಿಂದ ಮಹತ್ವದ ಕಾರ್ಯಗಳ

0: ಆಗಬೇಕೆಂದು ಬ್ರಹ್ಮ ಸಂಕಲ್ಪವಿದೆ. ಉಳಿಸು. ವಶಿಷ್ಠ ಶಿಷ್ಯ ವಾಮದೇವನ ಪ್ರಾರ್ಥನೆ ಇದು. ಬಾ ಕೌಶಿಕ, ಎದ್ದೇಳು. ಮೈ ಮೇಲೆ ಪ್ರಜ್ಞೆ ಇಲ್ಲದೆ ವಿವಶನಾಗಿ ಪ್ರಮತ್ತನಂತೆ ಸೋತು ಬಿದ್ದ ನಿನಗೆ ಅಪಸವ್ಯವಾಗಿ ಒಂದು ಸುತ್ತು ಬಂದು ಮೇಲಕ್ಕೆದ್ದ ನೆರಳನ್ನ ಸುಟ್ಟು ಈಗ ಶಾಂತಗೊಂಡಿದೆ ಈ ಬ್ರಹ್ಮದಂಡ.
1: ವಾಮದೇವ, ನೀನು ಬರದಿದ್ದರೆ ನನ್ನ ಗತಿ ಏನಾಗುತ್ತಿತ್ತು? ನನಗೆ ಆಪತ್ಕಾಲವೆಂದು ನಿನಗೆ ಹೇಗೆ ಗೊತ್ತಾಯಿತು?
0: ಕೌಶಿಕ, ಮನಸ್ಸೆನ್ನುವುದು ಒಂದು ಬೆಳಕಿನ ಕಂಬ. ಇಂದ್ರಿಯಗಳನ್ನು ಬಿಟ್ಟು ಆ ಕಂಬದ ಇನ್ನೊಂದು ಕೊನೆಯನ್ನು ಕಾಣುವವನಿಗೆ ಎಲ್ಲವೂ ತಿಳಿಯುತ್ತದೆ. ಪಂಚಭೂತಗಳೊಂದಿಗೆ ಏಕರಸವಾಗಿ ಈ ದೇಹವು ಸರ್ವವ್ಯಾಪಿಯಾಗುವುದು ಸಾಧ್ಯ.
1: ವಾಮದೇವ, ನಾನು ಈ ಕಾರ್ಯವನ್ನು ಮಾಡಬಲ್ಲೆನೆ?
0: ಹುಚ್ಚ, ಈಗಾಗಲೇ ನೀನು ಸಾಧಿಸಿರುವೆ. ರುದ್ರಾಸ್ತ್ರವು ವಿಫಲವಾದಾಗ ಮತ್ತೊಂದು ಅಸ್ತ್ರವನ್ನು ನೀನೇ ಸೃಷ್ಟಿ ಮಾಡಲಿಲ್ಲವೇ?
1: ಸಾಲದು ಸಾಲದು, ಸರ್ವ ಸಿದ್ಧಿಗಳು ನನಗೆ ಬೇಕು, ಎಲ್ಲರ ಸಿದ್ಧಿಗಳು ನನಗೆ ಬೇಕು, ನಿನ್ನ ಸಿದ್ಧಿಯೂ ನನಗೆ ಬೇಕು. ವಾಮದೇವ, ನಾನೇನು ಮಾಡಬೇಕು?
0: ಸರ್ವ ಸಿದ್ಧಿಗಳು ಬೇಕಾದರೆ ಕೌಶಿಕ, ನೀನೊಬ್ಬ ವಶಿಷ್ಠನಾಗಬೇಕು. ಅಯ್ಯೋ ಹುಚ್ಚ, ಕೌಶಿಕ ಬಲ್ಲೆಯ ಸಂಹಾರಕ್ಕಾಗಿ ಆಶ್ರಮಕ್ಕೆ ಬಂದಾಗ ವಶಿಷ್ಠರು ಲೋಕಾಂತರಕ್ಕೆ ಹೋಗಿದ್ದರು. ಅರುಂಧತಿ ದೇವಿ ಆಶ್ರಮದ ಯಜಮಾನಿ. ಆ ಮಹಾಬ್ರಾಹ್ಮಣಿಯ ಅನುಗ್ರಹದಿಂದ ಉರಿದುರಿದು ಉರಿಯುತ್ತಿದ್ದ ನಿನ್ನ ಮನಸ್ಸಿನಲ್ಲಿದ್ದ ವೈರ ನಿನ್ನನ್ನು ಬಿಟ್ಟು ಹೋಯಿತು.
1: ಆಕೆಯ ಅನುಗ್ರಹದಿಂದ ಈ ಬ್ರಹ್ಮದಂಡ ನನ್ನಲ್ಲಿದ್ದ ವೈರವನ್ನು ಆಕರ್ಷಿಸಿ ಹೊರಗೆಳೆಯಿತೆ. ವಾಮದೇವ, ಇಂಥ ಸಾಧ್ವಿ ಇದ್ದ ಆಶ್ರಮವನ್ನು ನಾಶ ಮಾಡಲು ಹೊರಟಿದ್ದೆ ನಾನು. ನನ್ನ ಅಪರಾಧ ಒಂದು ಪರ್ವತದಷ್ಟು, ಅರುಂಧತಿ ದೇವಿಯರಿಂದ ನನಗಾದ ಉಪಕಾರ ಒಂದು ಲೋಕದಷ್ಟು.
0: ವೀರಾಗ್ರೇಸರನಾದ ಕೌಶಿಕ, ಏಕೆ ಈ ಕಣ್ಣೀರು? ನಿಷ್ಪೌರುಷನಂತೆ ಕಣ್ಣೀರು ಕರೆಯುವುದು ಸಮ್ಮತವಲ್ಲ. ಇನ್ನೂ ನಿನ್ನಲ್ಲಿ ವೈರ ಸೂಕ್ಷ್ಮವಾಗಿದೆ, ಬೀಜ ರೂಪವಾಗಿ ಉಳಿದಿರುವುದು ಮುಂದೆ ವಿಜೃಂಭಿಸಬಹುದು.
1: ಇಲ್ಲ ಇಲ್ಲ ವಾಮದೇವ, ಇನ್ನು ನಾನು ಈ ಜನ್ಮದಲ್ಲಿ ಆಶ್ರಮದ ಕಡೆ ದುರ್ಭಾವನೆಯಿಂದ ತಿರುಗುವುದಿಲ್ಲ. ನನಗೆ ನಂದಿನಿಯು ಬೇಡ, ಮತ್ತೇನೂ ಬೇಡ.
0: ಹಾಗಾದರೆ ಈಗ ವಶಿಷ್ಠರ ಆಶ್ರಮಕ್ಕೆ ಹೋಗಿ ತಪ್ಪಾಯಿತು ಎನ್ನಲು ಸಿದ್ಧನಾಗಿರುವೆಯಾ?
1: ಇಲ್ಲ ವಾಮದೇವ, ಇಲ್ಲ, ಈಗ ಹೋಗುವುದಿಲ್ಲ, ಮುಂದೆ ಹೋಗುವೆನು. ಕೌಶಿಕನಾಗಿ ಅಲ್ಲ, ಮತ್ತೊಬ್ಬ ವಶಿಷ್ಠನಾಗಿ ಹೋಗುವೆನು.
0: ಅದರಿಂದಲೇ ವೈರವು ಹೋಗಲಿಲ್ಲ ಎಂದು ನಾನು ಹೇಳಿದುದು. ಆದರೆ ಒಂದು ವ್ಯತ್ಯಾಸ, ಈಗ ನಿನ್ನ ವೈರವು ವಿನಾಶಕರವಾಗುವ ಬದಲು ಸರಿಯಾದ ಮಾರ್ಗವನ್ನು ಹಿಡಿದಿದೆ.
1: ನಾನು ಒಬ್ಬ ಮಹಾಪುರುಷನಾಗುವೆ, ಮತ್ತೊಬ್ಬ ವಶಿಷ್ಠನಾಗುವೆ, ಮತ್ತೊಬ್ಬ ವಶಿಷ್ಠನಾಗುವೆ, ಮತ್ತೊಬ್ಬ ವಶಿಷ್ಠನಾಗುವೆ.
0: ವಶಿಷ್ಠರಂತೆ ನೀನು ಮಹಾಬ್ರಾಹ್ಮಣನಾಗುವೆಯಾ? ಆಗುವೆಯೋ ಇಲ್ಲವೋ ನಾ ಹೇಳಲಾರೆ.
1: ಏನಂದೆ, ನಾನು ಮಹಾಬ್ರಾಹ್ಮಣನಾಗುವುದಿಲ್ಲವೇ? ವಾಮದೇವ, ನೋಡುತ್ತಿರು, ಈ ಕೌಶಿಕ ಬ್ರಾಹ್ಮಣರ ಬ್ರಾಹ್ಮಣನಾಗುತ್ತಾನೆ, ಮಹಾಪುರುಷನಾಗುತ್ತಾನೆ, ಮಹಾಬ್ರಾಹ್ಮಣನಾಗುತ್ತಾನೆ.

0: ವಿಂಧ್ಯ ಪಾದದಲ್ಲಿ ಆ ಜಂಬೂ ವೃಕ್ಷಗಳ ನೆರಳಿನಲ್ಲಿ ಕೌಶಿಕ ವಿಶ್ವಾಮಿತ್ರನಾದ, ರಾಜಋಷಿ ವಿಶ್ವಾಮಿತ್ರನಾದ, ತಂತ್ರ ಮಂತ್ರಗಳ ವಿಶ್ವವಿದ್ಯಾನಿಲಯದ ಕುಲಪತಿಯಾದ. ಅಗೋ ಅಗೋ, ಎಷ್ಟೊಂದು ಶಿಕ್ಷಣಾರ್ಥಿಗಳು ಅವನಿಗೆ ಬರುತ್ತಿದ್ದಾರೆ. ಯಾವ ಆಶ್ರಮದಲ್ಲಿ ನೋಡಿದರೂ ವಿಶ್ವಾಮಿತ್ರನ ಮಾತೇ.
1: ವಿಶ್ವಾಮಿತ್ರನದು ನಿಷ್ಕಾಮ ತಪಸ್ಸು.
2: ಆತನ ಅಧ್ಯಯನದ ರೀತಿಯೇ ಬೇರೆ.
1: ಪ್ರತಿಯೊಂದು ಮಂತ್ರತಂತ್ರದ ಪರಿಣಾಮದ ಬಗೆಗೆ ಅವನಿಗೆ ಚಿಂತೆ.
2: ಪಿಂಡಾಂಡ ಬ್ರಹ್ಮಾಂಡಗಳ ಸಂಬಂಧದ ಬಗೆಗೆ ಅಧ್ಯಯನ.
1: ಗೆಡ್ಡೆ ಗೆಣಸುಗಳ ಯೋಚನೆ ಇಲ್ಲದೆ

0: ಸ್ನಾನ ಪಾನಗಳ ಯೋಚನೆ ಇಲ್ಲದೆ ನಿರಂತರ ಅಧ್ಯಯನ, ಪ್ರಯೋಗ, ರಹಸ್ಯ ಭೇದನ.
1: ಈ ವಿಶ್ವಾಮಿತ್ರನಲ್ಲೀಗ ಪ್ರಶ್ನೆ, ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ, ಮನಸ್ಸೇ ಪ್ರಶ್ನೆ, ಮನಸ್ಸೇ ಉತ್ತರ. ದೇವತೆಗಳ ರಹಸ್ಯವನ್ನು ಭೇದಿಸಿದೆ, ತೇಜಸ್ಸಿನ ರಹಸ್ಯವನ್ನು ಭೇದಿಸಬೇಕು. ದಯಾರ್ದ್ರ ಹೃದಯದ ಆಪೋ ದೇವಿಯರನ್ನು ಉಷತೀರಿವ ಮಾತರಹ, ಮಕ್ಕಳನ್ನು ಎತ್ತಿಕೊಳ್ಳುವ ತಾಯಂದಿರು ಅವರನ್ನೇ ಕರೆದು ತೇಜಸ್ಸಿನ ರಹಸ್ಯವನ್ನು ಭೇದಿಸಬೇಕು. ಗಾಯತ್ರಿ ಛಂದಸ್ಸಿನಲ್ಲಿ ಪ್ರಾರ್ಥಿಸಬೇಕು. ಓ ಆಪೋ ದೇವಿಯರೇ, ತಾಯಿ ಮಕ್ಕಳಿಗೆ ಮಲೆಯೂಡಿಸುವಂತೆ ನಿಮ್ಮಲ್ಲಿರುವ ಶಿವತಮವಾದ ರಸವ ನಮಗೆ ನೀಡಿ

0: 24 ದಿನಗಳ ಮಹಾತಪಸ್ಸು. ವಿಶ್ವಾಮಿತ್ರನ ಮನಸ್ಸಿನಿಂದ ಹಿಡಿದು ಶ್ವಾಸದವರೆಗೆ ಎಲ್ಲವೂ ಆಪೋಗತಿ. ಒಂದು ಸುಂದರ ಲೋಕ, ನೀರು ತುಂಬಿದ ಲೋಕ. ಅದು ಆಪೋರಸ, ಅದು ಬ್ರಹ್ಮಾಂಡ. ಬ್ರಹ್ಮಾಂಡವು ಬೆಳೆದು ಒಡೆದುದನ್ನು ಕಂಡವ ಇನ್ನೊಂದು ಬ್ರಹ್ಮಾಂಡವನ್ನು ಮಾಡಬಹುದು. ಅದೀಗ ವಿಶ್ವಾಮಿತ್ರನ ಮಹತ್ವಾಕಾಂಕ್ಷೆ.
1: ಓಂ ಅಚ್ಛಾವದ ತವಸೋ ಗೀರ್ಭಿರಾಭಿಸ್ತು ಹಿ ಪರ್ಜನ್ಯಂ ನಮಸ ವೀವಾಸ.
2: ಈ ವಿಶ್ವಾಮಿತ್ರನಿಂದ ಸಾಧ್ಯ ಮಾಡಬಹುದೇ ಆಪೋ ದೇವಿಯರೇ? ನನ್ನಿಂದ ಸಾಧ್ಯವೇ? ಅದಷ್ಟು ಸುಲಭವೇ? ಮಾಡಿ ನೋಡಲೇಬೇಕು, ಮಾಡಿ ನೋಡಲೇಬೇಕು. ಪಿಂಡಾಂಡದ ಮೂಲೆ ಮೂಲೆಯಲ್ಲಿ ಬೀಜ ರೂಪದಲ್ಲಿರುವ ಮಣ್ಣನ್ನು ಒಡೆದು ಮತ್ತೆ ಮಡಕೆ ಮಾಡಬೇಕು. ಬ್ರಹ್ಮಾಂಡದ ಸೃಷ್ಟಿ ಈ ವಿಶ್ವಾಮಿತ್ರರಿಂದ ಆಗಬೇಕು, ಆಗಲೇಬೇಕು.

0: ಆ ಕೇಕೆ ಸದ್ದನ್ನು ಕೇಳಿ ವಿಶ್ವಾಮಿತ್ರನ ದೇಹದ ಕಣಕಣವು ನಡುಗಿ ಹೋಯಿತು. ಕಬ್ಬನ್ನು ಸಿಗಿದಂತೆ ಯಾರೋ ಅವನನ್ನು ಸಿಗಿದಂತಾಯಿತು. ಆಗಲೂ ಅವನನ್ನು ರಕ್ಷಿಸಿದ್ದು ಗುರು ವಾಮದೇವ.
1: ವಿಶ್ವಾಮಿತ್ರ, ಕಣ್ಣು ತೆರೆ, ಇಲ್ಲಿ ನೋಡು, ನಾನು ವಾಮದೇವ.
2: ವಾಮದೇವ? ಗುರುವೇ, ಯಾವಾಗ ಯಾವಾಗ ದೇವತೆಗಳ ಕೋಪವು ಬಂದು ನಾನು ಹತನಾಗಬೇಕಿತ್ತು ಆಗೆಲ್ಲ ನೀನು ಬಂದು ಕಾದಿರುವೆ. ಈ ಋಣವನ್ನು ನಾನು ಹೇಗೆ ತೀರಿಸಲಿ?
1: ಹುಚ್ಚ, ಯಾರಿಗೆ ಯಾರು ಋಣಿ ಯೋಚಿಸು. ಭೂಮಿಯು ಯಾರಿಗೆ ಋಣಿ? ನೀರನ್ನು ಸೆಳೆದುಕೊಂಡ ಆದಿತ್ಯನಿಗೋ, ಮಳೆಯಾಗಿ ಕೊಟ್ಟ ಪರ್ಜನ್ಯನಿಗೋ? ಕಣ್ಣು ತೆರೆ, ನಿನ್ನ ಮುಂದೆ ನಿಂತಿರುವವರನ್ನು ನೋಡು. ಇದು ಈತನು ನಿನ್ನ ಪಿತಾಮಹನಾದ ಕುಶಿಕ, ಈತನು ರುಚಿಕ ಮಹರ್ಷಿ. ಇವರ ಪುಣ್ಯಬಲದಿಂದ ನಿನ್ನ ತಪಸ್ಸು ಸಾಧನೆಯ ದಾರಿಯಲ್ಲಿ ಸಾಗುತ್ತಿದೆ. ಸಾಧನೆ ಮುಂದುವರಿಯಲಿ, ಶುಭವಾಗಲಿ, ಬರುತ್ತೇನೆ.
2: ಹೌದು, ಸಾಗಬೇಕು. ನನ್ನನ್ನು ಹರಸಿ ಹೋದ ವಾಮದೇವ ಕುಶಿಕ ರುಚಿಕರು ಹೇಳಿದಂತೆ ನಾನು ಸಾಧನೆಯ ಮೆಟ್ಟಲನ್ನೇರಬೇಕು. ಹೊಸ ಹುಟ್ಟಿನ ನವೀನ ಸೃಷ್ಟಿಯ ಯೋಚನೆ ಮುಂದುವರಿಯಬೇಕು. ಬ್ರಹ್ಮಾಂಡವನ್ನು ಮಾಡುವುದಕ್ಕೆ ದೀರ್ಘಕಾಲ ಬೇಕು. ಬ್ರಹ್ಮಾಂಡ ಬೇಡ, ಒಂದು ಪುಟ್ಟ ಹಕ್ಕಿ, ಒಂದು ಸಣ್ಣ ಬಳ್ಳಿ, ಯಾವುದಾದರೊಂದು ಮಾಡಬೇಕು. ಪ್ರಾಣಜ್ಯೋತಿಯನ್ನು ಹುಡುಕಬೇಕು. ಎಲ್ಲರ ಪ್ರಾಣಗಳನ್ನು ಒಳಗೊಂಡ ಪ್ರಾಣದ ಬಗೆಗೆ ತಿಳಿಯಬೇಕು.
0: ಹೀಗೆ ಸಾಗಿತು ವಿಶ್ವಾಮಿತ್ರ ಮಹಾಮುನಿಯ ಹೋರಾಟ, ಜಗತ್ಪ್ರಾಣದ ಅನ್ವೇಷಣೆ, ಸಂಘರ್ಷ.

0: ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಎಂಬ ಹಂಬಲದ ತ್ರಿಶಂಕು ಮಹಾರಾಜನಿಗಾಗಿ ಜಮದಗ್ನಿಯೊಂದಿಗೆ ಸೋಮಯಾಗ ಅಯೋಧ್ಯಾ ನಗರದ ಬಳಿಯ ಸರಯೂ ನದಿಯ ತೀರದಲ್ಲಿ ಭವ್ಯವಾದ ದೇವಯಜನ ವಿಶ್ವಾಮಿತ್ರ ಅಧ್ವರ್ಯು. ಆದರೆ ಯಾಗವು ಪೂರ್ಣವಾಗಲಿಲ್ಲ. ವಸಿಷ್ಠರು ಬರದಿರುವುದೇ ಅದಕ್ಕೆ ಕಾರಣ. ಪ್ರಾಯಶ್ಚಿತ್ತವಾಗಿ ವಿಶ್ವಜಿತ್ ಯಾಗವನ್ನು ಮಾಡ ಹೊರಟಿದ್ದಾನೆ ವಿಶ್ವಾಮಿತ್ರ.
1: ಜಮದಗ್ನಿಗಳೇ, ಮುನಿವೃಂದದವರೇ, ಯಾಜಕರೇ, ನಾಳೆಯ ದಿನ ಇಂದ್ರನು ಬರಬೇಕು. ವಸಿಷ್ಠರಿಲ್ಲ, ವಸಿಷ್ಠ ಕುಲದವರೂ ಇಲ್ಲ. ಏನು ಮಾಡುವುದು? ಇಂದ್ರನು ಬಂದರೆ ಸರಿ, ಬರದೆ ಹೋದರೆ ಹೋತೃವಿನಲ್ಲಿ ವಸಿಷ್ಠರನ್ನೇ ಆಹ್ವಾನಿಸುವುದು.
0: ಇಂದ್ರ ಬರಲಿಲ್ಲ. ಇಂದ್ರನ ಅಪ್ಪಣೆ ಇಲ್ಲದೆ ತ್ರಿಶಂಕುವಿಗೆ ಸ್ವರ್ಗದೊಳಗೆ ಕಾಲಿರಿಸಲಾಗಲಿಲ್ಲ. ಆಕಾಶ ನಡುವಿನಿಂದ ತ್ರಿಶಂಕುವಿನ ಕೂಗು.
2: ವಿಶ್ವಾಮಿತ್ರರೇ, ವಿಶ್ವಾಮಿತ್ರರೇ, ನನ್ನನ್ನು ತಳ್ಳಿಬಿಟ್ಟರು.

0: ವಿಶ್ವಾಮಿತ್ರ.
1: ಜಮದಗ್ನಿಗಳೇ, ಮುನಿವೃಂದದವರೇ, ಯಾಜಕರೇ, ನಾಳೆಯ ದಿನ ಇಂದ್ರನು ಬರಬೇಕು. ವಸಿಷ್ಠರಿಲ್ಲ, ವಸಿಷ್ಠ ಕುಲದವರೂ ಇಲ್ಲ. ಏನು ಮಾಡುವುದು? ಇಂದ್ರನು ಬಂದರೆ ಸರಿ, ಬರದೆ ಹೋದರೆ ಹೋತೃವಿನಲ್ಲಿ ವಸಿಷ್ಠರನ್ನೇ ಆಹ್ವಾನಿಸುವುದು.
2: ಇಂದ್ರ ಬರಲಿಲ್ಲ. ಇಂದ್ರನ ಅಪ್ಪಣೆ ಇಲ್ಲದೆ ತ್ರಿಶಂಕುವಿಗೆ ಸ್ವರ್ಗದೊಳಗೆ ಕಾಲಿರಿಸಲಾಗಲಿಲ್ಲ. ಆಕಾಶ ನಡುವಿನಿಂದ ತ್ರಿಶಂಕುವಿನ ಕೂಗು.
3: ವಿಶ್ವಾಮಿತ್ರರೇ, ವಿಶ್ವಾಮಿತ್ರರೇ, ನನ್ನನ್ನು ತಳ್ಳಿಬಿಟ್ಟರು, ನನ್ನನ್ನು ತಳ್ಳಿಬಿಟ್ಟರು. ಬಿದ್ದುಹೋದೆ, ಬಿದ್ದುಹೋದೆ, ಕಾಪಾಡಿ, ಕಾಪಾಡಿ.
1: ತ್ರಿಶಂಕು ಮಹಾರಾಜ, ನಾನು ಮಹರ್ಷಿ ವಿಶ್ವಾಮಿತ್ರ, ರೋಷ ಭೀಷಣನಾಗಿ ನನ್ನ ತಪೋಬಲದಿಂದ ಹೇಳುತ್ತಿದ್ದೇನೆ. ನಿಲ್ಲು, ಅಲ್ಲಿಯೇ ನಿಲ್ಲು, ನಿಲ್ಲು.
2: ತ್ರಿಶಂಕುವು ತಲೆ ಕೆಳಗಾಗಿ ಅಲ್ಲಿಯೇ ಅಂತರಿಕ್ಷದಲ್ಲಿ ನಿಂತನು. ರೋಷಪರವಶನಾದ ವಿಶ್ವಾಮಿತ್ರ, ಇನ್ನೊಬ್ಬ ಇಂದ್ರನ ಸೃಷ್ಟಿಗೇ ಹೊರಟ. ಹೋತೃವಿನಲ್ಲಿ ವಸಿಷ್ಠರನ್ನು ಆಹ್ವಾನಿಸುವುದರಿಂದ ವಸಿಷ್ಠ ಕುಲ, ಶಕ್ತಿ ಮತ್ತು ಶಕ್ತಿ ಸೋದರ ಮಂಡಲ ಶವರಾಶಿ ಆಯಿತು. ಅರುಂಧತಿ ಶೋಕವನ್ನು ಸಹಿಸಲಾರದೆ ಚಿತೆಗೆ ಬೀಳುವುದಕ್ಕೆ ಹೋಗುತ್ತಾಳೆ. ವಸಿಷ್ಠರಲ್ಲಿ ಬ್ರಹ್ಮಾನಂದವು ಮಾಯವಾಗಿ ಪುತ್ರಶೋಕವು ತುಂಬುತ್ತದೆ. ದೇವಗುರು ಬೃಹಸ್ಪತಿಯಿಂದ ವಿಶ್ವಾಮಿತ್ರನಿಗೆ ಮತ್ತೆ ಮಾರ್ಗದರ್ಶನ. ನೂತನ ಸೃಷ್ಟಿಯ ಸಾಹಸದ ಬದಲು ಬ್ರಹ್ಮಜ್ಞಾನ ಪಡೆ ಎಂಬ ಸೂಚನೆ. ಮಹಾಸಾಧನೆಯ ಹಠತೊಟ್ಟ ವಿಶ್ವಾಮಿತ್ರ ಮತ್ತು ಇಂದ್ರ ಮುಖಾಮುಖಿಯಾದಾಗ ವಿಶ್ವಾಮಿತ್ರನ ಬದುಕಿನಲ್ಲಿ ಇನ್ನೊಂದು ಅಧ್ಯಾಯ. ಸ್ವರ್ಗಕ್ಕೆ ಬರಲು ಇಂದ್ರನಿಂದ ಆಹ್ವಾನ. ಸದಾ ಅಧ್ಯಯನ ನಿರತನಾದ ವಿಶ್ವಾಮಿತ್ರನ ಕಿವಿಯಲ್ಲಿ ಆಹ್ವಾನ ಮೊಳಗತೊಡಗಿತು.
4: ಸ್ವರ್ಗಕ್ಕೆ ಕರೆದರೆ ಬರುವುದಿಲ್ಲ ಎಂದೆ. ವಿಶ್ವಾಮಿತ್ರ, ಸ್ವರ್ಗವೇ ನಿನ್ನ ಬಳಿಗೆ ಬಂದರೆ ಏನು ಮಾಡುವೆ?
1: ಏನು ಮಾಡಲಿ, ಮತ್ತೆ ಮತ್ತೆ ವಾಮದೇವನ ನೆನಪು, ವಸಿಷ್ಠರ ಪುತ್ರ ಶೋಕದ ನೆನಪು, ಇಂದ್ರನ ಆಹ್ವಾನದ ನೆನಪು. ಯಾರದು? ವಾಮದೇವ, ಸಂದೇಹವಿಲ್ಲ, ಸ್ವಯಂ ವಾಮದೇವ. ದಯಮಾಡಿಸಬೇಕು ವಾಮದೇವ ಮಹರ್ಷಿಗಳು. ವಸಿಷ್ಠರ ದುಃಖವನ್ನು ಕಳೆಯಬಲ್ಲ ಮಹಾಮಹಿಮರು.
5: ಹೌದು, ನಾನು ಬಂದದ್ದು ಅದಕ್ಕಾಗಿ, ವಸಿಷ್ಠರ ದುಃಖವನ್ನು ನಿವಾರಿಸಬೇಕೆಂದು ನಿನ್ನನ್ನು ಕೇಳುವುದಕ್ಕಾಗಿ.
1: ನಾನು ವಸಿಷ್ಠರ ಶೋಕಕ್ಕೆ ಕಾರಣ ಹೌದು, ಹೇಗೆ ನಿವಾರಿಸಬಲ್ಲೆ? ಹೇಗೆ, ಹಾಸ್ಯ ಮಾಡುತ್ತಿದ್ದೀರಾ?
5: ನಿಜವಾಗಿಯೂ ವಸಿಷ್ಠ ಶೋಕವನ್ನ ಕಳೆಯಲು ನೀನು ಸಿದ್ಧವಾಗಿದ್ದೀಯಾ?
1: ನಾನೇನು ಮಾಡಬೇಕು ಅದನ್ನು ಹೇಳಿ ವಾಮದೇವ.
5: ನೀನು ಮಾಡಬೇಕಾದುದಿಷ್ಟೇ, ಈ ಸರಸ್ವತಿಯನ್ನು ಪ್ರಾರ್ಥಿಸಿ ಆಕೆಯು ಪ್ರವಾಹವಾಗಿ ಬಂದು ವಸಿಷ್ಠ ಮಹರ್ಷಿಗಳನ್ನು ಕೊಚ್ಚಿಕೊಂಡು ಹೋಗುವಂತೆ ಆಜ್ಞೆ ಮಾಡು.
1: ವಾಮದೇವ.
5: ವಿಶ್ವಾಮಿತ್ರ, ನೀನು ಕ್ಷತ್ರಿಯ, ನಿನ್ನ ರಜೋಗುಣವು ಪ್ರವರ್ಧವಾಗಲಿ. ನೀನು ತಪೋಬಲದಿಂದ ಸಂಪಾದಿಸಿರುವ ಆಪೋದೇವಿಯರ ರಹಸ್ಯವನ್ನು ಪ್ರಯೋಗಿಸು. ಸತ್ವ ಪ್ರಧಾನವಾದ ಸರಸ್ವತಿ 12 ಯೋಜನ ದೂರ ವಸಿಷ್ಠರನ್ನು ತೇಲಿಸಿ ಅವರ ದುಃಖವನ್ನು ಜೀರ್ಣವಾಗಿಸುವಳು.
1: ಇದು ನಿಂತಿದ್ದೇನೆ ಸಮಾಧಿ ಸ್ಥಿತಿಯಲ್ಲಿ, ಆಪೋ ದೇವಿಯರ ಅನುಗ್ರಹಕ್ಕಾಗಿ.

0: ಎಲ್ಲೆಲ್ಲೂ ನೀರು, ಎಲ್ಲೆಲ್ಲಿಯೂ ನೀರೇ ನೀರು.
1: ಅದೋ ಅದೋ ವಿಶ್ವಾಮಿತ್ರ ನೋಡು, ಗುರುದೇವ ವಶಿಷ್ಠರ ದೇಹ ಕರಿಯ ಕಂಬಳಿಯಲ್ಲಿ ಕಟ್ಟಿರುವ ಮಿಂಚಿನ ಮೂಟೆಯಂತೆ ಕೊಚ್ಚಿ ಹೋಗುತ್ತಿದೆ. ಧನ್ಯ ಧನ್ಯ ವಿಶ್ವಾಮಿತ್ರ, ನೀನು ಧನ್ಯ. ಬ್ರಹ್ಮರ್ಷಿ ಮಾತ್ರವಲ್ಲ, ಸಪ್ತರ್ಷಿಗಳಲ್ಲಿ ಒಬ್ಬನಾಗುವುದಕ್ಕೆ ನೀನು ಧನ್ಯ. ಧನ್ಯ, ನೀನು ಧನ್ಯ.
0: ಸೆಳೆತದಲ್ಲಿ ಕೊಚ್ಚಿ ಹೋಗುತ್ತಿರುವ ವಸಿಷ್ಠ, ಈ ವಿಶ್ವಾಮಿತ್ರನ ತಪೋಬಲದಿಂದ ಉಕ್ಕಿ ಹರಿಯುತ್ತಿರುವ ಸರಸ್ವತಿಯ ಪ್ರವಾಹದಲ್ಲಿ ವಸಿಷ್ಠ, ಈ ಪ್ರವಾಹದ ಅಲೆಗಳೆಲ್ಲ ನನ್ನ ನೋವಿನ ಬಿಂದುಗಳೇ, ನನ್ನ ಕಣ್ಣೀರೇ, ನನ್ನ ನೋವೇ ದುಗುಡವೇ ದುಮ್ಮಾನವೇ. ನನ್ನ ಮೈಯೆಲ್ಲ ಬೆಂಕಿ ತುಂಬಿದೆ. ಇದೆಲ್ಲ ನಾನು ಮರೆಯಬೇಕು, ಮಧುರ ಭಾವ ತಾಳಬೇಕು, ಹೊರಗಂಡಿನಿಂದ ಜಗತ್ತಿನ ಸೌಂದರ್ಯವನ್ನು ಕಾಣಬೇಕು. ಒಂದು ಹೂವು, ಹಣ್ಣು, ಚಿಗುರು ಏನು ಕಂಡರೂ ನನ್ನ ಮನಸ್ಸು ಉತ್ಸಾಹ ತಾಳಬೇಕು. ಸಂಘದ ಬಯಕೆ ನನ್ನಲ್ಲಿ ಬಲಿಯಬೇಕು. ತುಂಬಿದ ರಾಜ್ಯವೇ ಬೇಡ ಎಂದವನಿಗೆ ಈಗೇಕೆ ಈ ಬುದ್ಧಿ? ಏಕಾಂತ ಬೇಡ. ಅರಸಬೇಕು ನಾನು ಹಕ್ಕಿಯ ಹಾಡಿನ ಅರ್ಥವನ್ನು, ಚಿಗುರಿನ ಮೃದುತ್ವವನ್ನು, ಕಮಲದ ಮೊಗ್ಗಿನ ಮಿಡಿತವನ್ನು. ಹುಡುಕಬೇಕು ನಾನು ಸ್ವರ್ಗೀಯ ಸಂಗೀತ ಮೇಳವನ್ನು. ಕೂಗುವ ಹಕ್ಕಿಯೊಡನೆ ಹಾಡಿ, ತೂಗುವ ಬಳ್ಳಿಯೊಡನೆ ಕುಣಿದು, ಹರಿಯುವ ನೀರಿನೊಡನೆ ಓಡಿ ಲೋಕವನ್ನೆಲ್ಲ ಸುತ್ತಿ ಬರಬೇಕು. ಈ ವಿಶ್ವ ಮೈತ್ರಿ ನನಗೆ ಸಂತೋಷ ಕೊಡಬೇಕು. ಯಾರದು?
2: ನಾನು ಇಂದ್ರದೂತಿ.
0: ಓ, ಸ್ವರ್ಗವೇ ನನ್ನ ಬಳಿಗೆ ಬಂದಿದೆ.
2: ಬಂದು ಶಯ್ಯಾಗೃಹವಾಗಿದೆ.
0: ನಿನ್ನ ಹೆಸರು?
2: ನನ್ನ ಹೆಸರೇ? ಓ, ನಾನು ಮೇನಕ.
0: ಮೇನಕ? ಇಂದ್ರನಿಗೆ ನಾನು ಕೃತಜ್ಞನಾಗಿದ್ದೇನೆ. ಆದರೆ ಸಾಮ್ರಾಜ್ಯವನ್ನೆಲ್ಲ ತೊರೆದು ಯಾವುದೋ ದೂರದ ಸಿದ್ಧಿಗಾಗಿ ಒದ್ದಾಡುತ್ತಿರುವ ಅರಣ್ಯವಾಸಿಗೆ ಈ ಅನುಗ್ರಹದಿಂದ ಏನು ಫಲ?
2: ಅದನ್ನು ನಿರ್ಧರಿಸುವವರು ಆಗೋ ಅವರೇ ಕಾಮದೇವ ಮತ್ತು ವಸಂತ.
3: ವಿಶ್ವಾಮಿತ್ರನ ಮನಸ್ಸು ಹೀಗೆ ಒಡೆದು ಎರಡು ಪಾಲಾದಾಗ ಬಂದವಳು ಮೇನಕಿ. ಮತ್ತೆ ಸಂಸಾರ ಚಕ್ರವೊಂದು ಆರಂಭವಾಯಿತು. ದೇವಲೋಕದ ಹೆಣ್ಣೊಂದು ಮಾನವ ಲೋಕದ ಗಂಡಿನೊಂದಿಗೆ ಸಂಸಾರ ಮಾಡಲಾರಂಭಿಸಿತು. ಆ ವಿಚಿತ್ರ ಜೀವನ ಹೂವಾಗಿ ಅರಳಿತು. ಆಶ್ರಮ ಸ್ವರ್ಗವಾಯಿತು. ಪ್ರೇಮ ಫಲವನ್ನು ನೀಡಿತು. ಹೆಣ್ಣು ಕೂಸು ಜನಿಸಿತು. ಹೆತ್ತವಳು ಸ್ವರ್ಗಕ್ಕೆ ಹಿಂದಿರುಗಿದಳು. ಪಕ್ಷಿ ಸಂಕುಲದ ಪೋಷಣೆಗೆ ಒಳಗಾದ ಕೂಸನ್ನು ವಿಶ್ವಾಮಿತ್ರ ಕಣ್ವರೆಗೆ ಒಪ್ಪಿಸಿ ಮತ್ತೆ ಹಿಮಾಲಯಕ್ಕೇ ಹೋದನು.
1: ಸ್ವರ್ಗದ ಸೌಖ್ಯವನ್ನನುಭವಿಸಿ ಮತ್ತೆ ಹಿಮ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ. ಮೇನಕೆಯಿಂದಾಗಿ ಪ್ರಾಣಾಗ್ನಿದೇವನ ಸಂದರ್ಶನವನ್ನು ಪಡೆದೆ. ಸಾಕು ಈ ನೆನಪು. ಭೂತಕಾಲದ ಈಚಿನ ಕೊನೆಯಲ್ಲಿ, ಭವಿಷ್ಯತ್ತಿನ ಆರಂಭವಾಗುವಲ್ಲಿ, ಈ ವರ್ತಮಾನದಲ್ಲಿ ಈ ವಿಶ್ವಾಮಿತ್ರ ಬದುಕಬೇಕು. ಮೌನವನ್ನು ಸಾಧಿಸಬೇಕು. ಸಂದೇಹಗಳನ್ನು ಕಳೆಯಬೇಕು. ಯಜ್ಞೇಶ್ವರನನ್ನು ಒಲಿಸಿಕೊಳ್ಳಬೇಕು. ಜೀವನ ಸಂಸ್ಕಾರ ಉತ್ತಮವಾಗಬೇಕು. ಯಾಜ್ಞವಲ್ಕ್ಯ, ಗಾರ್ಗಿ, ಭಾರದ್ವಾಜ ಮೊದಲಾದ ಮುನಿಪೋತವರನ್ನು ಕಂಡೆ, ಚರ್ಚಿಸಿದೆ, ಗ್ರಹಿಸಿದೆ. ಎಲ್ಲರೂ ನನ್ನಿಂದ ನಿರೀಕ್ಷಿಸುತ್ತಿದ್ದಾರೆ, ಬಯಸುತ್ತಿದ್ದಾರೆ ಮಹಾಸಾಧನೆಯನ್ನು. ನಾನು ಮಹಾಬ್ರಾಹ್ಮಣನಾಗುವ ಮಹಾಯೋಗವನ್ನು, ನನ್ನಿಂದ ಈ ಜಗತ್ತು ಪಡೆಯಬೇಕಾದ ಬೆಳಕನ್ನು. ಇದು ಬ್ರಾಹ್ಮಿ ಮುಹೂರ್ತ. ಶ್ವಾಸ ನಿರೋಧ ಮಾಡಿ ಪ್ರಾಣದೇವನ ದರ್ಶನ ಮಾಡಿ ಪ್ರಾಣಾಗ್ನಿಹೋತ್ರವನ್ನು ಆರಂಭಿಸುತ್ತೇನೆ. ಸುಡದಿರುವ ಬೆಂಕಿಯನ್ನು ಹುಡುಕುತ್ತೇನೆ, ಆಯಾಸವನ್ನು ಮೀರಿ ಹುಡುಕುತ್ತೇನೆ. ಮುಖ್ಯ ಪ್ರಾಣ ಧ್ಯಾನದಿಂದ ಮುಂದೆ ಹೋಗಿ ಮೂಲ ಪ್ರಾಣ ಧ್ಯಾನವನ್ನು ಮಾಡುತ್ತೇನೆ. ದೇವಗುರುಗಳ ಅನುಗ್ರಹದಿಂದ ದೇವತೆಗಳ ರಹಸ್ಯವು ವಿಶ್ವಕ್ಕೆ ಆರ್ಯತ್ವವು ಲಭಿಸುವಂತೆ ಮಾಡುತ್ತೇನೆ. ಏನನ್ನು ನೋಡುತ್ತಿದ್ದೇನೆ ನಾನು?

ಸರಸ್ವತಿ ಉಬ್ಬಿದಳು. ಇದೆಲ್ಲಿಯ ನೀರು? ಇದೆಲ್ಲಿಯ ಪ್ರವಾಹ? ಇದೆಂಥ ಲಹರಿ? ಇದೆಂಥ ಆರ್ಭಟ? ಮೊರೆತ, ಅಬ್ಬರ, ಸೆಳೆತ, ಶುದ್ಧ ಶುಭ್ರ ವರ್ಣದ ನೀರು

0: ಸೂರ್ಯಮಂಡಲ ಮಧ್ಯವರ್ತಿಯಾಗಿರುವ ಸವಿತೃ ದೇವನನ್ನು ಕಾಣುತ್ತಿದ್ದೇನೆ. ಆ ಹಿರಣ್ಮಯ ತೇಜಸ್ಸನ್ನು ಹೃದಯದೊಳಗೆ ತುಂಬಿಸಿಕೊಳ್ಳುತ್ತಿದ್ದೇನೆ. ನನ್ನ ದೇಹವೆಲ್ಲವೂ ಅನಿರ್ವಚನೀಯವಾದ ಪ್ರಕಾಶದಿಂದ ತುಂಬಿ ಹೋಗಿದೆ. ಶಾಖವಿಲ್ಲದ ಬೆಳಕು, ಆಪೋಜ್ಯೋತಿಯನ್ನು ನೋಡುತ್ತಿದ್ದೇನೆ. ಈ ಕಿರಣವೇ ಸಾವಿತ್ರವೇ, ಸುತ್ತವಿರುವುದು ಸವಿತೃ ಮಂಡಲವೇ. ದೇವಗುರು ಬೃಹಸ್ಪತಿ, ನನ್ನಲ್ಲಿ ನುಡಿಸುತ್ತಿರುವ ಶಬ್ದಗಳೆಲ್ಲ ಮಂತ್ರಗಳಾಗುತ್ತಿವೆ. ಹೌದು, ಈ ಮಹಾಮಂತ್ರ ಲೋಕಹಿತಕ್ಕಾಗಿ ಮೂಡಿಬಂದ ಮಂತ್ರ. ಲೋಕಹಿತವೇ ಈ ಮಂತ್ರದ ತಿರುಳು. ಸರ್ವ ಭಾವನೆಗಳು ಪ್ರಚೋದಿತಗಳೇ ಎಂಬುದನ್ನು ಅರಿತು ದೇಹ, ಕಾಲ, ಆಹಾರ, ಸಂಘ, ಧರ್ಮಗಳಿಂದ ಪ್ರಚೋದಿತವಾದುದನ್ನು ಬಿಟ್ಟು ಲೋಕಹಿತಕ್ಕಾಗಿ ಕಾರ್ಯ ಮಾಡುವ ಈ ವಿಶ್ವಾಮಿತ್ರ ಈಗ ಮಹಾಬ್ರಾಹ್ಮಣ.
1: ಓ ವಿಶ್ವಾಮಿತ್ರ, ಈಗ ನೀನು ಮಂತ್ರದೃಷ್ಟಾರ.
2: ಭಗವತಿ ಗಾಯತ್ರಿ ದೇವಿಯು ತನ್ನ ಸಾವಿತ್ರಿ ಸರಸ್ವತಿ ಗಾಯತ್ರಿ ರೂಪಗಳನ್ನು ವಿಶ್ವಾಮಿತ್ರರಿಗೆ ತೋರಿಸಿದಳು.
3: ವಿಶ್ವಾಮಿತ್ರರ ಬಾಯಲ್ಲಿ ಲೋಕಹಿತಕ್ಕಾಗಿ ಹೊರಡುವ ಮಂತ್ರವು ಗಾಯತ್ರಿ ಎಂದು ಪ್ರಸಿದ್ಧವಾಗಲಿ ಎಂದು ಅನುಗ್ರಹಿಸಿದಳು.

0: ವಿಶ್ವವನ್ನು ಆರ್ಯವನ್ನಾಗಿ ಮಾಡುವ ಸಾಧನವನ್ನು ನಾನು ವಿಶ್ವಾಮಿತ್ರನಾಗಿ ಪಡೆಯುತ್ತಿರುವ ಈ ಸುಸಂದರ್ಭದಲ್ಲಿ ವಸಿಷ್ಠರನ್ನು ನನ್ನ ಮನಸ್ಸು ನೆನೆಯುತ್ತಿದೆ.
1: ವಿಶ್ವಾಮಿತ್ರರೇ, ಇದು ನಿಮ್ಮೆದುರು ನಿಮ್ಮ ವಸಿಷ್ಠ. ಅಂತೂ ಗೆದ್ದಿರಿ, ಲೋಕವನ್ನು ಉದ್ಧಾರ ಮಾಡಿದಿರಿ. ವಾಮದೇವ, ಇದೆಲ್ಲ ನಿನ್ನ ಪ್ರಭಾವ.
2: ಎಲ್ಲವೂ ಆಧಾರ ಶಕ್ತಿಯ ಅನುಗ್ರಹ ಗುರುಗಳೇ.
3: ಸಹೃದಯರೇ, ಅದು ಎಂಥ ಸಂಭ್ರಮ! ಮಂದಾಕಿನಿ ಅಲಕನಂದ ನದಿಗಳ ಸಂಗಮದಲ್ಲಿ, ಮತ್ತೆ ಬ್ರಹ್ಮಲೋಕದಲ್ಲಿ ದೇವತೆಗಳು ಪರಮ ಸಂತೋಷದಿಂದ ವಸಿಷ್ಠ ಚತುರ್ಮುಖರನ್ನು ಎದುರುಗಿಟ್ಟುಕೊಂಡು ಸಪ್ತ ಋಷಿಗಳ ಸಮ್ಮುಖದಲ್ಲಿ ವಿಶ್ವಾಮಿತ್ರರಿಗೆ ಬ್ರಹ್ಮಋಷಿ ಪಟ್ಟಾಭಿಷೇಕವನ್ನು ಮಾಡಿದರು. ವಸಿಷ್ಠ ವಿಶ್ವಾಮಿತ್ರರನ್ನು ಬ್ರಹ್ಮರಥದಲ್ಲಿ ಕುಳ್ಳಿರಿಸಿ ಉತ್ಸವವನ್ನು ಮಾಡಿದರು. ಧರ್ಮಿಷ್ಠನಾದ ಯಯಾತಿ, ಬ್ರಹ್ಮಿಷ್ಠನಾದ ಜನಕ ಆ ರಥವನ್ನು ಎಳೆದರು. ದೇವೇಂದ್ರ ಭಕ್ತಿಯಿಂದ ಕೈಮುಗಿದ. ಧರ್ಮ ಬ್ರಹ್ಮ ಸಮಾಯೋಗ ಬ್ರಹ್ಮಾಂಡದ ಕ್ಷೇಮವನ್ನು ತರಲಿ ಎಂದು ಎಲ್ಲರೂ ಹಾರೈಸುತ್ತಿದ್ದಾರೆ. ಬ್ರಹ್ಮಾಂಡವನ್ನು ಆಧರಿಸುತ್ತಿರುವ ಶಕ್ತಿಗೆ ನಮೋ ಎನ್ನುತ್ತಿದ್ದಾರೆ.

ಮಹಾಬ್ರಾಹ್ಮಣ, ಇದುವರೆಗೆ ನಾಟಕ ಕೇಳಿದಿರಿ. ದೇವುಡು ಅವರ ಮೂಲ ಕಾದಂಬರಿಯ ಬಾನುಲಿ ರೂಪಾಂತರ ಉದ್ಯಾವರ ಮಾಧವಾಚಾರ್ಯ ಅವರದು. ಭಾಗವಹಿಸಿದ ಕಲಾವಿದರು ಕೌಶಿಕ ಎಂ ಶ್ರೀನಿವಾಸ್ ಭಟ್, ವಸಿಷ್ಠ ಡಿಜಿ ಹೆಗಡೆ, ಅರುಂಧತಿ ಎಂ ವಿ ವಸಂತಕುಮಾರಿ, ವಿಶ್ವಾಮಿತ್ರ ಪಾವಲಕೋಡಿ ನಾರಾಯಣ ಭಟ್, ವಾಮದೇವ ಎನ್ ಆರ್ ಗುಣಗ, ಮೇನಕ ಚಂದ್ರಕಲಾ ಬಿಇ, ನಿರೂಪಕ

0: ಕೆ ಎಲ್ ಶಾನುಭೋಗ್. ಸ್ತುತಿ ಸ್ತೋತ್ರ ಮಂತ್ರ ಪಠಣ ಗಿರ್ವಾಣ ಭಾರತಿ ವಿದ್ಯಾಲಯ ಮಂಗಳೂರು, ಇದರ ಟಿ ಪಿ ರಾಮಚಂದ್ರ ಭಟ್, ಪಿ ಶ್ರೀಧರ ಆಚಾರ್ಯ, ಜನಾರ್ದನ ತಾಮಣಕರ್, ಟಿ ಆರ್ ಸುಬ್ರಹ್ಮಣ್ಯ ರಾವ್, ಜಗದೀಶ್ ಮರಕಡ ಮತ್ತು ರಮಿತಾ ಆರ್ ತಂತ್ರಿ. ನಿರ್ಮಾಣ ಸಹಾಯ ದೇವು ಹನೆಹಳ್ಳಿ. ನಿರ್ಮಾಣ ಶಂಕರ್ ಎಸ್ ಭಟ್ ಮತ್ತು ವೀಮಾ ಜಗದೀಶ್.
1: ಆಕಾಶವಾಣಿ ಮಂಗಳೂರು ಕೇಳುಗರೆ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ ಖಿಲ್ಖಿಲೋ, ಸುಜನ್ ಪ್ರಭು ಮತ್ತು ಬಳಗದವರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. 5:30 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 6:10 ಭಕ್ತಿಗೀತೆಗಳು, 6:30 ತುಳು ಚಿತ್ರಗೀತೆಗಳ ಕಾರ್ಯಕ್ರಮ, 6:50 ಚೇವರು ಶಂಕರ ಕಾಮತ್ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು, ಪ್ರಸಂಗ ಅತಿಕಾಯ ಕಾಳಗ, 7:45 ಬಿ ಕಾಂತಪ್ಪ ಅವರಿಂದ ಕನ್ನಡದಲ್ಲಿ ಭಾಷಣ, ವಿಷಯ ಜನಪದದಲ್ಲಿ ಹೆಣ್ಣು. ಇಂದು ರಾತ್ರಿ 8:00 ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಬೆಂಗಳೂರು ಭೇಟಿಯ ಕುರಿತು ಬಾನುಲಿ ವರದಿ ಕೇಳುವಿರಿ. 8:15 ಭಾವಗೀತೆಗಳು, 8:30 ಸುಮಾ ಜಿಆರ್ ಅವರಿಂದ ಇಂಗ್ಲಿಷ್ನಲ್ಲಿ ಭಾಷಣ, ವಿಷಯ ಮೈಕ್ರೋಬ್ಸ್ ಇನ್ ಡೇ ಟು ಡೇ ಲೈಫ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಚಿತ್ರಗೀತೆಗಳು, 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರ ವೀಣಾವಾದನ ಮೂಡಿಬರಲಿದೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
2: ಆಕಾಶವಾಣಿಗೆ 90ರ ಸಂಭ್ರಮ,
3: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
2: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
4: ಸ್ವರ ಸಂಭ್ರಮ.
3: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
2: ಇದೇ May 12 ಮಂಗಳವಾರ ಸಂಜೆ 6:00
3: ಮಂಗಳೂರು ಪುರಭವನದಲ್ಲಿ.
2: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಆಕಾಶವಾಣಿ ಮಂಗಳೂರು ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಸರಿಯಾಗಿ 3:35. ನಮ್ಮ ಮುಂದಿನ ಪ್ರಸಾರ 5:00 ಗೆ ಪ್ರಾರಂಭವಾಗುವುದು. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz ಹಾಗೂ FM ಕಂಪನಾಂಕ 100.3 MHz. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಸಮಸ್ತರ ಪರವಾಗಿ ಆತ್ಮೀಯ ನಮಸ್ಕಾರ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆ ನಾನು ಪ್ರಶಾಂತಿ ಶೆಟ್ಟಿ ಇರುವೈಲು. ಇದೀಗ ಕೊಂಕಣಿ ಕಾರ್ಯಕ್ರಮ.
1: ಆಕಾಶವಾಣಿ ಮಂಗಳೂರು ಚೆರಡು ಅಂಗಿಲ್ ಕತೆರೆ ಕೊಂಕಣಿ ಕಾರ್ಯಕ್ರಮ ಖಿಳ್ಕಿಳೋ. ನಮಸ್ಕಾರ ಮೊಗಚ್ ಚೆರಡುವಾನು. ಆಮ್ಗೆಲ ಐಚ್ ಕಾರ್ಯಕ್ರಮ ಅಂತೂ ಸುಜನ್ ಪ್ರಭು ಅನಿ ಹಂಗೆಲ್ ಸಂಗಾತ್ಯಾನಿ ಪ್ರಸ್ತುತ ಕರ್ಚೆ ವೈವಿಧ್ಯಮಯ ಕಾರ್ಯಕ್ರಮ ಐಕುವ್ಯ.
2: ಸರ್ವಾಂಕೆ ನಮಸ್ಕಾರ. ಸುಜನ್ ಪ್ರಭು ಅನಿ ಬಾಲವೃಂದ ತರ್ಪೇನ ಸದರ್ ಜೌಚ ಕಿಳ್ಕಿಳೋ ಕೊಂಕಣಿ ವೈವಿಧ್ಯಮಯ ಕಾರ್ಯಕ್ರಮಕ್ಕೆ ಸರ್ವಾಂಗ್ ಮಾಯ ಮೊಗಾನ್ ಸ್ವಾಗತ ಸಂಗತ. ಐಚಿ ಕಡ ಪೈಚಿ ಫೂಲ ಮಣ್ತಾಚಿ ಚಳ್ಳುವಾಲೆ ಮನ ಫುಲ್ಲ ಮೊನ್ ಕೇಚಿ ಖುಷಿ ಜಲಲ್ ವಡಾರ್ ಫುಲ್ತಾ ದುಃಖ ಜಲಲ್ ವಡಾರ್ ಬೌತಾ ಜೀವ ದುಃಖ ಜಾಯ್ ಸಮಾಧಾನ ಮನ ಭಾವನಾ ಜಾಯ್ ಐಕುಚ್ ಕಾನ ಅತ್ತ ಮೇಲ್ ಮಿತ್ರ ವೃಂದಾನಿ ಸಾಧುರ್ ಕೊರ್ಚೆಕ್ ಪ್ರಹಸನ ಐಕಯ

0: ದೇವ ಗೊತ್ತು.
1: ಇದ್ದ ಶ್ರೀಮಂತರ
2: ಅನಿಕಸನೆ ಅಪೋ ಚೈಗಲ್ಲಾಯಿ ಮತ್ತೆ ಫತ್ತು ಅದವೇಚೋ ಜಡು ಜಾಂಬಸ್ಸ
1: ವೈವೆ. ಏ ಮಧು, ಯಥಾರ್ಥ್ ವಿಶಾಲ್ ವೈಶಾಖ್ ಏಯ ಅಮಿ ಗೌರವ ಅಪಚವಚ್ಚ ವೈರೆ ಗೌರವ ಇದ್ದರೆ ಕೇಳು ಏನಿ ಹುಷಾರ್ ನಾವೇ
2: ಮಕ್ಕಸ್ಸ ಕುರ್ಚಿ ಮನು ಕಣ್ಣ
1: ನಕ್ಕರೆ ನಕ್ಕರೆ ಕುಶಲ್ ಕುರ್ಚಿ ನಿಜ್ಜಮ್ಮಿ
2: ಸ್ಕೂಲ್ ಅಸ್ತನ ಸಕಣ ಊಟಾಚ ಸಗ್ಲೋ ದಿವಸ ಶಿಕ್ಷ ಬೋರೋಚ ಸಂಜೆ ತರ ಟ್ಯೂಷನ್ ಸ್ವಿಮ್ಮಿಂಗ್ ಮುಂಜಲ್ಲ ಮೆಗಿಯಲ್ ಖುಷಿ ಕಸ್ಸಲೆ ಕೊರು ಮೇಳ್ನ ರಾಜ ಮೇಳ್ ತರ್ಪಣಿ ಗಮ್ಮತ್ ಕೊರಿಯ ಮಳರೆ ಅತ್ ಕೊಂಕಣಿ ಶಿಬಿರ್ ಕೈ ಧೈ ಒಂಚಪ್ಲ ಮಕ್ಕ
3: ಅಣ್ಣ ತಶ್ಕಿತ ಮುಂಟನ ಕೊಂಕಣಿ ಅಮ್ಮನ್ ಶಿಖ ಬಾಸ್ನವ ಶಿಬಿರ ಕೈವತ್ತ ಗಮ್ಮಜಿತ್ತ
2: ವಿಶಾಲ ತುಕ್ಕ ಮೆಗಿಲ್ ಕಷ್ಟ ಕಾಣ ಘರಂತೂ ಅವ್ ಇಂಗ್ಲಿಷ್ ಲೆಂಜದಾರಿ ಅಮ್ಮ ದಪ್ಟಿತ ಆನು ಬಿಷ್ಟ ಆಯ್ತ
4: ಈ ಕೊಂಕಣಿ ಶಿಬಿರ ಆಯ್ತ ಗಲ್ಲಲ
2: ತಾಮಳರಿ ಮೆಲಾನನಿ ಅಮ್ಮ ಎಕ್ಕ ಸಕಾಣಿ ಕಾಮ ಚಮಕಲಾರಿ ಎವ್ಚಿ ರಾತ್ರಿ
1: ವೈರೆ ಗೌರವ ಶಿಬಿರ್ ಸಡಿ ಬಾರ್ತಿ ಮಾತ್ರ ಮಗಿರಿ
2: ಮಗಿರ್ ಮೇಲ್ ಡ್ರೈವರ್ ಅಸ್ಪಳ ಮೇಲ್ ಬಾಡಿ ಗಾರ್ಡ್ ಮೇಲ್ ಮಕ್ಷಿ ಮುಖರ್ ವತ್ತಸ್ತ ಕೈಜವ ಪಕ್ಕನೆ ಟಿವಿ ಪಳೆಲಾರಿ ಅನ್ನ ಕನಿ ಅಮ್ಮ ಸಂಗ್ತ ತಜ ಪುಷಿ ಸ್ವೀಟಿ ಜಾವೇತ
4: ಕೊನ್ ಸ್ವೀಟಿ
2: ತಮ್ಗೆಲ್ ಡ್ಯಾಶ್ ಅಂಡ್ ಸೂಣಿರ ಅನ್ನ ಕನಿ ಅಮ್ಮ ಪುರ್ಸತ್ ನಾಚಲ ತಿಕ್ಕಾರ ವರ್ತಾಚಿ ಮೆಗೆಲ ಉಲ್ಲೋಚ ಕೊಣಕ್ಕೆ ಪುರ್ಸತ್
3: ನಾಯ್ಯೋ
2: ನಾರ ವಿಶಾಲ ಮ ಖೇಳ್ಚ ಜಾಯ್ನ ಭಾಯಿ ಕೊಂಕಣಿ ಶಿಬಿರ ಕಂಚೆ ಕೊಂಕಣಿ ಪದ ಜೋ ಕಾಣಿ ಬೋರ ನಡ್ಚ ಸಂಗ್ಲ ಮಕ್ಕಸ್ಸ ಬರೋಚ್ ಮುನು ಕಳ್ಳ
4: ಇತ ಮತ್ತೂನ್ ಕರ್ತಣ ಗೆಲ್ ಮಾನಸ ಕಲಾಯ್ ಕೊಂಕಣಿ ಪದ್ ಮಂತ ತೇಮ್ ವಚುನ್ ಶಿಕ್ಯ
2: ಜಾಯ್ತ
1: ಅಮ್ಮಿ ಜಾಯ್ತ ಅಮ್ಮಿ ಜಾಯ್ತ
2: ಮಾನಸಕ್ಕ ಮಾನಸಕ್ಕ
3: ಮಾನಸಕ್ಕ ಮಾನಸಕ್ಕ
2: ಮಾನಸಕ್ಕ
5: ಕೋಣ ಗೌರವ
2: ವೈ
5: ಕಸ ವಿಶೇಷ
2: ಭಾಯಿ ಮ ಕೊಂಕಣಿ ಶಿಬಿರ ಕಂಚೆ ಪದ ಜೋ ಕಾಣಿ ಬೋರ ನಡ್ಚ ಸಂಗ್ಲ ಕಂಚೆ ಪದ್ ಶಿಕೇತ್ವ
5: ಜೈತ ಯೋನ್ ಬೈಷ್ಯತಿ

अनन्या संजना सहना ए आजको।

0: ಪಳುಗು ಪಳುಗು ಅನಕಸಿಗೆ ಗೆವನೆತ್ತ
1: ರಬ್ಬಾಚಿ ರಬ್ಬಾಚಿ ತುಂ ಸಗ್ಡಾಂಕೆ ಹಳ್ಳಾವ
0: ಕಸ ಹಳ್ಳ
1: ಅಂಬುಲಿ ಪಚ್ಚಡಿ ಪುದೀನ ಶರ್ಬತ್ ಹಳ್ಳಾವ ತುಮ್ಕ
0: ಕಶಿ ಕರ್ಚ
1: ಅವ ಕೆಲ್ಲ ಅವ ಕಂಚಿ ಸಾಂಗಾವ ತುಮ್ಕ
2: ದೊನ್ನಿ ಸಾಂಗ
1: ಆವ ಸುರ್ವೇಗ ಅಂಬುಲಿ ಪಚ್ಚಡಿ ಸಂಗ್ತ ಅಂಬುಲ ಸ್ಪಳ ಚಂದ ಕೊಂದೂನು ಪುಸುನು ಚಂದ ಕೊನ್ಕಿ ಸುಖ ಮಗಿರಿ ದೋನ್ ತಂಬು ನಡ್ಲಲ್ ತಲ್ಗಾಲ್ಕ ಮಗಿರಿ ರುಚಿಕ ಮಿಟ್ಟ ಪಿಟ್ಟ ನಿಮಿಸಂಗೆ ಪಿಟ್ಟಿಗಾಲ್ಕ ಮಗಿರಿ ಜಾಜಲ ತುಂಬಿ ಯಾವ ಕೊಚ್ಚಲ ನೀ ಕೊತ್ತಂಬರಿ ಪಲ್ಲುಗಾವಲಿತ ಅಶಿ ಕೌಚಕ್ಕೆ ರುಚಿ ಜತ್ತ
2: ತು ಸಂಗ್ತನಾ ತೊಂಡ
1: ಗ್ಯಾ ಕಯಾಚಿ
2: ಲಾಯ್ಕಸ್ ಜಲ ಚಿಕ್ಕೆ
0: ತೀಕ್ ಜಲ್ಲಾಗೋ
1: ಹಳ್ಳಾನವ ಪುದೀನ ಶರ್ಬತ್ತ

0: ಬಾರಿ ಲೈಕ್
1: ಜಲಗೋ ಲೈಕ್ ಜಲಗೋ ಖುಷಿ ಖರ್ಚೆ ಸುರ್ವೆ ಕಸ್ಪಳ ಪುದೀನ ಪಲ್ಲನೆ ಕೊತ್ತಂಬರಿ ಪಲ್ಲ ಚಂದ ಕೊಂದೂಕ ಮಗಿರ ಅಲ್ಲಿಗಾಲ್ನು ವಟ್ಟೂಕ ಮಗಿ ದೋನ್ ಗ್ಲಾಸ್ ಉದ್ದ ಸಕ್ಕರ ನಿ ಕಾಳ್ ಮಿಟ್ ಗಾಲ್ನು ದೊನ್ನಿ ಬರ್ಸೂಕ ಮಗಿರಿ ಲಿಂಬಿ ಪಿಡ್ಕ ತುಮ್ಕ ತಂಡ ಪ್ಯೂಕ ಜಲರಿ ಐಸ ಕೊಟ್ಕು ಗಾಲೆತ ಅನಿಯ ಶಕ ವೇಳ ಪ್ಯೂಚ ಕಸ್ಪಳ ತಂಪು ಜತ್ತ
0: ಬಾರಿ ಸುಲಭಸ್ಕೋ
2: ಬಾರಿ ಸುಲಭಸ್ಕೋ ಗರ ಉಚ್ಚಿನ ಕರ್ತಾಚಿ
0: ಕರಾಚಿ ಜಯ ಜಯ ಬಚ್ಚ ಬಚ್ಚ
2: ಜಯ ಜಯ
3: ಅತ್ತ ಅನಾಥಾಶ್ರಮ ಸೂಚ ಸಾಂಚಿಯಲ್ಲಿ ಲಕ್ಷ್ಮಿಲ ಮನಾ ಭಾವನೆ ಐಕೂಯಾ

0: ನಮಸ್ಕಾರ ರಂಗಾಚಾ.
1: ನಮಸ್ಕಾರ ಚರಡಾ. ಸಕ್ಕಡ ಚರಡು ಕೇಳ್ತಾ ಸತಿ, ತೂ ಇತ್ಯ ವಚ್ಚನೆ
0: ರಂಗಜ್ಜ? ಆದಿ ಪಿಯೂಷ್ ಅಣ್ಣಲ್ ಜೈ ದಿಸ್ನವ ತಾಣೆ ಅತ್ತ ಮಳಲ ತಕ್ಕಾ ಚಿರಕ್ಕೊಂದ್ ಬೆಸ್ಲ.
1: ಓ, ನಾವ್ ಸಂಗ್ ಬಿತ್ತರ ಇಲ್ ಪಳ
0: ಪಿಯೂಷ್ ಅಣ್ಣ, ಅವತ್ತು ಕಾರ್ ಅಕ್ತ ಶಿಲಿ. ಹ್ಯಾಪಿ ಬರ್ಡೇ.
2: ತೂ ಕಸ ಜಾಯಿ
0: ಅಣ್ಣ ಮಕ್ಕಸನೇನಕ್ಕ ಜಲರಿ ಆತುಗೆಲ ಈಗ ನಿಮ್ಗೂ ವ
2: ಕಸನ ಸಾಂಗ್ ಲಕ್ಷ್ಮಿ.
0: ಅಣ್ಣ ಅಣ್ಣ ಮಕ್ಕಿಗೆ ಡಬಲ್ ನಂಬರ್ ದಿತ್ತುವ.
2: ಡಬಲ್ ನಂಬರ್ ವ ತು ಡಬಲ್ ನಂಬರ್ ಕಸಲಾಕ
0: ಮಕ್ಕ ಜಾಯ್ ಅಣ್ಣ ಮಿಗೆಲೆ ಆನು ಅಮ್ಮ ಡಬಲ್ ಆಗೆಲ್ಲ ಮಂತಾತಿ.
2: ವೈ ದಿವ್ಯ ಡಬಲ್ ಆಗೆಲ್ಲ ಅಲ್ಕೊಂಡು ಏನಾಚಮ್ಮ
0: ತ ಮಕ್ಕೆ ಗೊತ್ತ ಸಣ್ಣ ಜಲಾರಿ ತೂ ಮಕ್ಕ

0: ಕಸ ಜಾಯಿ.
1: ಅಣ್ಣ ಮಕ್ಕಸನೇನಕ್ಕ ಜಲರಿ ಆತುಗೆಲ ಈಗ ನಿಮ್ಗೂ ವ
0: ಕಸನ ಸಾಂಗ್ ಲಕ್ಷ್ಮಿ.
1: ಅಣ್ಣ ಅಣ್ಣ ಮಕ್ಕಿಗೆ ದವಲ್ ನಂಬರ್ ದಿತ್ತುವ.
0: ದವಲ್ ನಂಬರ್ ವ ತುಕ್ ದವಲ್ ನಂಬರ್ ಕಸಲಾಕ
1: ಮಕ್ಕ ಜಾಯ್ ಅಣ್ಣ ಮಿಗಿಲೆ ಆನು ಅಮ್ಮ ದವಲ್ ಆಗೆಲ್ಲ ಮಂತಾತಿ.
0: ವೈ ದಿವ್ಯ ದವಲ್ ಆಗೆಲ್ಲ ಕೊನೆ ಏನಾಚಮ್ಮ
1: ತೆ ಮಕ್ಕೆ ಗೊತ್ತ ಸಣ್ಣ ಜಲಾರಿ ತು ಮಕ್ಕ ದವಲ್ ನಂಬರ್ ದಿತ್ತಕಿ ನಾ ಮುಣಸಾಂಗ
0: ಜಾಯ್ತ ಅತ್ತ ಮೇಗೆಲ್ಲ ನಾ ಮಕ್ಕ ಮೇಲರ್ ಖಂಡಿದ್ದಿತ್ತ ತಾಮೈ ತುಕ್ ದವಲ್ ನಂಬರ್ ಕಸಲ ಜಾಯಿ.
1: ಅಣ್ಣ ಹಾವ್ ಜನ್ಮ ಎತ್ತನಾಚಿ ಅಮ್ಮ ಗೆಲ್ಲಿಕೆ ಜಲರಿ ಮಕ್ಕ ಅನ್ನಲ್ ಹುಡ್ಗ ಸಸ್ ಆನು ಮಕ್ ಮಸ್ತ್ ಮೋಕರ್ತಲ ಅನ್ನನಿ ಮಳ್ಳಲ ದೀವ್ ಸಕ್ಕಡ್ ಕಡೆ ರಸ್ ಮುಣು ಚಡುವಾನಿ ಕಸ ನಿಮ್ಗಿಲರಿ ದಿತ್ತು ಮುಣು ಸಂಗ್ಲ ಮಿಗಿಲಾನು ಪ್ಯೂನು ಪ್ಯೂನು ಚಿಗೆಲ್ಲಲೋ
0: ತುಕ್ ದವಲ ಕಸ ಸಂಗೂಕ
1: ನೈ ಅಣ್ಣ ಆನು ಅಮ್ಮ ನತ್ಲರಿ ಕಿತ್ಲು ಕಷ್ಟ ಜತ್ತು ಮೋಣು ಮಕ್ಕ ಗೊತ್ತಸ ಮಿಗಿಲ ಮಣ್ಕೆ ಅನಿ ಕಂಚೇ ಚಡುವ ಅನಾಥ ಜೌಚನಜ್ಜ ತಕ್ಕಾಚಿ ದೆವಲಗ್ಗಿ ದೆವ ಹನಿಮುಖರಿ ಅಮಲ ವಸ್ತು ಜೀವ್ ಖರ್ಚು ಮಾದಕ್ ವಸ್ತು ಎ ಬುಂಚರಿ ತಯಾರ್ ಕೋರ್ನಕ್ ಮೋಣು ಸಂಗೂನು ದೆವಲ ಮಕ್ತ ತೆದ್ದನ್ ಪುಣಿ ಆನು ಅಮ್ಮ ಗರ ಮೂಗು ಸಕ್ಕ ಚಡುವಂಕ ಮೆಲ್ಚಿತ ಶಿಜವ
0: ವೈ ಆನು ಅಮ್ಮ ಗರ ಮೂಗು ಸಕ್ಕ ಚಳ್ಳುವ ಮೆಲ್ಚಿತ ಜಾವುಕ ಅಮಲ ವಸ್ತು ಜೀವ ಖರ್ಚ್ ಮಾದಕ್ ವಸ್ತು ಭುಂಚೆ ವೇರ್ ಅಶ್ಚಕನಜ್ಜ ತುಗೆಲ್ ಒಟ ಆ ವಸ್ದವ ಕಣಿಯ ನಾವ ಡೋಲ್ ವಾಜಂತ್ರಿ ಏಕಾನೇಕಾಲಾರಿ ಕಾಶಿ ರಾಜ್ಯಚ ಸಾನೆ ಗಾವಂತು ವೆಂಕು ನಾವಚ ಡೋಲ್ ವಾಜಂತ್ರಿ ಅಶಿಲ ತಗೆಲೆ ಕ್ಲೋಪೂತು ರಾಮು ಭಾರಿ ಬುದ್ವಂತು ತ ಬಾಪ್ಸು ಲಗ್ಗಿ ಡೋಲ್ ವಾಜ್ಯಕ್ ಶಿಕ್ಲ ಬಾಪು ಸ್ಪುತ್ತಾನ ಡೋಲ್ ವಾಜ್ಯ ಲೈಕಲಾರಿ ಲೋಕ್ ಸಗಟ್ ವಿಸರ್ತಲ ದಸ್ಸಲೆ ಚಂದಾಯಿ ತಂಗೆಲು ವಾದನ ಅಂತ ವಿಶೇಷ ದಿವಸ ಅಂತೂ ಹಂಗ ಅಪ್ಪೋನೆ ಮೆಳ್ತಲ ಅನಿ ಹಾತ್ ಬರಿ ಸಂಭಾವನೆ ಮೆಳ್ತಲ ಅಶಸ್ತನ ಕಾಶಿ ರಾಜ್ಯಾಚ ರಾಜಧಾನಿ ವಾರಣಾಸಿಂತ ಖೋಡು ಚೌ ಚಲ್ತ್ ಮಣ ಕಬರ ವೆಂಕುಕ ಕಳಿತ ಎತ್ತ ಗಾವ್ ಬರಿ ಗೌಂಚ ಹರಾಡ್ ಲೋಕ ತಯತ್ತಾಚಿ ತಂಗೆಲ್ ಮುಕಾರಿ ಕೌಶಲ್ ಪ್ರದರ್ಶನ್ ಕೆಲ್ ಮಣ್ತ ಜಲರಿ ಸಂಪಾದನೆ ಖೂಬ್ ಜತ್ತಲ ಅಶ್ಮನ್ ಸಾಂಗುನು ಬಾಪುಸ್ ಲೆಕ್ತ ತನ್ಯಾಶ್ ಗಾಂವ್ ಅನಿ ರಾಜಧಾನಿ ಮಧ್ಯೆ ಹಾಡ್ ರಾನಶಿಲ ಯಾರನ್ನ ನಿರ್ದೆ ಚೋರಾಂಗೆ ಲೀಂಡು ತುಶಿಜ್ ಕುರೂರು ಬ್ರೋಗ ಬೌಂತಲ ಸಾದಾ ಲೋಕ ಕಬ್ರಿತಿಯನ್ನು ಏನ ಶಿಲಿಂಚಿ ಜಲಾರ್ ಧನ್ನಾಟಿ ಲೋಕ್ ಮುನ್ಕಳ್ಳಾರಿ ತಂಗ್ ಜೀಷ್ ಮರ್ಚ ಮಕ್ಷಿ ಮುಖರ್ ಪಳೆ ನ ಶಿಲಿಂಚಿ ತಿತ್ಲಿ ಮಾತ್ರ ನೈ ತನ್ ಸಕ್ಕರ್ ಚೋರ್ ಮರ್ತ ಶಿಲಿಂಚಿ ತ್ಯಾ ನಿಮಿತಿ ರನ್ನವತ್ತಲ ರಕ್ಕೊಲೆಗಾರ ಗೆವನೂಚ್ ವತ್ತ ಶಿಲಿಂಚಿ ನಾ ಜಲಾರಿ ದೇವೂ ಗತಿ ಮುನ್ ಸಂಗುನು ಜೀವ್ ಹತ್ತ ದೋನ್ ಪ್ರಯಾಣ ಕರ್ತಲ ವೆಂಕೊನಿ ರಾಮು ಮಳರ್ ಬಪ್ಪು ಸನಿ ಪೂತು ದುರ್ಗಮ್ ರನ್ನವಟೇನ ಕಾಶಿ ಶೇರ ಪೌಲಿಂಚಿ ತನಿ ಐಕಲ ಮುನ್ಕೆ ಬಾರಿ ಹೋಡು ಚೌ ತೈ ಚಲ್ತ ಶಿಲ ಹಂಗ ಬಪ್ಪು ಸ್ಪುತ ಢೋಲ್ ವಾದನ ಭಾರಿ ಲೋಕ್ ಮೊಗಾಲ್ ಜಲ್ಲ ಸದ್ದೆ ಲೋಕು ಜೊಮ್ ಜಾವನ್ ವಾದನ ಐಕುನು ಹಾತ್ ಬರಿ ದುಡ್ಡು ದಿತ್ತಲಿಂಚಿ ಖೈತೆ ಮಳರಿ ಸ್ವತಃ ಕಾಶಿರಾಯನ ತಂಗ ದರ್ಬಾರ ಅಪ್ಪೋನು ತಂಗೆಲ್ ಪಾಂಡಿತ್ಯ ಪೊಳನು ಖೂಬ್ ಭಂಗ್ರ ಪೌಳಿ ಧನ ಧಾನ್ಯ ಘೋಡ ಅಶಿ ಸಗಡಿ ನಮ್ ದೇವನು ತಂಗೆಲ್ ಸನ್ಮಾನ್ ಕೆಲ್ಲ ಥೋಡೆ ದಿವಸ ಉಬ್ರಾಂತ ಉತ್ಸವ ಸಂಪ್ಲ ವೆಂಕೋ ನಿರಾಮುಖ ಮಳಾರ್ ಬಾಪು ಸನಿ ಪುತ್ತಕ ತಂಗೆಲ್ ಗಾಂವ ಚುಡ್ಗಸ

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ಇದೇ May 12 ಮಂಗಳವಾರ ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಕೇಳುಗರೆ.
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಡಿಎಸ್ ಕರ್ಕೆ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆಕಾಶವಾಣಿ ಮಂಗಳೂರು. ಈಗ ಸಮಯ 5:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಅಭಿಜಿತ್ ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಫಿರ್ ಬಿ ದಿಲ್ ಹೇ ಹಿಂದೂಸ್ತಾನಿ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ನೀಡಿರುವವರು ಜಾವೇದ್ ಅಖ್ತರ್, ಸಂಗೀತ ಜತಿನ್ ಲಲಿತ್.

ಇದೇ ಗಾಯಕ ಜೋಡಿ ಹಾಡಿರುವ ಇನ್ನೊಂದು ಗೀತೆ ಸಮೀರ್ ಅವರ ಸಾಹಿತ್ಯ, ಅನು ಮಲ್ಲಿಕ್ ಅವರ ಸಂಗೀತವಿದೆ. ಚಿತ್ರ ಬಾದ್ಶಾ.

ಆನಂದ್ ಬಕ್ಷಿ ಅವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತವಿರುವ ದಿಲ್ ಕ್ಯಾಕರೆ ಚಿತ್ರದ ಗೀತೆ, ಗಾಯಕ ಜೋಡಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್.

ಚಲ್ತೆ ಚಲ್ತೆ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರು ಹಾಡಿರುವ ಗೀತೆ ಕೇಳಿದಿರಿ. ಈ ಗೀತೆಯ ರಚನೆ ಅಮಿತ್ ಖನ್ನಾ, ಸಂಗೀತ ಬಪ್ಪಿ ಲಹರಿ. ಮುಂದೆ ಕೇಳಿ, ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಡಿರುವ ಗೀತೆ. ಸಮೀರ್ ಅವರ ರಚನೆ ಇದು, ಸಂಗೀತ ಜತಿನ್ ಲಲಿತ್.

ಕಾರ್ಯಕ್ರಮದ ಕೊನೆಯಲ್ಲಿ ದೇಸಿ ಬಾಯ್ಸ್ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶಿಲ್ಪಾ ರಾವ್. ಇರ್ಷಾದ್ ಕಮೀಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಪ್ರೀತಮ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಈ ಸಂಜೆ 6:10 ಭಕ್ತಿಗೀತೆಗಳು, 6:30 ತುಳು ಚಿತ್ರಗೀತೆಗಳು, 6:50 ಯಕ್ಷಗಾನದ ಹಾಡುಗಳು, ಪ್ರಸಂಗ ಅತಿಕಾಯ ಕಾಳಗ, ಭಾಗವತರು ಚೇವಾರು ಶಂಕರ ಕಾಮತ್, 7:45 ಭಾಷಣ ಜನಪದದಲ್ಲಿ ಹೆಣ್ಣು. ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ರಾತ್ರಿ 8:00 ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಬೆಂಗಳೂರು ಭೇಟಿ ನೀಡಿದ ಕುರಿತ ಬಾನುಲಿ ವರದಿ. 8:15 ಭಾವಗೀತೆಗಳು, 8:30 ಇಂಗ್ಲಿಷ್ನಲ್ಲಿ ಭಾಷಣ ಸುಮಾ ಜಿ ಆರ್ ಅವರಿಂದ ಮೈಕ್ರೋಬ್ಸ್ ಇನ್ ಡೇ ಟು ಡೇ ಲೈಫ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಚಿತ್ರಗೀತೆಗಳು, 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರ ವೀಣಾವಾದನ ಕೇಳಬಹುದು. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ನಾಳೆ ಕಾರ್ಯಕ್ರಮದಲ್ಲಿ ಮುಂಜಾನೆ 6:10 ವಂದನ, 6:30 ಡಾಕ್ಟರ್ ಪ್ರಭಾಕರ ಶಿಶಿಲಾ ಅವರಿಂದ ಚಿಂತನ ಕೇಳಬಹುದು. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ರಾಜಲಕ್ಷ್ಮಿ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 9:20 ಹಿಂದಿ ಚಿತ್ರಗೀತೆಗಳು, 10:00 ಸಿಐಟಿ ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಎಸ್ಎಂಎಸ್ ಮೆಲೋಡೀಸ್ ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ.

0: ಕಾರ್ಯಕ್ರಮ 11 ಗಂಟೆಗೆ ಭಾವಗೀತೆಗಳು. 11:10ಕ್ಕೆ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿರುವ ಗುಜರಾತ್ನ ಸೋಮನಾಥ ದೇವಾಲಯದ ಮರು ನಿರ್ಮಾಣದ 75ನೇ ವರ್ಷದ ಸಂಭ್ರಮಾಚರಣೆಯ ಸೋಮನಾಥ ಅಮೃತ ಪರ್ವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. 12:05ಕ್ಕೆ ವನಿತಾ ವಿಹಾರ. ವಿಶ್ವ ಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ, ಬರೆದು ಪ್ರಸ್ತುತಪಡಿಸುತ್ತಾರೆ ಉಷಾ ಕುಲಕರ್ಣಿ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಥಲಸೇಮಿಯಾ ದಿನದ ಸಂದರ್ಭದಲ್ಲಿ ಥಲಸೇಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ಹೆಮಟೋ ಆನ್ಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಖಜಾಂಚಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. 11 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತು ಮಾಹಿತಿ. 11:20ಕ್ಕೆ ಸ್ವರಮಾಧುರ್ಯ, ಅಜಯ್ ವಾರಿಯರ್ ಹಾಡಿರುವ ವಚನಗಳು. 11:30ಕ್ಕೆ ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮ. ಕೇಳುಗರೇ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳನ್ನು ಆಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಜಯಶ್ರೀ ಬಿ ಕದ್ರಿ. 2:15ಕ್ಕೆ ಹಿಂದಿ ಚಿತ್ರಗೀತೆಗಳು, 2:40ಕ್ಕೆ ಕನ್ನಡ ಚಿತ್ರಗೀತೆಗಳು. ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ, ಗುರುಗಳು ಸಂಪದಾ ಉಪಾಸನಿ, ವಿದ್ಯಾರ್ಥಿಗಳು ಸ್ವರಜಿತ್ ಉಪಾಸನಿ ಹಾಗೂ ಅಥರ್ವ್ ಅಗರ್ವಾಲ್. 5:45ಕ್ಕೆ ಹಿಂದಿ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕೃಷಿ ರಂಗ, ಹರೀಶ್ ಕೊಳುತಿಗೆ ಅವರೊಂದಿಗೆ ಜೇನು ಕೃಷಿ ಕುರಿತು ಸಂದರ್ಶನ. ರಾತ್ರಿ 8 ಗಂಟೆಗೆ ಯುವವಾಣಿ, ಜ್ಞಾನಜ್ಯೋತಿಯ ಸಾರಥಿ ಗುರುಗಳು ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಸಂಧ್ಯಾ ಎನ್ ಮಣಿನಾಲ್ಕೂರು. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
1: ಆಕಾಶವಾಣಿ ದಿ ನ್ಯೂಸ್, ರೆಡ್ ಬೈ ನಿಶಿತ್ ಕುಮಾರ್. Prime Minister Narendra Modi today inaugurated and laid the foundation stone of multiple infrastructure and industrial projects worth around 9,400 crore rupees in Telangana. These projects collectively aim to strengthen connectivity, improve logistics efficiency, enhance safety and provide a better travel experience for people. The event held at the Hyderabad International Convention Centre was attended by Telangana Governor Shri Pratap Shukla, Chief Minister A. Revanth Reddy, Union Minister G. Kishan Reddy and other senior leaders. Addressing the gathering, Prime Minister Modi said, India is effectively managing the energy crisis arising from the West Asia conflict due to the steps taken by the centre, adding that the restrained use of fuel is the need of the hour.
2: Energy security ka kya mahatv hai, ye aaj duniya ka har vyakti mehsoos kar raha hai. Isliye Bharat ki energy security par hamari kendra sarkar abhutpurva nivesh kar rahi. Malkapur mein Indian Oil ke naye terminal ka udghatan isi disha mein ek bada kadam hai. Bitte saalon mein solar power ke mamle mein Bharat duniya ke top deshon mein pahunch gaya hai. सीएनजी आधारित व्यवस्था को प्रमोट कर रहे हैं. ऐसे तमाम प्रयासों के कारण भारत इस बहुत बड़े वैश्विक ऊर्जा संकट का सामना कर रहा है. लेकिन अब आज समय की ये भी मांग है, पेट्रोल डीजल गैस ऐसी चीजों का बहुत संयम से इस्तेमाल करें.
1: Among the major projects unveiled include PM Mitra Park in Warangal, also known as the Kakatiya Mega Textile Park. Built at an estimated cost of around 1700 crore rupees, it is the country's first fully operational PM Mitra Park and is aimed at creating an integrated textile ecosystem under the centre's 5F vision, spanning farm, fibre, factory, fashion and foreign markets. Earlier in the day, Prime Minister Narendra Modi participated in the 45th anniversary celebrations of the Art of Living in Bengaluru. He inaugurated the newly constructed Dhyan Mandir at the Art of Living International Centre. Addressing the gathering, the Prime Minister lauded the role of the Art of Living Foundation in promoting service, spirituality and social transformation. The Prime Minister also called for collective efforts to build a developed India through environmental responsibility, youth empowerment and inner well-being. In Uttar Pradesh, Chief Minister Yogi Adityanath today expanded his cabinet with six BJP leaders taking oath as ministers.

ಮಂಜುನಾಥ ಎಂದರೆ ಮಂಗಳವ ಮಾಡುವ ಬಿ ಕೆ ಸುಮಿತ್ರಾ ಅವರು ಹಾಡಿರುವ ವಿಜಯನರಸಿಂಹ ಅವರ ರಚನೆ ಈಗ.

ಇದುವರೆಗೆ ಬಿಕೆ ಸುಮಿತ್ರಾ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಲಲಿತ್ ಮೋಹನಃ ತಿವಾರಿ. ಆದೌ ಮುಖ್ಯಾ ವಾರ್ತಾಃ. ಅದ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೆಲಂಗಾಣ ರಾಜ್ಯ ಪ್ರಾಯ ಚತುರ್ನವತಿ ಶತಕೋಟಿ ರೂಪ್ಯಕಾಣಾಂ ಆಧಾರಭೂತ ಸಂರಚನಾ ಔದ್ಯೋಗಿಕ ಪರಿಯೋಜನಾನಾಂ ಚ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಉತ್ತರ ಪ್ರದೇಶ ರಾಜ್ಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅದ್ಯ ಸ್ವಮಂತ್ರಿಮಂಡಲಸ್ಯ ವಿಸ್ತಾರಂ ಕೃತವಾನ್. ಭಾಜಪಾದಲಸ್ಯ ಷಟ್ ನೇತಾರಃ ಮಂತ್ರಿರೂಪೇಣ ಶಪಥಂ ಗೃಹೀತವಂತಃ. ತಮಿಳುನಾಡು ರಾಜ್ಯ ಟಿವಿಕೆ ದಳಸ್ಯ ಸಂಸ್ಥಾಪಕಃ ಶ್ರೀ ಸಿ ಜೋಸೆಫ್ ವಿಜಯ ಅದ್ಯ ಪ್ರಾತಃಕಾಲೆ ಮುಖ್ಯಮಂತ್ರಿಪದಸ್ಯ ಶಪಥಂ ಗೃಹೀತವಾನ್. ತೇನ ಸಹೈವ ನವಮಂತ್ರಿಣಃ ಅಪಿ ಶಪಥಂ ಗೃಹೀತವಂತಃ. ಭಾರತೀಯ ಜನತಾ ಪಾರ್ಟಿ ಇತಿ ದಳಸ್ಯ ವರಿಷ್ಠ ನೇತಾ ಡಾಕ್ಟರ್ ಹಿಮಂತ ವಿಶ್ವಾಸ ಶರ್ಮಾ ವಿಧಾಯಕ ದಳಸ್ಯ ನೇತಾರೂಪೇಣ ನಿರ್ವಾಚಿತಃ. ಅಪಿ ಚ ಶಂಘಾಯಿ ನಗರೆ ಆಯೋಜಿತೆ ಧನುಷ್ಕ್ರೀಡಾಯಾಃ ವಿಶ್ವಚಷಕ ಸ್ಪರ್ಧಾಯಾಂ ಭಾರತೀಯ ಮಹಿಳಾ ರಿಕರ್ವ್ ದಳೇನ ಚೀನದೇಶಂ ಪರಾಜಿತ್ಯ ಸ್ವರ್ಣಪದಕಂ ಪ್ರಾಪ್ತಂ. ಅಥ ವಾರ್ತಾಃ ವಿಸ್ತರೇಣ. ಅದ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೆಲಂಗಾಣ ರಾಜ್ಯೆ ಪ್ರಾಯ ಚತುರ್ನವತಿ ಶತಕೋಟಿ ರೂಪ್ಯಕಾಣಾಂ ಆಧಾರಭೂತ ಸಂರಚನಾ ಔದ್ಯೋಗಿಕ ಪರಿಯೋಜನಾನಾಂ ಚ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಏತಾಸಾಂ ಪರಿಯೋಜನಾನಾಂ ಉದ್ದೇಶ್ಯಃ ಸಂಪರ್ಕ ಸುದೃಢೀಕರಣಂ ಕಾರ್ಯಕ್ಷಮತಾಯಾಃ ಉನ್ನಯನಂ ಸುರಕ್ಷಾವರ್ಧನಂ ತಥಾ ಜನಾನಾಂ ಕೃತೆ ಉತ್ತಮ ಯಾತ್ರಾನುಭವಸ್ಯ ಪ್ರದಾನೇನ ಸಹ ಸಂಬದ್ಧ ಅಸ್ತಿ. ಹೈದರಾಬಾದ್ ಅಂತಾರಾಷ್ಟ್ರೀಯ ಸಮ್ಮೇಲನ ಕೇಂದ್ರೆ ಆಯೋಜಿತೆ ಅಸ್ಮಿನ್ ಕಾರ್ಯಕ್ರಮೆ ತೆಲಂಗಾಣ ರಾಜ್ಯಸ್ಯ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ, ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ, ಕೇಂದ್ರೀಯ ಮಂತ್ರಿ ಜಿ ಕಿಶನ್ ರೆಡ್ಡಿ ತಥಾ ಅನ್ಯೇ ವರಿಷ್ಠ ನೇತಾರಃ ಉಪಸ್ಥಿತಃ ಆಸನ್. ಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಕ್ತವಾನ್ ಯತ್ ಕೇಂದ್ರ ಸರ್ವಕಾರೇಣ ಗೃಹೀತಾನಾಂ ಉಪಾಯಾನಾಂ ಕಾರಣಾತ್ ಭಾರತದೇಶ ಪಶ್ಚಿಮೇಷ್ಯಾ ಸಂಘರ್ಷಜನಿತಂ ಊರ್ಜಾ ಸಂಕಟಂ ಪ್ರಭಾವಿ ರೀತ್ಯಾ ನಿಯಂತ್ರಯತಿ. ಸಹ ಅವದತ್ ಯತ್ ಆಯಾತಿತ ಪೆಟ್ರೋಲಿಯಂ ಉತ್ಪಾದಾನಾಂ ಉಪಯೋಗಃ ಕೇವಲಂ ಅವಶ್ಯಕತಾನುಸಾರಮೇವ ಕರಣೀಯಃ ಯೇನ ವಿದೇಶಿ ಮುದ್ರಾಯಾ ಸಂರಕ್ಷಣಂ ಭವಿಷ್ಯತಿ ತಥಾ ವರ್ತಮಾನ ಸಂಘರ್ಷಸ್ಯ ಪ್ರತಿಕೂಲ ಭಾವನಾನ್ ಪ್ರಭಾವಾನಾಂ ನ್ಯೂನೀಕರಣೇ ಸಹಾಯತಾ ಭವಿಷ್ಯತಿ. ನರೇಂದ್ರ ಮೋದಿ ಉಕ್ತವಾನ್ ಯತ್ ಪಶ್ಚಿಮಬಂಗ ಅಸಮ ಪುದ್ದುಚೇರಿ ಚೇತ್ಯತೇಷು ತ್ರಿಷು ರಾಜ್ಯು ಭಾರತೀಯ ಜನತಾ ಪಾರ್ಟಿ ಇತಿ ದಳಸ್ಯ ವಿಜಯ ಕೇಂದ್ರ ಪ್ರಶಾಸನಸ್ಯ ರಾಷ್ಟ್ರೀಯ ನೀತಿಂ ಪ್ರತಿ ಜನಸಮರ್ಥನಸ್ಯ ಪ್ರಮಾಣಂ ಅಸ್ತಿ. ತೇನ ಉಕ್ತಂ ಯತ್ ನಿರ್ವಾಚನ ಪರಿಣಾಮೈಃ ದೇಶಸ್ಯ ಭಾವನಾ ಜ್ಞಾಯತೆ. ಅದ್ಯ ಬೆಂಗಳೂರು ನಗರೆ ಭಾಜಪಾ ಕಾರ್ಯಕರ್ತೃಭ್ಯ ಸಂಬೋಧನ್ ಪ್ರಧಾನಮಂತ್ರಿ ಮೋದಿ ಉಕ್ತವಾನ್ ಯತ್ ಅದ್ಯ ತಾದೃಶ್ಯಾ ಪ್ರಸಾ

0: ತಮಿಳುನಾಡು ಉಭಯೋ ಮಧ್ಯೆ ಐತಿಹಾಸಿಕ ಸಾಂಸ್ಕೃತಿಕ ಉದ್ಯೋಗಾ ಚೇತ್ಯಾದಯ ಸುದೃಢ ಸಂಬಂಧಾ ವಿದ್ಯಂತೆ. ಸಹ ಉಕ್ತವಾನ್ ಯತ್ ಉಭಯೋರ್ದೇಶಯೋ ಮಧ್ಯೆ ಭವಿಷ್ಯೆ ಅಪರಿಮಿತಾ ಆರ್ಥಿಕ ಸಂಭಾವನಾ ಅವಸರಾಶ್ಚ ಸಂತಿ ಯತಃ ತೌ ನಿರಂತರಂ ಪರಸ್ಪರಂ ಘನಿಷ್ಠ ಸಂಬಂಧಾನ್ ಸುದೃಢಂ ಕುರುತಃ. ರೂಸುದೇಶಸ್ಯ ರಾಷ್ಟ್ರಪತಿನಾ ವ್ಲಾದಿಮಿರ್ ಪುತಿನೇನ ಉಕ್ತಂ ಯತ್ ಯುಕ್ರೇನ್ ದೇಶೇನ ಸಹ ಪ್ರಚಲ್ಯಮಾನಃ ಯುದ್ಧ ವಿವಾದಃ ಅಧುನಾ ಸಮಾಪ್ತಿಂ ಪ್ರತಿ ಗಚ್ಚತಿ ತೇನ ಪಶ್ಚಿಮ ಏಷ್ಯಾ ದೇಶೇಷು ವರ್ತಮಾನಸ್ಯ ಸಂಘರ್ಷಸ್ಯ ಅಪಿ ಶೀಘ್ರ ಸಮಾಧಾನಸ್ಯ ಆಶಾ ಪ್ರಕಟಿತ. ತೇನ ಉಕ್ತಂ ಯತ್ ಯದಿ ವಿವಾದಃ ಅಧಿಕಂ ವರ್ತತೆ ತರ್ಹಿ ಮಹದಹಾನಿ ಭವಿಷ್ಯತಿ. ಯುರೋಪಿಯ ನೇತೃಭಿ ಸಹ ವಾರ್ತಾಲಾಪ ವಿಷಯ ಪೃಷ್ಟೇ ಸತಿ ರಾಷ್ಟ್ರಪತಿ ಪುತಿನಃ ಅವದತ್ ಯತ್ ತಾದೃಶ್ಯಃ ಚರ್ಚಾಯಾಃ ಕೃತೆ ಜರ್ಮನಿ ದೇಶಸ್ಯ ಪೂರ್ವ ಚಾನ್ಸಲರ್ ಗೇರ್ಹಾರ್ಡ್ ಶ್ರೋಡರ್ ತಸ್ಯ ಪ್ರಿಯ ನೇತಾ ಅಸ್ತಿ. ಪುತಿನಃ ಏತದಪಿ ಉಕ್ತವಾನ್ ಯತ್ ಸ್ಥಾಯಿ ಶಾಂತಿ ಪ್ರಸ್ತಾವಸ್ಯ ಅಂತಿಮ ರೂಪಸ್ಯ ನಿರ್ಣಯಾನಂತರಮೇವ ಸಹ ಯುಕ್ರೇನ್ ದೇಶಸ್ಯ ರಾಷ್ಟ್ರಪತಿನಾ ವ್ಲಾದಿಮಿರ್ ಜೆಲೆನ್ಸ್ಕಿ ಇತ್ಯನೇನ ಸಹ ಮಿಲಿಷ್ಯತಿ. ಶಂಘಾಯ್ ನಗರೇ ಆಯೋಜಿತೆ ಧನುಷ್ ಕ್ರೀಡಾಯಾಃ ವಿಶ್ವಚಷಕ ಸ್ಪರ್ಧಾಯಾಂ ಭಾರತೀಯ ಮಹಿಳಾ ರಿಕರ್ವ್ ದಲೇನ ಚೀನದೇಶಂ ಪರಾಜಿತ್ಯ ಸ್ವರ್ಣಪದಕಂ ಪ್ರಾಪ್ತಂ. ಐಪಿಎಲ್ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಅದ್ಯ ಲಕ್ನೌ ಸೂಪರ್ ಜಾಯಿಂಟ್ಸ್ ದಲಂ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ಸಮ್ಮುಖೀಕರೋತಿ. ಪ್ರಪ್ರಥಮಂ ಕ್ರೀಡಯತ ಲಕ್ನೌ ಸೂಪರ್ ಜಾಯಿಂಟ್ಸ್ ದಲಂ ಅಷ್ಟಕ್ರೀಡಕಾನಾಂ ಹಾನಿ ಪುರಸ್ಸರಂ ತ್ರಯಾಧಿಕದ್ವಿಶತ ಧಾವನಾಂಕಾಃ ವಿನಿರ್ಮಿತಾಃ. ಸಂಪ್ರತಿ ಉಭಯೋ ದಲಯೋ ಮಧ್ಯೆ ಸ್ಪರ್ಧಾ ಪ್ರಚಲತಿ. ಮುಖ್ಯವಾರ್ತಾ ಪುನರೇಕವಾರಂ. ಅದ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೆಲಂಗಾಣ ರಾಜ್ಯ ಪ್ರಾಯ ಚತುರ್ನವತಿ ಶತ ಕೋಟಿ ರೂಪ್ಯಕಾಣಾಂ ಆಧಾರಭೂತ ಸಂರಚನಾ ಔದ್ಯೋಗಿಕ ಪರಿಯೋಜನಾಂ ಚ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಉತ್ತರ ಪ್ರದೇಶ ರಾಜ್ಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅದ್ಯ ಸ್ವಮಂತ್ರಿಮಂಡಲಸ್ಯ ವಿಸ್ತಾರಂ ಕೃತವಾನ್ ಇತಿ ವಾರ್ತಾಃ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
3: ಸಿಕ್ಕಿಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ
5: ಜಾಣರಾಗಿರಿ ಜಾಗರೂಕರಾಗಿರಿ.
1: ಮೌಕ್ಯದ ಶ್ರೋತೃಗಳೇ, ಇತ್ತೆ ತುಳು ಸಿನಿಮಾದ ಪದಕುಲು ಸುರುಕು ಕೇನ್ಲೆ ಚಾಲಿ ಪೋಲಿಲು ಸಿನಿಮಾಗಾದ ಅನುರಾಧ ಭಟ್ ಮೇರು ಪಂತಿನ ಪದ. ಈ ಗೀತೆನ ರಚನೆ ಬಕ್ಕ ಸಂಗೀತ ಸಂಯೋಜನೆ ಮಲ್ದಿನಾರು ವಿ ಮನೋಹರ್.

0: இத்தனேட்டா துளு சினிமதா பதுக்குலின்னு கேண்டரு. ಶ್ರೋತೃಗಳೇ, ಇಂದು ರಾತ್ರಿ 8 ಗಂಟೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಬೆಂಗಳೂರು ಭೇಟಿ ಕುರಿತ ಬಾನುಲಿ ವರದಿ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
3: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
4: ಸೇವಿಂಗ್ ಮಾಡೋ ವಯಸ್ಸು ಕೂಡ.
5: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
6: ನನ್ಗೆ ಗೊತ್ತಲ್ವಾ,
5: ಆರ್.ಬಿ.ಐ ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
8: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
9: ಅಜ್ಜ, ಇದು ಯಾವ ಗಿಡ?
10: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ. ಕೇಳಬೇಡಿ, ಫ್ರೀ ಫಾರಿನ್.

0: ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
0: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
0: ಓ ಥ್ಯಾಂಕ್ಸ್ ಗಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
1: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

0: ಕಾಯ್ದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: 2500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ರಾಜ್ಯದ ಪ್ರತಿಯೊಂದು ಕುಟುಂಬದ ಕನಸು ನನಸಾಗಿಸಲು, ರಾಜ್ಯವನ್ನು ಅಭಿವೃದ್ಧಿಯ ಮುಂಚೂಣಿಗೆ ತರಲು ಕೇಂದ್ರ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು, ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಕಾನೂನು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ನಾಳೆ ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ಹಾಗೂ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದಿಂದ ಅನುದಾನ ಪಡೆಯುವ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಸರ್ಕಾರಿ ಸ್ವಾಮ್ಯದ ಅಂಗಸಂಸ್ಥೆಗಳಿಗೂ ರಜೆ ಘೋಷಿಸಲಾಗಿದ್ದು, ಇಂದಿನಿಂದ 3 ದಿನ ರಾಜ್ಯಾದ್ಯಂತ ಶೋಕಾಚರಣೆಗೆ

0: ಆದೇಶಿಸಲಾಗಿದೆ. ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸಲಾಗುವುದು. ಮೃತರ ಗೌರವಾರ್ಥ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲು ಸರ್ಕಾರ ಘೋಷಿಸಿದೆ. ಕಾಸರಗೋಡು ಕ್ಷೇತ್ರದಿಂದ ಮುಸ್ಲಿಂ ಲೀಗ್ ಪಕ್ಷದ ಅಭ್ಯರ್ಥಿಯಾಗಿ ಕೇರಳಂ ವಿಧಾನಸಭೆಗೆ ಆಯ್ಕೆಯಾಗಿರುವ ಮಾಹಿನ್ ಕಲ್ಲತ್ರ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ನಿವಾಸದಲ್ಲಿ ಭೇಟಿಯಾಗಿ ಅಭಿನಂದಿಸಿದರು. ಚುನಾವಣೆ ವೇಳೆ ಸಿದ್ದರಾಮಯ್ಯ ಅವರು ಮಾಹಿನ್ ಪರ ಪ್ರಚಾರ ನಡೆಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಧನ್ಯವಾದ ತಿಳಿಸಿದರು. ಈ ವೇಳೆ ಕೆಕೆಆರ್ಡಿಬಿ ಅಧ್ಯಕ್ಷ ಶಾಸಕ ಅಜಯ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಅನುಷಾ ಶ್ರೀನಿವಾಸ್ ಅವರ ಸಾಧನೆ ಹುಟ್ಟೂರಿಗೆ, ಪೋಷಕರಿಗೆ ಹಾಗೂ ನಮ್ಮ ತಾಲೂಕಿನವರಿಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಪರಿಶ್ರಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ಅರಣ್ಯ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ತರುವಂತಾಗಲಿ ಎಂದು ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ನಡುವಿನ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಬೆಂಗಳೂರು ಬೀದರ್ ನಡುವಿನ 16559 ರೈಲು ಮೇ 15 ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಸಾರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ರಾತ್ರಿ 9:15 ಹೊರಡಲಿದ್ದು ಮಾರನೇ ದಿನ ಮಧ್ಯಾಹ್ನ 12:15 ಬೀದರ್ ತಲುಪಲಿದೆ. ಬೆಂಗಳೂರು ಬೀದರ್ ನಡುವಿನ 16560 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಮತ್ತು ಸೋಮವಾರ ಸಾರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ನಿರ್ಗಮಿಸಲಿದೆ. ಬೆಂಗಳೂರು ಕಲಬುರಗಿ ನಡುವಿನ 16563 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಬೆಂಗಳೂರು ಕಂಟೋನ್ಮೆಂಟ್ನಿಂದ ಹೊರಡಲಿದೆ. 16564 ಸಂಖ್ಯೆಯ ರೈಲು ಇದೇ 17 ಕಲಬುರಗಿಯಿಂದ ಹೊರಡಲಿದೆ. ಈ ವಿಶೇಷ ರೈಲುಗಳು ಯಲಹಂಕ, ಹಿಂದೂಪುರ, ಧರ್ಮಾವರಂ, ಅನಂತಪುರ, ಗುಂಟಕಲ್ಲು, ರಾಯಚೂರು ಮತ್ತಿತರ ನಿಲ್ದಾಣಗಳಲ್ಲಿ ನಿಲುಗಡೆಯಾಗಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು. ಶಿವಮೊಗ್ಗ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ ಮತ್ತು ತಾಳ್ಮೆಯ ಪ್ರತೀಕವಾಗಿದ್ದು ಅವರ ಪರಹಿತ ಚಿಂತನೆ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದರು. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪದ ಯರ್ತಿಗಾನಹಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಸೂರಿಲ್ಲದೆ ಸರ್ಕಾರಿ ಶಾಲೆ ಹಾಗೂ ತಂಗುದಾಣಗಳಲ್ಲಿ ವಾಸಿಸುತ್ತಿದ್ದ ನಿರಾಶ್ರಿತ ಮಹಿಳೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಕ್ಕಪಡೆ ತಂಡ ಮಾನವೀಯ ನೆರವು ನೀಡಿದ್ದು ಶಾಶ್ವತ ಆಶ್ರಯ ಒದಗಿಸಿದೆ. ಈ ಕುರಿತು ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ತಕ್ಷಣವೇ ಅಕ್ಕಪಡೆ ವಿಶೇಷ ತಂಡ ರಚಿಸಿ ಗ್ರಾಮಕ್ಕೆ ಭೇಟಿ ನೀಡಿ ಮಹಿಳೆಯನ್ನು ರಕ್ಷಿಸಿ ಪವಿತ್ರ ಟ್ರಸ್ಟ್ನಲ್ಲಿ ಸುರಕ್ಷಿತ ಆಶ್ರಯ ಹಾಗೂ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಜಗದೀಶ ಎನ್ಎಂ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ

0: ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ. ಮೃತ ಬಾಲಕನನ್ನು ಬೆಂಗಳೂರು ಮೂಲದ ಲಗ್ಗೆರೆ ನಿವಾಸಿ ಎಂದು ಗುರುತಿಸಲಾಗಿದೆ. ಇಂದು ಬೆಳಗ್ಗೆ 10ಕ್ಕೂ ಹೆಚ್ಚು ಮಂದಿ ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದ ವೇಳೆ ಇಂಡಿಗನತ್ತ ಗ್ರಾಮದ ಸಮೀಪ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು ಶವವನ್ನು ಪತ್ತೆ ಹಚ್ಚಿ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಬೀದಿಬದಿ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಯೋಜನೆಯಡಿ 4,973 ಅರ್ಜಿಗಳಿಗೆ ಮಂಜೂರಾತಿ ನೀಡಿದ್ದು, ಈ ಪೈಕಿ 4,762 ಅರ್ಜಿಗಳ ಫಲಾನುಭವಿಗಳಿಗೆ ಬ್ಯಾಂಕುಗಳಿಂದ ಹಣ ಬಿಡುಗಡೆಯಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಎನ್ ಭಾಸ್ಕರ್ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಕೊಣನೂರಿನಲ್ಲಿ 3, ಸುಳ್ಯ, ಎಚ್ಡಿ ಕೋಟೆ, ಸೋಮವಾರಪೇಟೆ, ಕೆಆರ್ಎಸ್ನಲ್ಲಿ ತಲಾ 2 ಸೆಂಟಿಮೀಟರ್, ಮಾಣಿ, ಮುಲ್ಕಿ, ಪುತ್ತೂರು, ಗುಂಡ್ಲುಪೇಟೆ, ಹೊನ್ನಕೆರೆ, ಚಿಂತಾಮಣಿ, ಸರಗೂರು, ನಾಗಮಂಗಲ, ಕಳಸ, ಚಾಮರಾಜನಗರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 39.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಮುಂದಿನ 5 ದಿನ ರಾಜ್ಯದಲ್ಲಿ ಗರಿಷ್ಠ ಉಷ್ಣಾಂಶದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ವರಕವಿ ಪಾರ್ಥಿಸುಬ್ಬ ವಿರಚಿತ ಅತಿಕಾಯ ಕಾಳಗ. ಭಾಗವತರು ಚೇವಾರು ಶಂಕರ ಕಾಮತ್. ಮದ್ದಳೆ ಶಿವರಾಮ ಆಚಾರ್ಯ ಧರ್ಮತಡ್ಕ. ಚೆಂಡೆ ಶ್ರೀರಾಮಮೂರ್ತಿ ಕುದ್ರೆಕೋಡ್ಲು. ನಿರೂಪಣೆ ದಿನಕರ ಕಾಮತ್ ಚೇವಾರು. ಕೇಳಿ ಅತಿಕಾಯ ಕಾಳಗ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು.

ಲಂಕೆಯಲ್ಲಿ ರಾಮಸೇನೆ ಮತ್ತು ರಾವಣ ಸೇನೆಯೊಂದಿಗೆ ಯುದ್ಧಾರಂಭಗೊಂಡ ಮೇಲೆ ಧೂಮ್ರಾಕ್ಷ, ಕುಂಭಕರ್ಣ, ದೇವಾಂತಕ, ನರಾಂತಕರೇ ಮೊದಲಾದ ರಕ್ಕಸರು ಹತರಾದರು. ದೂತರ ಮೂಲಕ ದೇವಾಂತಕ ನರಾಂತಕರ ವಧಾವೃತ್ತಾಂತವನ್ನು ಕೇಳಿದ ರಾವಣನು ಕತಿಗೊಂಡು ಬಡ ಮಾನವರಾದ ರಾಮಲಕ್ಷ್ಮಣರನ್ನು ಕಪಿಗಡನವನ್ನು ಸರ್ವನಾಶಗೊಳಿಸುವೆನೆಂದು ಪ್ರತಿಜ್ಞೆಗೈದು ಆಯುಧಧಾರಿಯಾಗಿ ಕೊನೆ ಮೀಸೆಗಳ ತಿರುಹುತ ಹೊರಟು ನಿಂತುದನ್ನು ಕಂಡು ಧಾನ್ಯಮಾಲಿನಿ ತನಯ ಅತಿಕಾಯನು ಪ್ರವೇಶಿಸಿ ಈ ರೀತಿ ಹೇಳುತ್ತಾನೆ.

ಆದಿದೇವರ ದೇವ ಸಕಲ ಲೋಕೈಕನಾಥ ಶ್ರೀರಾಮ ಎಂಬ ಅತಿಕಾಯನ ಮಾತುಗಳನ್ನು ಕೇಳಿದ ರಾವಣನು ಗತಿಹೀನ ಮಾನವರಾದ ರಾಮಲಕ್ಷ್ಮಣರನ್ನು ತುಡುಕಿದರೆ ಅದರಿಂದ ಚೇತರಿಸಿಕೊಳ್ಳಲು ಅವರಿಗೆ ಸಾಧ್ಯವಿಲ್ಲ ಎಂದು ಹೇಳಿದಾಗ ಅತಿಕಾಯನು ಈ ರೀತಿ ಹೇಳುತ್ತಾನೆ.

ಕಳಕೊಂಡ ಅಸುರ ಕುಲದ ಚಿತ್ರಣವನ್ನು ಮತ್ತೊಮ್ಮೆ ರಾವಣನ ಮುಂದೆ ಅತಿಕಾಯನು ಬಿತ್ತರಿಸಿದಾಗ ಮುಂದೇನು ಮಾಡಬೇಕೆಂದು ರಾವಣನು ಕೇಳುತ್ತಾನೆ. ಆಗ ಅತಿಕಾಯನು ಈ ರೀತಿ ಹೇಳುತ್ತಾನೆ.

ಸೀತೆಯನ್ನು ರಾಮನಿಗೆ ಒಪ್ಪಿಸಿ ತಪ್ಪೊಪ್ಪಿಕೊಳ್ಳಬೇಕೆಂಬ ಅತಿಕಾಯನ ಮಾತು ಕೇಳಿ ಪ್ರಳಯ ಭೈರವನಂತೆ ರಾವಣನು ಘರ್ಜಿಸಿ ಈ ರೀತಿ ನುಡಿಯುತ್ತಾನೆ.

ಮೈಯಲ್ಲಿ ಬಿಸಿರಕ್ತ, ದೇಶ ಪ್ರೇಮವಿದ್ದರೆ ರಾಮನ ಹೆಡೆಮುರಿ ಕಟ್ಟಿ ನನ್ನ ಪಾದತಲದಲ್ಲಿ ಒಪ್ಪಿಸು ಎಂದು ಅತಿಕಾಯನಲ್ಲಿ ಹೇಳಿದಾಗ ಆತ ಈ ರೀತಿ ಯೋಚಿಸುತ್ತಾನೆ.

ಪಿತೃಋಣದಿಂದ ಮುಕ್ತನಾಗುವ ಉದ್ದೇಶದಿಂದ ಜಯಾಪಜಯ ದೈವೇಚ್ಛೆ ಎಂದು ರಾವಣನಿಂದ ಆಶೀರ್ವಾದ ಪಡೆದು ತಾಯಿ ಧಾನ್ಯಮಾಲಿನಿಯಿಂದಲೂ ಬೀಳ್ಕೊಂಡು ರಥವೇರಿ ಸಕಲ ಅಸುರ ಸಂಕುಲವನ್ನು ಉದ್ದೇಶಿಸಿ ಈ ರೀತಿ ಹೇಳುತ್ತಾನೆ.

ಬೆಟ್ಟದಂತೆ ಹರಿತರುವ ವೈಷ್ಣವಾಗ್ರೇಸರ ಅತಿಕಾಯ ತನ್ನ ಕ್ಷೇತ್ರಕ್ಕೆ ಬರುತ್ತಿರುವುದನ್ನು ನೋಡಿದ ಶ್ರೀರಾಮ ವಿಭೀಷಣನಲ್ಲಿ ಈ ರೀತಿ ಕೇಳುತ್ತಾನೆ.

ಇದುವರೆಗೆ ಚೇವಾರು ಶಂಕರ ಕಾಮತ್ ಮತ್ತು ಬಳಗದವರಿಂದ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ವರಕವಿ ಪಾರ್ತಿಸುಬ್ಬ ವಿರಚಿತ ಅತಿಕಾಯ ಕಾಳಗ, ಮದ್ದಳೆ ಶಿವರಾಮ ಆಚಾರ್ಯ ಧರ್ಮತಡ್ಕ, ಚೆಂಡೆ ಶ್ರೀರಾಮಮೂರ್ತಿ

0: ಶುಕ್ರವಾರು ಶಂಕರ ಕಾಮತ್ ಮತ್ತು ಬಳಗದವರಿಂದ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ವರಕವಿ ಪಾರ್ತಿಸುಬ್ಬ ವಿರಚಿತ ಅತಿಕಾಯ ಕಾಳಗ, ಮದ್ದಳೆ ಶಿವರಾಮ ಆಚಾರ್ಯ ಧರ್ಮತಡ್ಕ, ಚೆಂಡೆ ಶ್ರೀರಾಮಮೂರ್ತಿ ಕುದುರೆಕೋಡ್ಲು, ನಿರೂಪಣೆ ದಿನಕರ ಕಾಮತ್ ಚೇವಾರು.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಪ್ರಿಯ ಕೇಳುಗರೆ,
6: ನನ್ನ ರಾಗತಾನ ಪಲ್ಲವಿ
5: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
7: DS ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆಕಾಶವಾಣಿಗೆ 90ರ ಸಂಭ್ರಮ,
3: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
2: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
0: ಸ್ವರ ಸಂಭ್ರಮ.
3: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
2: ಇದೇ May 12 ಮಂಗಳವಾರ ಸಂಜೆ 6 ಗಂಟೆಗೆ
3: ಮಂಗಳೂರು ಪುರಭವನದಲ್ಲಿ.
2: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
4: ಈಗ ಒಂದು ದೇವರ ನಾಮವನ್ನು ಕೇಳುವ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಚೀ ಉದಯಶಂಕರ್ ಅವರ ಭಕ್ತಿ ರಚನೆ ಕಂದಬಾರೋ ಮುಕುಂದಬಾರೋ.

ಇದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಭಕ್ತಿ ರಚನೆಗಳನ್ನು ಕೇಳಿದಿರಿ. ಶ್ರೋತೃಗಳೇ, ಇಂದು ರಾತ್ರಿ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ ಮೂಡಿಬರಲಿದೆ. ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. 8:00 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಬೆಂಗಳೂರು ಭೇಟಿ ಕುರಿತ ಬಾನುಲಿ ವರದಿ ಮೂಡಿಬರಲಿದೆ. ರಾತ್ರಿ 8:30 ಸುಮಾ ಜಿಆರ್ ಅವರಿಂದ ಇಂಗ್ಲಿಷ್ನಲ್ಲಿ ಭಾಷಣ, ಮೈಕ್ರೋಬ್ಸ್ ಇನ್ ಡೇ ಟು ಡೇ ಲೈಫ್ ಪ್ರಸಾರವಾಗಲಿದೆ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರ ವೀಣಾವಾದನ ಕೇಳಬಹುದು. ನಾಳೆ ಬೆಳಿಗ್ಗೆ 11:10 ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸಲಿರುವ ಗುಜರಾತ್ನ ಸೋಮನಾಥ ದೇವಾಲಯದ ಮರು ನಿರ್ಮಾಣದ 75ನೇ ವರ್ಷದ ಸಂಭ್ರಮಾಚರಣೆಯ ಸೋಮನಾಥ ಅಮೃತ ಪರ್ವ್ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದ ವನಿತಾ ವಿಹಾರ ಕಾರ್ಯಕ್ರಮ, ವಿಶ್ವ ಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ಅಮ್ಮನಿಂದರೆ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ

0: ವಾಣಿಜ್ಯ ಪ್ರಕಟಣೆಗಳು. ಆ ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದ್ಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೆಲಂಗಾಣದಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆಗಳು ಸಂಪರ್ಕಗಳನ್ನು ಬಲಪಡಿಸುವುದು, ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವುದು, ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಜನರಿಗೆ ಉತ್ತಮ ಪ್ರಯಾಣ ಅನುಭವ ಒದಗಿಸುವ ಗುರಿ ಹೊಂದಿದೆ. ಹೈದರಾಬಾದ್ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ಹಿರಿಯ ನಾಯಕರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳಿಂದಾಗಿ ಪಶ್ಚಿಮ ಸಂಘರ್ಷದಿಂದ ಉದ್ಭವಿಸಿರುವ ಇಂಧನ ಬಿಕ್ಕಟ್ಟನ್ನು ಭಾರತ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಪ್ರಧಾನಿಯವರು ವಾರಂಗಲ್ನಲ್ಲಿ ಸುಮಾರು 1,700 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾದ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಿದರು. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯಗಳ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಬಗ್ಗೆ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಅಸ್ಸಾಂನಲ್ಲಿ ಹಿರಿಯ ನಾಯಕ ಡಾ ಹಿಮಂತ ಬಿಸ್ವಾ ಶರ್ಮಾ ಅವರು ಬಿಜೆಪಿ ಶಾಸಕಾಂಗ ಪಕ್ಷ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಗುವಾಹಟಿಯಲ್ಲಿ ಇಂದು ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ ರಂಜಿತ್ ಕುಮಾರ್ ದಾಸ್, ಬಿಸ್ವಜಿತ್ ಡೈಮರಿ, ಅಜಂತಾ ನಿಯೋಗ್, ರಾಜದೀಪ್ ರಾಯ್, ಅಶೋಕ್ ಸಿಂಘಾಲ್ ಮತ್ತು ಪಿಜುಷ್ ಹಜಾರಿಕಾ ಸೇರಿ ಒಟ್ಟು 8 ಬಿಜೆಪಿ ಶಾಸಕರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾವಕ್ಕೆ ಹಾಜರಿದ್ದ ಇತರ ಶಾಸಕರು ಅನುಮೋದಿಸಿದರು. ನಂತರ 10 ಎಜಿಪಿ ಶಾಸಕರು ಮತ್ತು ಬಿಪಿಎಫ್ ಶಾಸಕರ ಸಮ್ಮುಖದಲ್ಲಿ ಎಜಿಪಿ ನಾಯಕ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರಿಹಾನ್ ಡೈಮರಿ ಅವರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರ ಹೆಸರನ್ನು ಎನ್ಡಿಎ ನಾಯಕರಾಗಿ ಪ್ರಸ್ತಾಪಿಸಿದರು.

ಪ್ರಸ್ತಾಪಗಳನ್ನು ಅನುಸರಿಸಿ ಬಿಜೆಪಿ ಕ್ಷೇತ್ರ ವೀಕ್ಷಕ ಜೆಪಿ ನಡ್ಡಾ ಅವರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಬಿಜೆಪಿ ಮತ್ತು ಎನ್ಡಿಎ ನಾಯಕರಾಗಿ ಅಧಿಕೃತವಾಗಿ ಘೋಷಿಸಿದರು. ಬಳಿಕ ಶರ್ಮಾ ಅವರು ಲೋಕಭವನದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರನ್ನು ಭೇಟಿಯಾಗಿ 102 ಶಾಸಕರ ಸಹಿಯೊಂದಿಗೆ ಸರ್ಕಾರ ರಚನೆಗೆ ಪ್ರಸ್ತಾವನೆಯನ್ನು ಔಪಚಾರಿಕವಾಗಿ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ನಟ ಸಿ ಜೋಸೆಫ್ ವಿಜಯ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಲಕ್ಷಾಂತರ ಅಭಿಮಾನಿಗಳು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ಜೋಸೆಫ್ ವಿಜಯ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಅವರೊಂದಿಗೆ ಎನ್ ಆನಂದ್, ಕೆಜಿ ಅರುಣ್ ರಾಜ್, ಕೆಎ ಸೆಂಗೋಟ್ಟಯ್ಯನ್, ಆಧವ್ ಅರ್ಜುನ್, ಸಿಟಿಆರ್ ನಿರ್ಮಲ್ ಕುಮಾರ್, ಎ ರಾಜಮೋಹನ್, ಕೆಟಿ ಪ್ರಭು ಮತ್ತು ಎಸ್ ಕೀರ್ತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ 108 ಸ್ಥಾನಗಳಲ್ಲಿ ಗೆದ್ದಿರುವ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಫಲಿತಾಂಶದ ಬಳಿಕ ನಡೆದ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ನ 5 ಹಾಗೂ ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೂ ಐಯುಎಂಎಲ್ ತಲಾ 2 ಶಾಸಕರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚನೆ ಮಾಡಿದ್ದಾರೆ. ಇದೇ ತಿಂಗಳ 13 ವಿಜಯ್ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವ ಖಾತರಿ ಯೋಜನೆಗೆ ಅವರು ಸಹಿ ಹಾಕಿದರು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದ್ದು 6 ಬಿಜೆಪಿ ನಾಯಕರು ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲಖನೌ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ಮತ್ತು ಬಿಜೆಪಿ ನಾಯಕ ಮನೋಜ್ ಪಾಂಡೆ ಅವರು ಸಂಪುಟ ಸಚಿವರಾಗಿದ್ದಾರೆ. ರಾಜ್ಯ ಸಚಿವರಾದ ಅಜಿತ್ ಪಾಲ್ ಸಿಂಗ್ ಮತ್ತು ಸೋಮೇಂದ್ರ ತೋಮರ್ ಅವರಿಗೆ ಬಡ್ತಿ ನೀಡಿ ಸ್ವತಂತ್ರ ಖಾತೆ ನೀಡಲಾಗಿದೆ. ಈ ನಡುವೆ ಕೃಷ್ಣ ಪಾಸ್ವಾನ್, ಸುರೇಂದ್ರ ದಿಲೇರ್, ಹಂಸರಾಜ್ ವಿಶ್ವಕರ್ಮ ಮತ್ತು ಕೈಲಾಶ್ ರಾಜಪೂತ್ ಅವರು ರಾಜ್ಯ ಸಚಿವರಾಗಿ ಯೋಗಿ ಆದಿತ್ಯನಾಥ್ ಅವರ ಸಂಪುಟ ಸೇರ್ಪಡೆಯಾಗಿದ್ದಾರೆ. ಇತ್ತೀಚಿನ ವಿಸ್ತರಣೆಯೊಂದಿಗೆ 403 ಸದಸ್ಯರ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಸಚಿವ ಸಂಪುಟದ ಬಲವು 60 ತಲುಪಿದೆ. ಇದು ಗರಿಷ್ಠ ಅನುಮತಿಸಲಾದ ಸಂಖ್ಯೆಯಾಗಿದೆ. ಸಂಭವನೀಯ ಪ್ರವಾಹ ಮತ್ತು ಉಷ್ಣ ಅಲೆಯ ಪರಿಸ್ಥಿತಿಗಳನ್ನು ಎದುರಿಸಲು ದೇಶದ ಸನ್ನದ್ಧತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರಿಶೀಲಿಸಿದರು. ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಜೀವಹಾನಿ ತಡೆ ಮತ್ತು ಕನಿಷ್ಠ ಆಸ್ತಿ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕಾ ವ್ಯವಸ್ಥೆಗಳು, ಸಂಪನ್ಮೂಲ ನಿಯೋಜನೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಪರಿಶೀಲಿಸಿದರು. ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳ ರಕ್ಷಣೆ, ನದಿ ನಿರ್ವಹಣಾ ಉಪಕ್ರಮಗಳು ಮತ್ತು ಮುನ್ಸೂಚನೆಯಲ್ಲಿ ವೈಜ್ಞಾನಿಕ ಪ್ರಗತಿ ಸೇರಿದಂತೆ ದೇಶಾದ್ಯಂತ ಕೈಗೊಳ್ಳಲಾಗುತ್ತಿರುವ ದೀರ್ಘಕಾಲೀನ ಪ್ರವಾಹ ತಗ್ಗಿಸುವ ಕ್ರಮಗಳ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. 1951 ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯ ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸೋಮನಾಥ ಅಮೃತ ಪರ್ವ ಆಚರಿಸಲು ಸಜ್ಜಾಗಿದೆ. ಇನ್ನೊಂದೆಡೆ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ.

0: ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ತಾಯಂದಿರ ದಿನದ ಸಂದರ್ಭದಲ್ಲಿ ಮುಂಬೈನಲ್ಲಿ ಇಂದು ತಾಯಿ ಪೌಷ್ಟಿಕಾಂಶ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ನವಜಾತ ಶಿಶುಗಳ ಆರೋಗ್ಯ ಮತ್ತು ಯೋಗಕ್ಷೇಮ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಉತ್ತರ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗರ್ಭಧಾರಣೆಯ ಅಂತಿಮ ಹಂತಗಳಲ್ಲಿ ಮಹಿಳೆಯರ ಪೌಷ್ಟಿಕಾಂಶ ಮತ್ತು ಅಗತ್ಯಗಳನ್ನು ಹಾಗೂ ನವಜಾತ ಶಿಶುಗಳ ತಕ್ಷಣದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಿಟ್ಗಳನ್ನು ತಯಾರಿಸಲಾಗಿದೆ ಎಂದು ಹೇಳಿದರು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಮತ್ತು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮಿಯಾಮಿಯಲ್ಲಿ ಕತಾರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ.
3: ಜನಪದಗಳಲ್ಲಿ ಹೆಣ್ಣು, ಜನಪದರಿಗೆ ಗ್ರಾಮೀಣ ಬದುಕೇ ಮೂಲವಾಗಿತ್ತು. ಜನಪದಗಳು ಮೂಲತಃ ಹೆಣ್ಣು ಜೀವನದ ಮೂಲವಾಗಿವೆ. ಅಂದರೆ ಜನಪದಗಳು ಹುಟ್ಟಿಕೊಂಡಿದ್ದು ಹೆಣ್ಣಿನ ಜೀವನದೊಂದಿಗೆ. ಅವಳ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ಮಾಧ್ಯಮವಾದವು. ಅವಳ ಜೀವನದ ವಿವಿಧ ಮಜಲುಗಳು ಆಸರ ಬೇಸರಗಳನ್ನು ವ್ಯಕ್ತಪಡಿಸಿದ್ದು ಜನಪದಗಳ ಮೂಲಕ. ಅನಕ್ಷರಸ್ಥರಾದರೂ ತಮ್ಮ ನಡೆ ನುಡಿ ಮೂಲಕ ಅವರು ವ್ಯಕ್ತಪಡಿಸಿರುವುದು ಈ ಜನಪದಗಳ ಮೂಲಕವೇ. ಧಾನ್ಯಗಳ ಕುಟ್ಟುವಾಗ, ಬೀಸುವಾಗ, ಕಾಳು ತೂರುವಾಗ, ತೊಟ್ಟಿಲು ತೂಗುವಾಗ, ಬೆಳೆ ಕೊಯ್ಯುವಾಗ, ಮಜ್ಜಿಗೆ ಕಡಿಯುವಾಗ, ಅಡಿಗೆ ಮಾಡುವಾಗ, ಮನೆ ಶುಚಿಗೊಳಿಸುವಾಗ, ಹಾಲು ಕರೆಯುವಾಗ, ದನ ಕರುಗಳು ಕಾಯುವಾಗ, ಒಟ್ಟಿನಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತನ್ನ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ನಾಡು ನುಡಿಯಲ್ಲಿ ವ್ಯಕ್ತವಾದವು. ಇವು ಬಾಯಿಂದ ಬಾಯಿಗೆ ಸಾಗಿ ಬಂದು ಅನುಭವದ ಅನುಭಾವದ ನುಡಿಮುತ್ತುಗಳಾಗಿವೆ. ಹೀಗೆ ಜನಪದಗಳು ಹೆಣ್ಣಿನ ಜೀವನಾನುಭವದ ಸಾರಭರಿತ ಸಾಹಿತ್ಯವಾಗಿವೆ. ಅದನ್ನು ಉಳಿಸುವ, ಪರಿಚಯಿಸುವ ಒಂದು ಕಿರು ಪ್ರಯತ್ನ ಇದಾಗಿದೆ. ಹೆಣ್ಣಿನ ಜೀವನದ ವಿವಿಧ ಮಜಲುಗಳ ಚಿತ್ರಣವನ್ನು ಈ ಕೆಳಕಂಡಂತೆ ಕೆಲವು ಜನಪದಗಳ ಉದಾಹರಣೆಯೆಂದರೆ, ಹೆಣ್ಣು ವಿವಾಹದ ನಂತರ ಗಂಡನ ಮನೆಗೆ ಬೀಳ್ಕೊಡುವಾಗಿನ ದೃಶ್ಯವು ಪ್ರತಿಯೊಂದು ಹಿಂದೂ ಕುಟುಂಬದಲ್ಲಿ ಅತ್ಯಂತ ಸಂಭ್ರಮ. ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೀಳ್ಕೊಡುವ ದುಃಖ. ಒಂದು ಕಡೆ ಒಳ್ಳೆಯ ಗಂಡನನ್ನು ಪಡೆದು ತಮ್ಮನ್ನು ನೆನೆಯದೆ ಸುಖವಾಗಿ ಬಾಳಲು ಹೋಗೋಳೆಂಬ ಸಂತೋಷ ಒಂದು ಕಡೆಯಾದರೆ, ಮತ್ತೊಂದು ಕಡೆ 10-6 ವರ್ಷಗಳ ಕಾಲ ಅಕ್ಕರೆಯಿಂದ ಬೆಳೆಸಿದ ಮಗಳನ್ನು ಮನೆಯ ಬೆಳಕನ್ನು ಬರಿದು ಮಾಡಿಕೊಳ್ಳಬೇಕೆಂಬ ಸಂಕಟ ಅವರನ್ನು ನೋಯಿಸುತ್ತದೆ. ಶಕುಂತಳೆಯನ್ನು ಕಳಿಸಿಕೊಡುವಾಗ ಅವಳ ಸಾಕು ತಂದೆಯಾದ ಕಣ್ವರ ಕೊರಳೆ ದುಃಖದಿಂದ ತುಂಬಿ ಬಂದಾಗ ಸಾಮಾನ್ಯ ಜನರ ಪಾಡೆಯನು. ಈ ಮಹಾಸಂಭ್ರಮದ ನಡುವೆ ತಾಯಿಯ ದುಃಖ ಅವಳ ಹೃದಯವನ್ನು ಸೀಳಿಕೊಂಡು ಹೊರಹೊಮ್ಮುತ್ತದೆ. ಅದು ಆ ಕರುಳಿನ ಕೂಗು. 9 ತಿಂಗಳು ಹೊತ್ತು ಹೆತ್ತು ಮಗಳನ್ನು ಒಮ್ಮೆಲೆ ಅಗಲುವುದೆಂತೂ, 9 ತಿಂಗಳು ನಿನ್ನ ತುಂಬಿಕೊಂಡು ತಿರುಗೇನ ಹಂಬಲಿಸಿ ಹಡದೇನ ಚಿತ್ತಾರದ ಗೊಂಬಿ ನಿನಗೊಪ್ಪಿಸಿ ಕೊಡಲ ಅಂಗ. ಮಗಳನ್ನು ಹೊತ್ತು ಎತ್ತಿದ್ದಾಯಿತು. ಈಕೆಯ ರೂಪವತಿ ಚಿತ್ತಾರದ ಗೊಂಬೆ ಹಾಗೇ ಇರಬೇಕಲ್ಲವೇ? ಹೆತ್ತವರಿಗೆ ಹೆಗ್ಗಣ ಮುತ್ತಲ್ಲವೇ? ಅವಳನ್ನು ಬೆಳೆಸಿದ ರೀತಿಯಾದರೋ ಇದು. ಹರಿಯಾಗದಾಗೆ ನನ್ನ ಮಗಳು ಹಾಲು ಬಾನ ಉಣ್ಣವಳು, ತೂಗು ಮಂಚದಾಗೆ ಮಲಗುವಳು ನನ್ನ ಮಗಳು, ನಗು ನಗುತ್ತ ಮನೆ ಬೆಳಗುವಳು, ಮೊಸರು ಅನ್ನ ಕಲಸಿ ತುಸುವೆ ಉಣ್ಣಂತೇಳಿ ರಾಶಿಯೇ ಉಣಿಸಿ ಸಲಹಿದೆ ನನ್ನ ಮಗಳೇ, ಕೂಸೆ ನನ್ನ ಮಗನಿಗೆ ಎರವಾದೆ. ಹೀಗೆ ಮುದ್ದಾಗಿ ಬೆಳೆಸಿದ ಈ ಮಗು ತುಂಬ ಅಭಿಮಾನಿ. ತೊಟ್ಟಿಲ ತೂಗಂದ್ರೆ ಸಿಟ್ಟೀಲೇ ಕೂಡಿರುವಳು, ಬಟ್ನ ಬೆಳಗಾಕ ಅರಿಯಳ ಮಗಳನ್ನ ಕೊಟ್ಟೀನಿ ಮಾವನ ಕೈಯೊಳಗ. ಹೆತ್ತ ಹೊಟ್ಟೆಗೆ ಹಿಡಿಸಲಾದಷ್ಟು ಸಂಕಟ ಉಂಟಾದರೂ ತಾಯಿ ಮಗಳನ್ನು ಅತ್ತೆಗೆ ಒಪ್ಪಿಸಿಕೊಡುತ್ತಾಳೆ. ಆಗ ತಾಯಿ ಆಡುವ ಮಾತು ಯಾರಿಗಾದರೂ ಕಣ್ಣೀರನ್ನು ತರಿಸುತ್ತದೆ. ಸುಡುವ ಬೆಂಕಿಗೆ ಎಣ್ಣೆ ಕೊಡುವ ಸುರಿದಂತೆ ಹಡೆದವನ್ನ ಹೊಟ್ಟೆ ತಳಮಳಿಸಿ, ಮಗಳೇ ನಿನ್ನ ಕೊಡ್ತೀವಿ ಒಪ್ಪಿಸಿ ಇವರಿಗೆ, ನನ್ನ ಮಗಳಲ್ಲುವ ನಿಮ್ಮ ಮಗಳೀಕೆಂದು ಚೆಂದಾಗಿ ಮಗಳ ಸಲಹುವ ಎನ್ನುತ್ತ ಅತ್ತೆವನ ಕೈಯಾಗೆ ಕೊಟ್ಟಾಳೆ. ಹೆಣ್ಣನ್ನು ಒಪ್ಪಿಸಿಕೊಂಡು

ಮೃತಪಟ್ಟ ಮೇಲೆ ಈ ಅಗಲಿಕೆಯ ದೃಶ್ಯದಿಂದ ಕುದಿಗೊಂಡ ತಾಯಿಗೆ ಬಾಳಿನಲ್ಲಿ ಈ ಸನ್ನಿವೇಶವೇ ಒದಗಬೇಡವೆನಿಸುತ್ತದೆ. ಹೆಣ್ಣು ಅಡಿಯಲ್ಲಿ ಬೇಡ, ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗಾಗ ಅಳಬೇಡ, ಹಡೆದವ್ವ ಸಿಟ್ಟಾಗಿ ಸಿವಗ ಬೈಬೇಡ. ತಾಯಿಯ ಹೃದಯ ದುಃಖದಿಂದ ಕರಗಿ ನೀರಾಗಿ ತನ್ನ ವೇದನೆಯನ್ನು ಮಾತಿನ ಮೂಲಕ ತೋಡಿಕೊಂಡರೆ ತಂದೆ ನರದ ಜನರಿಗೆ ತನ್ನ ದುಃಖವನ್ನು ವ್ಯಕ್ತಪಡಿಸುವ ಹಾಗಿಲ್ಲ. ಆತನು ಅನುಭವಿಸುವುದು ಮೂಕ ಯಾತನೆ. ಅವನ ದುಃಖ ತಾಯಿಯಾದವಳಿಗಿಂತ ಕಡಿಮೆ ಇಲ್ಲ. ಹೃದಯವನ್ನು ಗಟ್ಟಿ ಮಾಡಿಕೊಂಡು ತಂದೆ ಮೌನವಾಗಿ ದುಃಖವನ್ನು ಅನುಭವಿಸುತ್ತಾನೆ. ವ್ಯಕ್ತಪಡಿಸುವ ಬಗೆಯೆಂದರೆ ಹೆಣ್ಣು ಮಕ್ಕಳ ಕಳುಹಿ ಕಣ್ಣಿಗೆ ನೀರ ತಂದು ಸಣ್ಣ ಸೆಲ್ಲದಲೆ ಮುಸುಗಾಕಿ ಹಡೆದವ್ವ ಹಡೆದಪ್ಪ ಹೆಣ್ಣು ಸಾಕೆಂದ ಜನುಮಾಕೆ. ಹೆಣ್ಣು ಮಕ್ಕಳಿಗೆ ಅತ್ತೆ ಮನೆ ಹೂವಿನ ಹಾಸಿಗೆಯಲ್ಲ. ಗಂಡನ ಮನೆಯನ್ನು ಸೇರಿದ ಹೆಣ್ಣು ಹೊರಬೇಕಾದ ಹೊಣೆ ಅನೇಕವು. ಆಕೆ ಅತ್ತೆ ಮಾವಂದರೊಂದಿಗೆ ಹೊಂದಿಕೊಂಡು ಮೆಚ್ಚುಗೆ ಪಡೆಯಬೇಕು. ಗಂಡನ ಮನಸ್ಸನ್ನು ಅನುಸರಿಸಿ ನಡೆಯಬೇಕು. ತನ್ನ ಸುತ್ತಲೂ ಇರುವ ಪ್ರಪಂಚಕ್ಕೆ ಆಕೆ ಅಂಜಿ ಬಾಳಬೇಕು. ಏಕೆಂದರೆ ಯಾವ ಸಮಯದಲ್ಲಿ ಅವಳ ವಿಷಯದಲ್ಲಿ ಯಾರು ಅತ್ತೆಯ ಮನೆಯವರಿಗೆ ಚಾಡಿ ಹೇಳುವರೋ. ಅಲ್ಲದೆ ಹೆಣ್ಣು ತನ್ನ ಉತ್ತಮವಾದ ಶೀಲದಿಂದ ಹುಟ್ಟಿದ ಮನೆಗೂ ಸೇರಿದ ಮನೆಗೂ ತರಬೇಕೆಂಬುದು ಹೆತ್ತವರ ಹಂಬಲ. ಅತ್ತೆ ಮಾವಂದರನ್ನು ಹೊರಹಾಕಿ ಅಣ್ಣ ತಮ್ಮಂದಿರಲ್ಲಿ ಭೇದ ಹುಟ್ಟಿಸಿ ಹೆಣ್ಣು ಬಾಳಿದರೆ ಬರುವುದೇ ಭಾಗ್ಯ, ಹಾಗಾಗಬಾರದೆಂದು ತಂದೆ ತಾಯಿಗಳು ಮಗಳಿಗೆ ಹೇಳಿ ಕಳಿಸುವ ಬುದ್ಧಿವಾದವೆಂದರೆ ಅತ್ತೆ ಮಾವಗಂಜಿ ಸುತ್ತೇಳು ನರಗಂಜಿ ಮತ್ತೆ ನಲ್ಲನ ದನಿಗಂಜಿ ನಡೆದರೆ ಎಂಥ ಉತ್ತಮರ ಮಗಳೆಂದ. ಅತ್ತೀಯ ಮನೆಗೆ ಹತ್ತೆಂಟು ಬೈದರೆ ಉತ್ತರ ಬೇಡ ನನ್ನ ಮಗಳೇ, ನಿಮ್ಮತ್ತಿ ಎಂಥ ಉತ್ತಮರ ಮಗಳಲ್ಲೇ. ಅತ್ತೀಯ ಮನೆಗೆ ಮುತ್ತಾಗಿ ಇರಬೇಕ, ಹೊತ್ತು ನೀಡಿದರೆ ಉಣಬೇಕ, ತವರವರ ಉತ್ತಮರ ಹೆಸರು ತರಬೇಕ. ಗಂಡನ ಮನೆಯ ವಾಸ. ಮೊದಲ ಬಾರಿ ಗಂಡನ ಮನೆಗೆ ಹೋದ ಹೆಣ್ಣಿಗೆ ಹೊಸ ಆವರಣ ಚೆನ್ನಾಗಿ ಒಗ್ಗಿಕೊಳ್ಳುತ್ತದೆ. ಇದಕ್ಕೆ ಮುಖ್ಯವಾದ ಕಾರಣ ಗಂಡನು ತನ್ನ ಹೆಂಡತಿಯ ವಿಷಯದಲ್ಲಿ ತುಂಬ ಹೆಚ್ಚಿನ ಅನುರಾಗವನ್ನು ತೋರುವುದು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತವರೂರೆಂದರೆ ವಿಶೇಷ ಮಮತೆ. ಅವರಿಗೆ ತಾಯಿಯ ಮನೆಗೆ ಹೋಗಿ ಬರಲು ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಆದರೆ ತವರಿನ ಹಂಬಲವನ್ನು ಕೂಡ ಮರೆಸಿದ ಗಂಡನ ಪ್ರೀತಿ ಸಂಜೆ ಮನೆಗೆ ಬರುವಾಗ ಬಟ್ಟೆಯ ಪದರದಲ್ಲಿ ಅಚ್ಚಮಲ್ಲಿಗೆ ಹೂವನ್ನು ತಂದು ಹೆಂಡತಿಗೆ ಮುಡಿಯಲು ಕೊಟ್ಟು ಗಂಡನು ತನ್ನ ಪ್ರೇಮವನ್ನು ವ್ಯಕ್ತಪಡಿಸುತ್ತಾನೆ. ಇವನನ್ನು ಬಿಟ್ಟಿರಲು ಹೆಂಡತಿಗೆ ಮನ ಒಪ್ಪದು. ಒಮ್ಮೆ ತವರಿಗೆ ಬಾರೆಂದು ಕರೆಯಲು ಹೋದ ತಾಯಿಗೆ ಮಗಳು ಈ ರೀತಿ ಉತ್ತರ ಹೇಳುತ್ತಾಳೆ. ಹಚ್ಚಳದ ಪದರಾಗೆ ಅಚ್ಚಮಲ್ಲಿಗೆ ಹೂವು ಬಿಚ್ಚಿ ನನ್ನ ಮೇಲೆ ಒಗೆವಂತ ರಾಯರನ್ನ ಬಿಟ್ಟಿ ಹಂಗೆ ಬರಲಿ ಹಡೆದವ್ವ. ಆದರೆ ಇದರಿಂದ ಹೆಣ್ಣು ಮಕ್ಕಳಿಗೆ ತವರಿನ ಹಂಬಲವೇ ಪೂರ್ತಿಯಾಗಿ ಮರೆತು ಹೋಯಿತೆಂದು ಭಾವಿಸಬಾರದು. ಒಮ್ಮೆ ಹೆಂಡತಿಗೆ ತವರಿಗೆ ಹೋಗಬೇಕೆಂದು ಹಠ ಹಿಡಿದಳು. ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಗಂಡನು ಸಿದ್ಧನಿರಲಿಲ್ಲ. ತನ್ನ ಕಷ್ಟವನ್ನು ಹೇಳಿಕೊಂಡರೂ ಹೆಂಡತಿ ಅವನ ಮಾತನ್ನು ಕೇಳದಿರಲು ಗಂಡನು ಕೋಪದ ಮಾರ್ಗವನ್ನು ಹಿಡಿದನು. ಮಡದೀನ ಬಡದಾನ ಮನದಾಗ ಮರುಗ್ಯಾನ, ಒಳಗೋಗಿ ಸರಗ ಹಿಡಿಯುತ್ತಾ ಕೇಳಾನ, ನಾ ಹೆಚ್ಚು ನಿನ್ನ ತವರ್ ಹೆಚ್ಚು. ಕೋಪದಲ್ಲಿ ಹೆಂಡತಿಗೆ ಗಂಡ ಹೊಡೆಯಲಿಲ್ಲ. ಬಡಿದ ಆಮೇಲೆ ಕೋಪದ ಆವೇಗ ಕಡಿಮೆಯಾದಾಗ ತಾನು ಮಾಡಿದ ಕೆಲಸಕ್ಕಾಗಿ ತನ್ನ ಹೆಂಡತಿಗಾಗಿಯೂ ಪಶ್ಚಾತ್ತಾಪ ಉಂಟಾಯಿತು. ಹೆಂಡತಿಯ ವಿಷಯದಲ್ಲಿ ಮರುಕ ಉಂಟಾಗುತ್ತಲೇ ಅವಳನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿ ತವರಿಗೆ ಏಕೆ ಹೋಗಬೇಕು? ಇಲ್ಲಿ ಇಲ್ಲದ ಸೌಖ್ಯ ಅಲ್ಲೇನಿದೆ? ಅವನು ಮುನಿಸಿಕೊಂಡ ಹೆಂಡತಿಯನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿಯನ್ನು ಮುನಿಸಿನಿಂದ ಸಮಾಧಾನ ಮಾಡುವ ರೀತಿ ಎಂದರೆ ಹಾಸಿಗೆ ಹಾಸೆಂದ ಮಲ್ಲಿಗೆ ಮುಡಿಯೆಂದ, ಬ್ಯಾಸತ್ತರೆ ಮಡದಿ ಮಲಗೆಂದ ನನ್ನ ರಾಯ ತನ್ನ ನೋಡಿ ತವರ ಮರೆಯೆಂದ. ಬಡತನವಿರಲಿ ಸಿರಿತನವಿರಲಿ ದಾಂಪತ್ಯದಲ್ಲಿ ಯಾವಾಗಲೂ ಸಾಮರಸ್ಯವಿರುವುದೆಂದು ವಿರಸ ಉಂಟಾಗದೆಂದು ಯಾರೂ ಭಾವಿಸಲಾಗದು. ಈ ವಿರಸ ಹೆಣ್ಣಿನ ಹಠಮಾರಿತನದಿಂದ ಉಂಟಾಗಬಹುದು, ಇಲ್ಲವಾದರೆ ಕ್ಷಣಿಕವಾಗಿಯಾದರೂ ಗಂಡು ತನ್ನ ಕಣ್ಣಿನ ಕುಡಿನೋಟವನ್ನು ಬೇರೆಂದು ಹೆಣ್ಣಿನ ಕಡೆಗೆ ತಿರುಗಿಸುವುದರಿಂದ ಈ ವಿರಸ ಉಂಟಾಗಬಹುದು. ನನ್ನಲ್ಲಿ ಕಾಣದ ಯಾವ ಸೌಂದರ್ಯವನ್ನು ನೀನು ಬೇರೆ ಹೆಣ್ಣಿನಲ್ಲಿ ಕಂಡೆ? ನಿನ್ನ ಮರ್ಯಾದೆಗೆ ಇದು ತರುವಲ್ಲ ಎಂದು ಹೆಂಡತಿ ಗಂಡನಿಗೆ ಬುದ್ಧಿ ಹೇಳುತ್ತಾಳೆ. ಅದೆಂದರೆ ಅಂಗಿಯ ಮೇಲೆ ಅಂಗಿ ಒಂದೇನೋ ನನ್ನ ರಾಯ, ರಂಬಿ ಮೇಲೆ ರಂಬಿ ಪ್ರತಿರಂಬಿ ಬಂದರೆ ಚಂದೇನೋ ರಾಯ ಮನೆಯಾಗ. ತನ್ನ ವರ್ತನೆಯನ್ನು ಪ್ರಶ್ನಿಸಿದ ಹೆಂಡತಿಯ ವಿಷಯದಲ್ಲಿ ಗಂಡನ ಕೋಪ ಹೆಚ್ಚಾಯಿತು. ಕಾಲು ಹಿಡಿದರೂ ಇಳಿಯದಂತಾಯಿತು. ಅದರ ವರ್ಣನೆ ಎಂತೆಂದರೆ ಬಟ್ಟಲ ಗಣ್ಣೀಲಿ ದಿಟ್ಟಿಸಿ ನೋಡ್ಯಾರ, ಸಿಟ್ಟ್ಯಾಕೋ ನನ್ನ ಮೇಲೆ, ನಾ ಅಂತ ಹುಟ್ಟಿಸಾಡವರ ಮಗಳಲ್ಲ. ಹಾಸಿದ ಹಾಸಿಗೆ ಬಿಟ್ಟು ಹಾದಿಗೆ ಮಲಗಾರ, ಸೂಸಗಾಳಿಗೆ ಬಳುಕುವ ರಾಯರಿಗೆ ಏಸುಬಾರಿ ಕಾಲು ಹಿಡಿಯ

ಇಲ್ಲಿ ಎರಡು ಪದ್ಯಗಳಲ್ಲಿ ಬಟ್ಟಲುಗಳು ಎಂಬುದು ಪುರುಷನ ಸೌಂದರ್ಯಕ್ಕೂ, ಸೂಸಗಾಳಿಗೆ ಬದುಕುವ ರಾಯರು ಎನ್ನುವುದು ಸೌಕುಮಾರ್ಯಕ್ಕೂ ಪ್ರತೀಕವಾಗಿದ್ದು ಒಂದರ ಪ್ರೀತಿಯನ್ನು ಆಳವನ್ನು ತೋರಿಸುತ್ತದೆ. ಗಂಡ ಹೆಂಡರ ನಡುವೆ ಎಂಥ ವಿರಸವೇ ಇರಲಿ, ತನ್ನ ಬದುಕಿಗೆಲ್ಲ ಅವನೇ ಬೆಳಕು, ಅವನಿಲ್ಲದೆ ತನ್ನ ಬಾಳಿಗೆ ಗತಿಯಿಲ್ಲ ಎಂಬ ಭಾವನೆ ಹೆಂಡತಿಯಲ್ಲಿ ಆಳವಾಗಿ ಮೂಡಿರುತ್ತದೆ. ಆ ಭಾವವನ್ನು ವ್ಯಕ್ತಪಡಿಸುವ ಪದ್ಯಗಳೆಂದರೆ ಅರಸರ ದಯದಿಂದ ಅರಿಶಿಣ ಕುಂಕುಮ, ಗೋದ ಮಲ್ಲಿಗಿನ ನನ್ನ ದಂಡೆ ಕಟ್ಟುತ್ತ ಅರಸ ಮಾರಾಯರು ದಯದಿಂದ, ಕಾಚಿನ ಕಂಬಗ ಮೋಜಿ ಮೇಲೆ ನಿಂತಾರ ಊದಿನ ಕಡ್ಡೆಂಗ ಬಳುಕುವ ದೂರಿಗೋಡಿ ಬದುಕು ಮಾಡೋದು ಬಲು ಚಂದ. ವಿರಹ ಗಂಡನ ಒಪ್ಪಿಗೆ ಪಡೆದು ಹೆಂಡತಿ ತವರಿಗೆ ಹೋದೊಡನೆಯೇ ಹೆಣ್ಣಿಗೂ ವಿರಹವೇದನೆ ಗಂಡನಿಗಿಂತ ಒಂದು ಕೈ ಮೇಲೆ ಆಗಿರುತ್ತದೆ. ಇದಕ್ಕೆ ಕಾರಣ ಇಷ್ಟೇ, ಹಿಂದಿನ ಕಾಲದಲ್ಲಿ ಈಗಿರುವಂತೆ ವಿಶೇಷವಾಗಿ ಪ್ರಯಾಣ ಸೌಕರ್ಯಗಳಿರಲಿಲ್ಲ. ದೂರ ಹೋದ ಗಂಡ ಬರಲು ಬಹಳ ಕಾಲ ಹಿಡಿಯುತ್ತಿತ್ತು. ಹೊಸದಾಗಿ ಅತ್ತೆ ಮನೆಗೆ ಬಂದ ಹೆಣ್ಣು ಅತ್ತೆಯ ದರ್ಪದ ಆಳ್ವಿಕೆಯಲ್ಲಿ ಅತ್ತಿಗೆ ನಾದಿನಿಯರ ನಡುವೆ ಹೊಟ್ಟೆಯ ಮಾಣಿಕ್ಯ ಇನ್ನೂ ಆಗಿಲ್ಲದಿರುವಾಗ ವಿರಹದಿಂದ ಕಾಲ ನೂಕುವುದು ಎಷ್ಟು ಕಷ್ಟ. ಇಂಥ ಹೆಂಡತಿಯನ್ನು ಅಗಲುವಾಗ ಗಂಡನ ಮುಖವು ಬಾಡುತ್ತದೆ. ಊರಿಗೆ ಹೋಗವರ ಮಾರ್ಯಾಕ ಬಾಡ್ಯಾವ, ಗೀರಗಂಧಕ ಬೆವತಾವ, ಮಡದೀನ ಬಿಟ್ಟು ಹೊರಟಾರ ಪರನಾಡ. ಹನಿಗಣ್ಣಾಗಿ ಮುಖ ಸಣ್ಣದು ಮಾಡಿಕೊಂಡು ನಲ್ಲೆ ಪ್ರಯಾಣ ಹೊರಟ ಗಂಡನನ್ನು ಈ ರೀತಿ ಕೇಳುತ್ತಾಳೆ. ಎಂದ ಬರತೀರೆ ನನ್ನ ಗಂಧದ ರತಿಗಾರ, ರುಮ್ಮಾಲಿಯೆಲ್ಲ ಪರಿಮಳ ನನ್ನ ನಲ್ಲ, ಎಂದ ಬರುತ್ತೀರ ನನಗೆ ಹೇಳಿ. ನಲ್ಲನ ರುಮಾಲಿನ ಪರಿಮಳವನ್ನು ಕಂಡು ಈ ಹೆಣ್ಣಿಗೆ ಏನು ಶಂಕೆಯುಂಟಾಯಿತೋ ಆಗ ಪ್ರಿಯನು ಪ್ರಿಯೆಯನ್ನು ಸಮಾಧಾನ ಪಡಿಸಿದ ರೀತಿ ಎಂದರೆ, ಕಮಲದ ಹೂವು ನಿನ್ನ ಕಾಣದೇ ಇರಲಾರೆ, ಮಲ್ಲಿಗೆ ಮಾಯ ಬಿಡಲಾರೆ, ಕೇದಿಗೆ ಗರಿ ನಿನ್ನ ನಗಲಿ ಇರಲಾರೆ. ಗಂಡ ಹೊರಟು ಹೋದ ಮೇಲೆ ಇಂದಿನ ರಾತ್ರಿ ಹ್ಯಾಂಗಾರ ಕಳೆಯಲಿ ಎಂಬ ಸಮಸ್ಯೆ ಆಕೆಗುಂಟಾಯಿತು. ಗಂಡನಿಲ್ಲದ ಮನೆ ಆಕೆಗೆ ಬಿಕೋ ಎನಿಸಿತು. ಮನೆಯಲ್ಲಿ ಯಾಲಕ್ಕಿ ಕಾಯಿಸಲು ಯಾವಡಿಗೆ ಮಾಡುವ ಭಾಗ್ಯವಿದ್ದರೇನು. ಗಂಡನಿಲ್ಲದಾಗ ಆಕೆ ತನ್ನ ಸಖಿಯನ್ನು ಕುರಿತು ಈ ರೀತಿ ಹೇಳುತ್ತಾಳೆ. ಯಾಲಕ್ಕಿ ಕಾಯಿಸಲುದು ಯಾವಡಿಗೆ ಮಾಡಲಿ, ಊರಿಗೋಗ್ಯಾರೆ ರಾಯರು ಬಾರದೆ ಯಾವಡಿಗೆ ಮಾಡಿ ಫಲವೇನು. ಗಂಡ ಜೊತೆಯಲ್ಲಿದ್ದರೇ ಎಲ್ಲ ಸೌಖ್ಯಗಳಿಗೂ ಸಾರ್ಥಕ, ಇಲ್ಲವಾದರೆ ಎಲ್ಲವೂ ವ್ಯರ್ಥ. ವಾರಿಗೆ ರಾಯರು ಊರಿಗೆ ಹೋದರೆ ಸೇರ ಬಂಗಾರ ತೆಗೆದ ಅಂಗ, ಮಲ್ಲಿಗೆ ಮುಡಿದು ಅಂಗಳಕ್ಕೆ ಒಗೆದ ಅಂಗ. ತವರು ಮನೆ ಗಂಜಿಯನ್ನು ಕುಡಿದರೂ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯೇ ಲೇಸೆಂದು ಬಲ್ಲವರು ನುಡಿದರೂ ಹೆಂಗಸರಿಗೆ ತವರೂರೆಂದರೆ ಬಲು ಅಕ್ಕರೆ. ತಂದೆ ತಾಯಿಗಳ ಅಕ್ಕರೆಯ ಮಡಿಲಲ್ಲಿ ಬೆಳೆದು ಅಣ್ಣನ ತಮ್ಮಂದಿರು ಅಕ್ಕ ತಂಗಿಯರೊಡನೆ ದಿನಗಳನ್ನು ಕಳೆದು ಗೆಳತಿಯರೊಡಗೊಡನೆ ಆಟ ಮಾಡಿದ ತವರೂರು ಹೆಣ್ಣು ಮಕ್ಕಳಿಗೆ ನೆನಪಿನ ಭಂಡಾರ. ಗಂಡನ ಮನೆಯಲ್ಲಿ ಸುಖವಾಗಿದ್ದರೂ ಅವರ ಮನಸ್ಸು ಮೊದಲು ತಾಯಿಯನ್ನು ನೆನೆಯುತ್ತದೆ. ಹಾಗೆ ನೆನೆದಾಗ ಹೆಣ್ಣು ಮಕ್ಕಳ ಮನಸ್ಸು ಸಮಾಧಾನಗೊಳ್ಳುತ್ತದೆ. ಬ್ಯಾಸಗಿ ದಿವಸಾಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ. ತಾಯಿ ಮಕ್ಕಳ ನಡೆನುಡಿಯೆಲ್ಲವೂ ಒಂದೇ, ಒಬ್ಬರ ಪಡಿಯಚ್ಚು ಮತ್ತೊಬ್ಬರು. ತಾಯಿ ಮಕ್ಕಳ ದನಿಯು ತಾಳ ಬಾರಿಸಿದಾಂಗ, ಜೋಡಿ ಕಿನ್ನುರಿ ನುಡಿದಾಂಗ, ಹಲಸಂಗಿ ಹೊತ್ತೇರಿ ತಾಸಿ ಬಡಿದಾಂಗ. ತಾಯಿಯನ್ನು ನೆನೆದು ಮಗಳ ಮನಸ್ಸು ತವರಿನ ಕಡೆಗೆ ಓಡುತ್ತದೆ. ಗಂಡನ ಮನೆಯಲ್ಲಿ ಬೆಳೆದ ಮಲ್ಲಿಗೆಯನ್ನು ಒಬ್ಬಳೇ ಮುಡಿಯಲಾರಳು. ತವರನ್ನು ಕುರಿತು ಹೆಣ್ಣಿನ ಹಂಬಲಿಕೆ ಇದು: ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಾರಲಿ ಬಿಸಿಲಿನ ಬೇಗಿ ಸುಡಲಿಲ್ಲ, ಒಬ್ಬಳಿರುವ ಮನೆಗೆ ಹಬ್ಬಿರುವ ಮಲ್ಲಿಗೆ ಒಬ್ಬಳೇ ಕೊಯ್ದು ಮುಡಿಯಲಾರೆ ಮಲ್ಲಿಗೆ, ಹಬ್ಬೋಗು ನನ್ನ ತವರಿಗೆ. ಇಷ್ಟಾದರೂ ತವರಿನ ಸುಖೆಯ ಇಷ್ಟೇ ಇರಲಿ, ಗರತಿಗೆ ಗಂಡನ ಮನೆಯೇ ಸ್ವರ್ಗ. ಗಂಜಿಯ ಕುಡಿದರೂ ಗಂಡನ ಮನೆ ಲೇಸ, ಅಂದಣದ ಮೇಲೆ ಚೌರಾವ ಸಾರಿದರೂ ಹಂಗೀನ ತವರ ಮನಿ ಸಾಕ. ಅಣ್ಣ ಅತ್ತಿಗೆ ಇವಳೊಡನೆ ಹುಟ್ಟಿದ ಅಣ್ಣ ತಮ್ಮಂದಿರು ತಂಗಿಯನ್ನು ಮಮತೆಯಿಂದ ಕಂಡಿದ್ದರು. ಆದರೆ ಅತ್ತಿಗೆ ಮನೆಗೆ ಬರುತ್ತಲೇ ಅಣ್ಣನ ಮನಸ್ಸು ಬದಲಾಯಿಸಿತು. ಅಣ್ಣ ಒಮ್ಮೆ ಮಲ್ಲಿಗೆ ಹೂವನ್ನು ಮನೆಗೆ ತಂದು ತಂಗಿಗೆ ಇಲ್ಲವೆಂದು ಹೇಳಿ ಮಡದಿಗೆ ಮುಡಿಯಲು ಕೊಟ್ಟನು. ಅಣ್ಣ ದಂಡಿಗೆ ಹೋದ ದುಂಡು ಮಲ್ಲಿಗೆ ತಂದ, ತಂಗಿ ಕೇಳಿದರೆ ಇಲ್ಲವೆಂದ ಇಲ್ಲವೆಂದ, ಮಡದಿ ಕೇಳಿದರೆ ಮುಡಿ ಎಂದ. ಅಣ್ಣನ ಈ ವರ್ತನೆಗೆ ತಂಗಿ ಅಣ್ಣನನ್ನು ದೂರಲಿಲ್ಲ, ಅತ್ತಿಗೆಯನ್ನೇ ದೂರಿದಳು. ಕಣ್ಣಿಗೂ ಹುಬ್ಬಿಗೂ ಭಿನ್ನ ಭೇದವೇನೇ, ನಾನನ್ನ ಅಣ್ಣ ಎರವೇನೆ, ಅತ್ತಿಗೆ ನಿನ್ನಿಂದ ಅಣ್ಣ ಎರವಾದ. ಅಕ್ಕ ತಮ್ಮನನ್ನು ವರ್ಣಿಸುವ ರೀತಿ ಇದು: ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಮುರಿದು ಹಾಲ ಸುರಿದಾವ. ತಮ್ಮನ ಮೇಲೆ ಅಕ್ಕನಿಗಿರುವ ಅಭಿಮಾನ ಈ ಪದ್ಯದಲ್ಲಿರುವಂತೆ ತಾವರಿಯ ಗಿಡ ಹುಟ್ಟಿ ದೇವರಿಗೆ ನೆರಳಾಯಿತು, ನಾ ಹುಟ್ಟಿ ಮನೆಗೆ ಇರವಾದೆ, ನನ್ನ ತಮ್ಮ ದಾರಿಯ ನೋಡಿ ಬಡವಾದೆ. ಸಂಗಾತಿ ಹೆಣ್ಣಿಗೆ ತಾಯಿ ತಂದೆಗಳಿಂದ ಅಣ್ಣ ತಮ್ಮಂದರಿಂದ ದೊರಕುವ ಪ್ರೇಮವು ಸಂಗಾತಿಯಿಂದ ದೊರಕುವುದರಿಂದ

0: ದೊರಕುವುದು. ನಾ ನನ್ನ ಗೆಳತಿ ಕೂಡಿ ನೀರಿಗೆ ಹೋಗಿ ಕುಲವ ಕೇಳಾರೆ ಬಹುಮಂದಿ ಕೇಳಿದರೆ ಕುಲವೆಂದು ನಮ್ಮ ಮನವೊಂದು. ಸಂಗಾತಿ ಜಂಬ ನೇರಳೆ ಹಣ್ಣು ಮುಂಗಯ್ಯ ಹಿಡಿದು ನಗಿಸೋಳು ಮುಖಭಾವ ಮುಂಗಾರ ಮಿಂಚು ಹೊಳೆದಂಗ. ಹೀಗೆ ಜನಪದಗಳಲ್ಲಿ ಹೆಣ್ಣನ್ನು ಈ ರೀತಿಯಲ್ಲಿ ವರ್ಣಿಸಲಾಗಿದೆ.
1: ಇದುವರೆಗೆ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡಿದವರು ಬಿ ಕಾಂತಪ್ಪ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ
3: ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಇಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರ ಉದ್ಘಾಟನೆಯ ಬಾನುಲಿ ವರದಿ.
0: ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಭಾರತೀಯ ಸಂಸ್ಕೃತಿ, ಪರಂಪರೆ ಮತ್ತು ಧ್ಯಾನದ ಶಕ್ತಿಯನ್ನು ಜಗದಗಲ ಪಸರಿಸಿ ಆಧ್ಯಾತ್ಮದ ಸಂಸ್ಕೃತಿಯನ್ನು ಹರಡಿದೆ. ಇದರ ಸಂಸ್ಥಾಪಕರಾದ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರಿಗೆ 70ನೇ ವರ್ಷದ ಸಂಭ್ರಮ. ಅವರ ಸಾರಥ್ಯದಲ್ಲಿ 45 ವರ್ಷಗಳ ಸಾರ್ಥಕ ಪಯಣ ಪೂರ್ಣಗೊಳಿಸಿದೆ ಆರ್ಟ್ ಆಫ್ ಲಿವಿಂಗ್. ವಿಶ್ವ ವೇದಿಕೆಯಲ್ಲಿ ಆಯುರ್ವೇದ, ಯೋಗ ಮುಂತಾದ ಭಾರತೀಯ ಪ್ರಾಚೀನ ಜ್ಞಾನ ಪದ್ಧತಿಗಳ ಪ್ರತಿಪಾದಕವಾಗಿದೆ. ವಸುಧೈವ ಕುಟುಂಬಕಂ ಎನ್ನುವ ಪ್ರಾಚೀನ ಆದರ್ಶವನ್ನು ಎತ್ತಿಹಿಡಿದ ಗುರೂಜಿಯವರು ಸಮುದಾಯಗಳನ್ನು ಬೆಸೆಯುವ ಮತ್ತು ಸಂಸ್ಕೃತಿಯನ್ನು ಪುನಶ್ಚೇತನಗೊಳಿಸುವ ಪ್ರೇರಕ ಶಕ್ತಿಯಾಗಿದ್ದಾರೆ. ವಿಶೇಷವಾಗಿ ಇವರು ಧ್ಯಾನದ ಮಹತ್ವದ ಕ್ರಮವಾಗಿರುವ ಸುದರ್ಶನ ಕ್ರಿಯೆಯನ್ನು ರಚಿಸಿ ಆಧ್ಯಾತ್ಮಿಕ ಸಾಧಕರಿಗೆ ಹೊಸ ದೃಷ್ಟಿಕೋನವನ್ನು ನೀಡಿದ್ದಾರೆ. ಇಂದು ಧ್ಯಾನಕ್ಕೆ ಪೂರಕವಾದ ವಿನೂತನವಾದ ಧ್ಯಾನ ಮಂದಿರವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿದೆ ಆರ್ಟ್ ಆಫ್ ಲಿವಿಂಗ್. ಇದು ಸ್ತಂಭರಹಿತ 4 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕವಾದ ಬಿದಿರನ್ನು ಬಳಸಿ ನಿರ್ಮಿಸಲಾದ ಇದರಲ್ಲಿ ಒಂದೇ ಬಾರಿಗೆ 2 ಲಕ್ಷ ಜನರು ಧ್ಯಾನವನ್ನು ಮಾಡುವಂತೆ ವಿನ್ಯಾಸಗೊಳಿಸಿದೆ. ಈ ಧ್ಯಾನ ಮಂದಿರದ ಉದ್ಘಾಟನೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮ ವೇದ ಮಂತ್ರಗಳೊಂದಿಗೆ ಆರಂಭವಾಯಿತು.
5: पूज्य गुरुदेव, विश्व के सर्वप्रिय और संपूर्ण भारत के आदरणीय माननीय प्रधानमंत्री जी श्री नरेंद्र मोदी जी और सभा में उपस्थित सभी व्यक्तिगण तथा विश्व भर से डिजिटल माध्यम से जुड़े सभी परिजन, आप सभी का इस समारोह में हार्दिक स्वागत है. आज हम एक विशेष अवसर के उपलक्ष्य में एकत्रित हुए हैं. इस वर्ष आर्ट ऑफ लिविंग की 45वीं वर्षगांठ है. यह उस यात्रा का प्रारंभ है जो एक संकल्प से प्रारंभ हुई और आज करोड़ों जीवनों तक पहुंच चुकी है.
0: आर्ट ऑफ लिविंग ಬೆಳೆದು ಬಂದ ದಾರಿಯನ್ನು ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರು ಸಿಂಹಾವಲೋಕನವನ್ನು ಮಾಡುತ್ತಾ ಆಡಿದ ನುಡಿಗಳು ಇವು.
6: ಸನ್ 1951 ಮೇ ತೋ ಧ್ಯಾನ ಸಿಖಾತಾ ರಹಾ ಐಸೆ. तब उस वक्त के जो चीफ जस्टिस रहे इंडिया के, जस्टिस पीएन भगवती, वो बड़े आध्यात्मिक पुरुष थे. फिर एक दूसरे व्यक्ति थे, वो बिल्कुल नास्तिक थे, उनका नाम जस्टिस वी आर कृष्णय्यर, बहुत नामी थे. ये बिल्कुल दो छोर के लोग, एक समाज के दो छोर, ये पूरा विश्वासी एक बिल्कुल एक नास्तिक परंपरा को मानने वाले. मगर दोनों आके हमसे बोले, गुरुदेव आप जो दे रहे हैं इसके लिए एक फ्रेमवर्क चाहिए. चित्र अच्छा है मगर चौकट चाहिए. हम पहले ट्रस्टी बने, वो उस इस संस्था के ट्रस्टी बने दोनों जने. और यहाँ के नरसिंह राव जो थे चीफ सेक्रेटरी निवृत्त हुए कर्नाटक के, और बेंगलोर के आर्किटेक्ट कहा जाता है लक्ष्मण राव, इनको भी उन्होंने शामिल किया और ये उन्होंने ट्रस्ट बनाया 13 नवंबर 1981 में. उसके बाद कई चुनौती को लेकर के ये संस्था आगे बढ़ती रही और ईश्वरी कृपा

ಇಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರ ಉದ್ಘಾಟನೆಯ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಪೂರ್ಣಿಮಾ ಎನ್ ರಘುನಾಥ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ, ತಾಂತ್ರಿಕ ಸಹಾಯ ಅಶುತೋಷ್ ಝಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 10:30 ಎಸ್ಎಂಎಸ್ ಮೆಲೋಡೀಸ್ ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಮೂಡಿಬರಲಿದೆ. ನಾಳೆ ರಾತ್ರಿ 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ಜ್ಞಾನಜ್ಯೋತಿಯ ಸಾರಥಿ ಗುರುಗಳು ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ಸಂಧ್ಯಾ ಎನ್ ಮಣಿನಾಲ್ಕೂರು. 8:30 ತುಳು ಕಾರ್ಯಕ್ರಮದಲ್ಲಿ ಚಂದ್ರಹಾಸ ಕಣಂತೂರು ಅವರಿಂದ ಸಣ್ಣ ಕತೆ ಬೀರಿಬಾಚಿ ಪ್ರಸಾರವಾಗಲಿದೆ.

ಈಗ ಭಾವಗೀತೆಗಳು. ಮೊದಲಿಗೆ ಕೇಳಿ ಜಿ ಪುಷ್ಪಲತಾ ಅವರ ಧ್ವನಿಯಲ್ಲಿ ಎನ್ ಕೆ ಕುಲಕರ್ಣಿ ಅವರ ರಚನೆ ಕೃಷ್ಣ ಕೊಳಲ ನುಡಿಸಿ ನಲಿಸು.

ಜಿ ಪುಷ್ಪಲತಾ ಅವರ ಧ್ವನಿಯಲ್ಲಿ ಎನ್ ಕೆ ಕುಲಕರ್ಣಿಯವರ ಭಾವಗೀತೆಯನ್ನು ಕೇಳಿದಿರಿ. ಮುಂದೆ ಕೇಳಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆ ದೂರದ ತೀರದ ಯಾವ ರಾಗವೇಗ.

ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ, ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ. ಯಾರು ಜೀವವೇ ಯಾರು ಬಂದವರು?

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಶ್ರೋತೃಗಳೇ, ಇಂದು ರಾತ್ರಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರ ವೀಣಾವಾದನ ಪ್ರಸಾರವಾಗಲಿದೆ. 9:30 ಚಿತ್ರಗೀತೆಗಳನ್ನು ಕೇಳಬಹುದು. ನಾಳೆ ಮಧ್ಯಾಹ್ನ 1:30 ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮದಲ್ಲಿ ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ ನಾಳೆ ಪ್ರಸ್ತುತಪಡಿಸಲಿದ್ದಾರೆ ಜಯಶ್ರೀ ಬಿ ಕದ್ರಿ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಥಲಸೇಮಿಯಾ ದಿನದ ಸಂದರ್ಭದಲ್ಲಿ ಥಲಸೇಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ಹೆಮಟೋ ಆನ್ಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಖಜಾಂಚಿ ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ನಾಳೆಯ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ.
1: ದಿಸ್ ಇಸ್ ಆಲ್ ಇಂಡಿಯಾ ರೇಡಿಯೋ ಮಂಗಳೂರು ಜಿಯಲಿಸ್ನಸ್. ಇನ್ ಟುಡೇಸ್ ಟಾಕ್ ಇನ್ ಇಂಗ್ಲಿಷ್ ಪ್ರೋಗ್ರಾಂ ನೌ ಮಿಸ್ಸಿಸ್ ಸುಮಾ ಜಿ ಆರ್.

0: ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಬಯೋಸೈನ್ಸಸ್, ಬಂಡಾಸ್ಕಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಕುಂದಾಪುರ್, ವಿಲ್ ಸ್ಪೀಕ್ ಆನ್ ದ ಟಾಪಿಕ್ ಮೈಕ್ರೋಬ್ಸ್ ಇನ್ ಡೇ ಟು ಡೇ ಲೈಫ್.
1: ಮೈಕ್ರೋಬ್ಸ್ ಹಿಯರ್ ಅಂಡ್ ಮೈಕ್ರೋಬ್ಸ್ ದೇರ್, ಓ ಮೈಕ್ರೋಬ್ಸ್ ಆರ್ ಎವ್ರಿವೇರ್. ದೋ ದೇ ಆರ್ ಮೈನ್ಯೂಟ್, ಸಮ್ ಮೇ ಅಫೆಕ್ಟ್ ಆರ್ ಹೆಲ್ತ್ ಇನ್ ಎ ಮಿನಿಟ್. ಆಸ್ ವಿ ಆಲ್ ಅವೇರ್ ದಟ್ ಅ ಸಿಂಗಲ್ ವೈರಸ್ ಹ್ಯಾಸ್ ಶಟ್ ಔಟ್ ದ ಹೋಲ್ ವರ್ಲ್ಡ್ ಫಾರ್ ಫ್ಯೂ ಮಂತ್ಸ್ ಅಂಡ್ ಶಫಲ್ಡ್ ದ ಲೈಫ್ ಆಫ್ ಪೀಪಲ್, ಕ್ರಿಯೇಟೆಡ್ ದ ಟೆರಿಬಲ್ ಸಿಚುವೇಶನ್ ಅಂಡ್ ಮೇಡ್ ಎವ್ರಿ ಒನ್ ಟು ಥಿಂಕ್ ಅಬೌಟ್ ದ ಮೈಕ್ರೋಬ್ಸ್. ಮೈಕ್ರೋಬ್ಸ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ದ ಸ್ಮಾಲ್ ಲಿವಿಂಗ್ ಕ್ರಿಯೇಚರ್ಸ್ ವಿಚ್ ಕೆನ್ ನಾಟ್ ಬಿ ಸೀನ್ ಬೈ ನೇಕೆಡ್ ಐಸ್. ದ ಎಕ್ಸಿಸ್ಟೆನ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಈಸ್ ಅನ್ನೋನ್ ಟು ಮ್ಯಾನ್ ಟಿಲ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಮೈಕ್ರೋಸ್ಕೋಪ್ ಇಂಟ್ರೊಡ್ಯೂಸ್ಡ್ ಬೈ ಆಂಟನಿ ವ್ಯಾನ್ ಲೆವೆನ್ಹೋಕ್ ಇನ್ ದ 17th ಸೆಂಚುರಿ. ದ ವರ್ಡ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕನ್ಸಿಸ್ಟ್ ಆಫ್ 5 ಗ್ರೂಪ್ಸ್ ಆಫ್ ಆರ್ಗ್ಯಾನಿಸಮ್ಸ್, ನೇಮ್ಲಿ ಬ್ಯಾಕ್ಟೀರಿಯಾ, ಫಂಗೈ, ವೈರಸಸ್, ಪ್ರೋಟೋಜೋವಾ ಅಂಡ್ ಮೈಕ್ರೋಸ್ಕೋಪಿಕ್ ಆಲ್ಗಿ. ಈಚ್ ಗ್ರೂಪ್ ಆಫ್ ದೀಸ್ ಮೈಕ್ರೋಬ್ಸ್ ಹ್ಯಾವ್ ದಯರ್ ಓನ್ ಇಂಪ್ಯಾಕ್ಟ್ ಆನ್ ಅವರ್ ಡೇ ಟು ಡೇ ಲೈಫ್. ದೇ ಆರ್ ಇನ್ಕ್ರೆಡಿಬಲಿ ಡೈವರ್ಸ್ ಅಂಡ್ ಪ್ಲೇ ಅ ಕ್ರಿಟಿಕಲ್ ರೋಲ್ ಇನ್ ಸಸ್ಟೈನಿಂಗ್ ಹ್ಯೂಮನ್ ಲೈಫ್. ಫ್ರಾಮ್ ಫುಡ್ ಪ್ರೊಡಕ್ಷನ್ ಟು ಹ್ಯೂಮನ್ ಹೆಲ್ತ್ ಅಂಡ್ ಎನ್ವಿರಾನ್ಮೆಂಟಲ್ ಪ್ರೊಸೆಸಸ್, ಮೈಕ್ರೋಬ್ಸ್ ಆರ್ ಇಂಟಿಗ್ರಲ್ ಟು ಹ್ಯೂಮನ್ ಲೈಫ್ ಇನ್ ಅ ವೆರೈಟಿ ಆಫ್ ವೇಸ್. ಆಸ್ ದ ಸನ್ ರೈಸಸ್ ಇನ್ ದ ಈಸ್ಟ್, ದ ಹೋಲ್ ವರ್ಲ್ಡ್ ಫೀಲ್ಸ್ ಪೀಸ್ ವಿತ್ ದ ಮೆಲೋಡಿಯಸ್ ಮ್ಯೂಸಿಕ್ ಆಫ್ ಬರ್ಡ್ಸ್. ವಿ ಆಲ್ ಗೆಟ್ ಅಪ್ ಅಂಡ್ ಸ್ಟಾರ್ಟ್ ಅವರ್ ಡೇ ಬೈ ಬ್ರಷಿಂಗ್ ಅವರ್ ಟೀತ್. ವೈ? ಬಿಕಾಸ್ ದ ಫುಡ್ ಪಾರ್ಟಿಕಲ್ಸ್ ರಿಮೈನ್ಡ್ ಇನ್ ದ ಟೀತ್ ವಿಲ್ ಬಿ ಡಿಕಂಪೋಸ್ಡ್ ಬೈ ದ ಬ್ಯಾಕ್ಟೀರಿಯಾ ಲೈಕ್ ಸ್ಟ್ರೆಪ್ಟೋಕೋಕಸ್ ಮ್ಯೂಟಾನ್ಸ್ ಅಂಡ್ ಲ್ಯಾಕ್ಟೋಬ್ಯಾಸಿಲೈ ಪ್ರೆಸೆಂಟ್ ಇನ್ ಆರ್ ಮೌತ್ ಅಂಡ್ ಪ್ರೊಡ್ಯೂಸ್ ಆಸಿಡ್ ವಿಚ್ ಮೇ ಕಾಸ್ ಡೆಂಟಲ್ ಕೇರೀಸ್ ಆರ್ ಟೂತ್ ಡಿಕೇ. ಟು ಗೆಟ್ ರಿಡ್ ಆಫ್ ದ ಅಡಾಲ್ಟ್ ಫುಡ್ ಪಾರ್ಟಿಕಲ್ಸ್ ಅಂಡ್ ಟು ಅವಾಯ್ಡ್ ದ ಗ್ರೋತ್ ಆಫ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ವಿ ನೀಡ್ ಟು ಬ್ರಷ್ ಅವರ್ ಟೀತ್. ಆಫ್ಟರ್ ಬ್ರಷಿಂಗ್ ದ ಟೀತ್ ಅವರ್ ಸ್ಟಮಕ್ ಗಿವ್ಸ್ ಅ ಸಿಗ್ನಲ್ ಫಾರ್ ದ ಬ್ರೇಕ್ಫಾಸ್ಟ್. ದ ಮೋಸ್ಟ್ ಪಾಪ್ಯುಲರ್ ಬ್ರೇಕ್ಫಾಸ್ಟ್ ಫುಡ್ಸ್ ಆರ್ ಇಡ್ಲಿ, ದೋಸಾ, ಎಕ್ಸೆಟ್ರಾ. ವಿ ಶುಡ್ ನಾಟ್ ಫಾರ್ಗೆಟ್ ದ ರೋಲ್ ಆಫ್ ಬ್ಯಾಕ್ಟೀರಿಯಾ ಪೀಡಿಯೋಕೋಕಸ್ ಸರ್ವೇಶಿಯೇ ಇನ್ ಬ್ರಿಂಗಿಂಗ್ ಔಟ್ ದ ಸ್ಪಾಂಜಿನೆಸ್ ಅಂಡ್ ಸೋರ್ ಟೇಸ್ಟ್ ಟು ಇಡ್ಲಿ ಆರ್ ದೋಸಾ ಬ್ಯಾಟರ್. ದಿಸ್ ಬ್ಯಾಕ್ಟೀರಿಯಂ ferment the sugar and produce acid and gas which is responsible for soreness and sponginess of idli and dosa. So one of the most significant ways that microbes contribute to human life is through the food production. Microbes are used to create a wide variety of foods and beverages, from bread and cheese to beer and wine. Many of these foods are produced through the fermentation activity of microorganisms. Fermentation is the process of oxidizing carbohydrates to produce principally organic acids, alcohol, and carbon dioxide. Microorganisms have been used for thousands of years to prolong the shelf life of foods and drinks through fermentation. Some of these preserved foods also have added health benefits, such as improved nutritional values. Bacteria is the most common microorganism used in these processes, but yeast and other molds have been implicated. The most widely used bacteria in these processes are the lactobacillaceae family, which break carbohydrates down into lactic acid. They are used to make curd, cheese, yogurt and many such fermented dairy products. Other common bacteria used in the fermentation process include Acetobacter and Bacillus. Yeasts from the Saccharomyces family are used in making alcoholic drinks such as beer and in baking. Saccharomyces cerevisiae is the most widely used yeast and plays an incredibly important role in food and drink industry. On the other hand, many microorganisms are rich in proteins, which themselves act as good food for human beings. Mushroom, yeast, spirulina are the best examples for protein-rich microbes, which can be consumed as our protein sources. Without these microbes, we would not have many of the delicious foods that we enjoy today. Microbes also play a critical role in maintaining human health. Our bodies are home to trillions of microbes, collectively known as microbes.

0: ಮುಖ್ಯಮಂತ್ರಿ ಏಕ ಜನಸಭಾ ಕೂ ಭೀ ಸಂಬೋಧಿತ ಕರೆಂಗೆ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಲ್ ಪ್ರಥಮ ಜ್ಯೋತಿರ್ಲಿಂಗ್ ಸೋಮನಾಥ್ ಮಹಾದೇವ್ ಮಂದಿರ್ ಕೆ ಪುನರ್ನಿರ್ಮಾಣ ಕೆ 75 ವರ್ಷ ಪೂರ್ಣ ಹೋನೆ ಕೆ ಉಪಲಕ್ಷ ಮೇ ಆಯೋಜಿತ ಸೋಮನಾಥ್ ಅಮೃತ ಪರ್ವ 2026 ಕೆ ಸಮಾರೋಹ ಮೇ ಉಪಸ್ಥಿತ ರಹೆಂಗೆ. ಪ್ರಧಾನಮಂತ್ರಿ ಕೆ ಆಗಮನ್ ಕೋ ಲೇಕರ್ ಪ್ರಭಾಸ್ ಪಾಟಣ್ ಮೇ ಕಡಿ ಪೊಲೀಸ್ ಸುರಕ್ಷಾ ವ್ಯವಸ್ಥಾ ಕಿ ಗಯಿ ಹೈ. ವಹೀ ದೂಸರಿ ಓರ್ ಆಜ ಪ್ರಭಾಸ್ ಪಾಟಣ್ ಮೇ ಧರ್ಮ ಭಕ್ತಿ ದೇಶಭಕ್ತಿ ಔರ್ ಸೈನ್ಯ ಶಕ್ತಿ ಕಾ ಅನೋಖಾ ಸಂಗಮ ದೇಖನೆ ಕೋ ಮಿಲಾ. ಭಾರತೀಯ ವಾಯುಸೇನಾ ದ್ವಾರಾ ಏರ್ ಶೋ ರಿಹರ್ಸಲ್ ಕಿಯಾ ಗಯಾ ಜಿಸ್ ಮೇ ಪೈಲಟೋ ನೇ ಅಪ್ನೆ ಸಾಹಸಿಕ ಕರ್ತವ್ಯ ಸೇ ಲೋಗೋ ಕಾ ದಿಲ್ ಜಿತ್ ಲಿಯಾ. ವಹೀ ಸಾಂಸ್ಕೃತಿಕ ಕಾರ್ಯಕ್ರಮೋ ಮೇ ರಿಹರ್ಸಲ್ ಭೀ ವಿಶೇಷ ಬೆಂಗಾಲಿ ಪ್ರಸ್ತುತಿ ತಥಾ ಗುಜರಾತ್ ಕಿ ಲೋಕ ಸಂಸ್ಕೃತಿ ಕೈ ಝಲಕ್ ದಿಖನೆ ಕೋ ಮಿಲಿ. ಇಸ್ಕೆ ಅಲಾವಾ ಮುಖ್ಯ ಮಾರ್ಗ ಪರ್ ಸ್ಥಿತ ಹಮೀರ್ ಜಿ ಗೋಹಿಲ್ ಕಿ ಪ್ರತಿಮಾ ಕೋ ಭೀ ವಿಶೇಷ ಪುಷ್ಪ ಸಜ್ಜಾ ಸೇ ಅಲಂಕೃತ ಕಿಯಾ ಗಯಾ ಹೈ. ದೂಸರಿ ಓರ್ ಶ್ರದ್ಧಾಲು ಔರ್ ಪರ್ಯಟಕೋ ಮೇ ಭೀ ಉತ್ಸಾಹ ಕಾ ಮಾಹೌಲ್ ದೇಖನೆ ಕೋ ಮಿಲ್ ರಹಾ ಹೈ. ಮಯೂರ್ ಸೋಲಂಕಿ, ಆಕಾಶವಾಣಿ ಸಮಾಚಾರ, ಸೋಮನಾಥ್.
0: ಯೇ ಸಮಾಚಾರ ಆಕಾಶವಾಣಿ ಸೇ ಪ್ರಸಾರಿತ ಕಿಯೇ ಜಾ ರಹೇ ಹೈ.

0: Please stand by for the next program. This is Akashvani in connection with
1: ಆಕಾಶವಾಣಿ ಮಂಗಳೂರು. ತರಂಗಾಂತರ 275.5 meters, 1081 ಕಿಲೋಹರ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 megahertz. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಭಕ್ತ ಮಾರ್ಕಾಂಡೇಯ ಚಿತ್ರಕ್ಕಾಗಿ ವಿ ನಾಗಯ್ಯ ಹಾಗೂ ಪಿ ಲೀಲಾ ಅವರು ಹಾಡಿರುವ ಗೀತೆ. ಚಿ ಸದಾಶಿವಯ್ಯ ಅವರ ರಚನೆ ಇದು. ಸಂಗೀತ ಪೀಠಪುರಂ ನಾಗೇಶ್ವರ ರಾವ್.

ರಾಮಚಂದ್ರ ಹಡಪದ ಹಾಗೂ ಸಂಗಡಿಗರು ಹಾಡಿರುವ ಮದುವೆ ಮಾಡಿ ಸರಿ ಹೋಗ್ತಾನೆ ಚಿತ್ರದ ಗೀತೆ ಗೋಪಿ ಕೆರೂರು ಅವರ ರಚನೆ ಇದು. ಸಂಗೀತ ಅವಿನಾಶ್ ಬಸ್ತಿಕಾರ್.

ಸಂತ ತುಕಾರಾಮ ಚಿತ್ರದ ಗೀತೆಯೀಗ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಚೀವ್ ಸದಾಶಿವಯ್ಯ ಅವರದೇ ಸಂಗೀತವಿದೆ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಸಂತ ತುಕಾರಾಮ ಚಿತ್ರದ ಗೀತೆ.

ಎಚ್ಜಿ ಸದಾಶಿವಯ್ಯ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಸಂತ ತುಕಾರಾಮ ಚಿತ್ರದ ಗೀತೆ ಕೇಳಿದಿರಿ. ಮುಂದೆ ಕೇಳಿ ಅಭಿಷೇಕ್ ಹಾಗೂ ರಾಮ್ ಸುಧಿ ಅವರ ಧ್ವನಿಯಲ್ಲಿ ಆದಿಪರ್ವ ಚಿತ್ರದ ಗೀತೆ.

ಎಡೆಯೂರು ಸಿದ್ಧಲಿಂಗೇಶ್ವರ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ.

ಪುರಂದರದಾಸರ ಕೀರ್ತನೆಯನ್ನು ಅಳವಡಿಸಿರುವ ಗೀತೆ ಅಳಿಯ ಗೆಳೆಯ ಚಿತ್ರದಿಂದ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ.

ಪುರಂದರದಾಸರ ಇನ್ನೊಂದು ಕೀರ್ತನೆಯನ್ನು ಅಳವಡಿಸಿರುವ ಗೀತೆ ಗಾಳಿ ಗೋಪುರ ಚಿತ್ರದಿಂದ ಸಂಗೀತ ಟಿ ಜಿ ಲಿಂಗಪ್ಪ ಅವರದ್ದೇ, ಹಾಡಿದ್ದಾರೆ ಘಂಟಸಾಲ.

ಕಾರ್ಯಕ್ರಮದ ಕೊನೆಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮಹಾಕ್ಷತ್ರಿಯ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮಹಾಕ್ಷತ್ರಿಯ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರ ವೀಣಾವಾದನ ಕೇಳಬಹುದು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆಕಾಶವಾಣಿಗೆ 90ರ ಸಂಭ್ರಮ,
3: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
2: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
0: ಸ್ವರ ಸಂಭ್ರಮ.
3: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
2: ಇದೇ May 12 ಮಂಗಳವಾರ ಸಂಜೆ 6 ಗಂಟೆಗೆ
3: ಮಂಗಳೂರು ಪುರಭವನದಲ್ಲಿ.
2: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಶ್ರೋತೃಗಳೇ, ನಾಳೆ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ಮುಂಜಾನೆ 5:55 ಪ್ರಸಾರ ಆರಂಭ, 6:10 ವಂದನ, 6:30 ಡಾಕ್ಟರ್ ಪ್ರಭಾಕರ ಶಿಶಿಲ ಅವರಿಂದ ಚಿಂತನ ಕೇಳಬಹುದು. ತತ್ವಪದ 6:40, 6:45 ಆರೋಗ್ಯ ಮಂಥನ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ರಾಜಲಕ್ಷ್ಮಿ. ರೈತರಿಗೆ ಸಲಹೆ 6:50, 7:15 ಭಾವಗೀತೆಗಳು, 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 9:20 ಹಿಂದಿ ಚಿತ್ರಗೀತೆಗಳು, 10:00 ಸಿಐಟಿ ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಮೂಡಿಬರಲಿದೆ, 10:30 ಎಸ್ಎಂಎಸ್ ಮೆಲೋಡೀಸ್, ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ಭಾವಗೀತೆಗಳು, 11:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿರುವ ಗುಜರಾತಿನ ಸೋಮನಾಥ ದೇವಾಲಯದ ಮರು ನಿರ್ಮಾಣದ 75ನೇ ವರ್ಷದ ಸಂಭ್ರಮಾಚರಣೆಯ ಸೋಮನಾಥ ಅಮೃತ ಪರ್ವ್ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. 12:05 ವನಿತಾ ವಿಹಾರ, ವಿಶ್ವಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ, ಬರೆದು ಪ್ರಸ್ತುತಪಡಿಸುತ್ತಾರೆ ಉಷಾ ಕುಲಕರ್ಣಿ. 12:35 ಆರೋಗ್ಯ ಸಂಚಿಕೆ, ವಿಶ್ವ ತಲಸೀಮಿಯಾ ದಿನದ ಸಂದರ್ಭದಲ್ಲಿ ತಲಸೀಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ಹೆಮಟೋ ಆನ್ಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತು ಮಾಹಿತಿ. 1:20 ಸ್ವರಮಾಧುರ್ಯ ಅಜಯ್ ವಾರಿಯರ್ ಹಾಡಿರುವ ವಚನಗಳು. 1:30 ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮ, ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ, ಪ್ರಸ್ತುತಿ ಜಯಶ್ರೀ ಬಿ ಕದ್ರಿ. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ಇವು ನಾಳೆ ಮೊದಲ ಪ್ರಸಾರದಿಂದ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.